ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ನಮಸ್ಕಾರ ಮತ್ತು ನಿಲಯದ ಎಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು 2026 ಇಸ್ವಿ ಜೂನ್ ತಿಂಗಳ 9 ತಾರೀಕು ಮಂಗಳವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ನಿಮಗೆಲ್ಲ ಸೋನಿಯಾ ಗಾಂವ್ಕರ್ ಮಾಡುವ ನಮಸ್ಕಾರಗಳು. ಈಗ ಸಮಯ 5:58 ಸೆಕೆಂಡ್ಗಳು.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಕೆಳಗರೆ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇನ್ನು ಮುಂದೆ 6:15 ಕರುನಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಬಸವರಾಜ್ ನೆಲ್ಲಿಸರ್ ಅವರಿಂದ. 6:35 ರೈತರಿಗೆ ಸಲಹೆ ಗಾನಸುದ್ದಿ ಕಾರ್ಯಕ್ರಮ ಕೇಳುತ್ತೀರಿ. ಈ ಬೆಳಗ್ಗೆ 6:40 ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವ ಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಜಯಂತಿ ಹೆಬ್ಬಾರ್ ಮತ್ತು ವ್ಯಾಖ್ಯಾನಕಾರರು ರವಿ ಆಲೇವುರಾಯ್ ವರ್ಕಾಡಿ. 7:45 ಚಿತ್ರಗೀತೆಗಳು. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಆಕಾಶಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಬಾನುಲಿ ಕಲಿಗಳು. ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:15 ತಾಯಿದ್ರೆ ತವರ ಹೆಚ್ಚು, ಈ ಕುರಿತು ಮಾತನಾಡುತ್ತಾರೆ ಜೆ ಬೆಳವಲ್ದವರ್. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮಂಜುಳ ಗಾನ. 10:00 ಭಾವಗೀತೆಗಳು. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣದ ದ್ರಾತೆ. ಪ್ರಸ್ತುತಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಬಾಣಂತಿ ಹಾಗೂ ನವಜಾತ ಶಿಶುಗಳ ಆರೈಕೆ, ಈ ಕುರಿತು ಡಾಕ್ಟರ್ ಶಾಂತಲಾ ಹರ್ಲೇಕರ್ ಅವರೊಡನೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಪಿಎಂ ಕಲಾ ಉತ್ಸವದ ಯೋಜನೆ ಕುರಿತ ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. ಮಧ್ಯಾಹ್ನ 3:00 ಸಂಜೆ 5:00 ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತೀರಿ.

0: ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ನಂದನ್ ಕುಮಾರ್ ಬಿ ನಾಯಕ್ ಅವರೊಡನೆ ಸಂದರ್ಶನ, ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ನಂತರ 5:30 ಸಂದೇಶ ಸಂಗಮ, ವಾಟ್ಸ್ಆ್ಯಪ್ ಆಧಾರಿತ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ, ವಿಷಯ ಮಳೆಗಾಲದಲ್ಲೊಂದು ದಿನ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. ಆರು ಗಂಟೆ 50 ನಿಮಿಷಕ್ಕೆ ಕಿಸಾನ್ವಾಣಿಯಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ಬಲವರ್ಧನೆ ಯೋಜನೆ ಅಡಿಯಲ್ಲಿ ಜೇನು ಹಾಗೂ ಉಪ್ಪಿನಕಾಯಿ ಸಂಸ್ಕರಣಾ ಘಟಕವನ್ನು ನಡೆಸುತ್ತಿರುವ ಯಲ್ಲಾಪುರ ತಾಲೂಕಿನ ಸಬ್ಗೇರಿಯ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನ. ಜನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. ಲಂಬಾಣಿ ಸಂಪ್ರದಾಯ ಹಾಡುಗಳನ್ನು ಗೋಜವ್ವ ಶಂಕರಪ್ಪ ಲಂಬಾಣಿ ಮತ್ತು ಸಂಗಡಿಗರಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. 7:45 ಗಜಲ್ಗಳು, 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ, 8:30 ಭಾವಗೀತೆಗಳು, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವು ನಿಲಯದಿಂದ ಇಂದು ಮೂಡಬರಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಕಾರವಾರ.
1: ನ್ಯೂಸ್ ರೆಡ್ ಬೈ ರೇಣುಕಟಾರ್ಯ.

0: ಕರುಣಾಳು ಬಾ ಬೆಳಕೆ. ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಿಗಿ.
1: ಲೀನಸ್ ಪೌಲಿಂಗ್ ಅನ್ನುವಂಥ ಹೆಸರು ರಸಾಯನಶಾಸ್ತ್ರದಲ್ಲಿ ಬಹುದೊಡ್ಡ ಹೆಸರು. ಅಣುಬಂಧಗಳ ಮೇಲೆ ಅವರ ಚಿಂತನೆ ಅತ್ಯಂತ ಮಹತ್ವದ ಹೆಜ್ಜೆ. ಅದು ಅವರಿಗೆ ನೋಬೆಲ್ ಪಾರಿತೋಷಕವನ್ನು ತಂದುಕೊಟ್ಟದ್ದು ಈ ವಿಷಯದ ಸಂಶೋಧನೆ, ಥಿಯರಿ ಆಫ್ ಕೆಮಿಕಲ್ ಬಾಂಡ್ ಅಂತ. ಆತ ಸಂಶೋಧಕನಾಗಿ, ಶಿಕ್ಷಕರನಾಗಿ ಅದೆಷ್ಟು ಜನರಿಗೆ ಸ್ಫೂರ್ತಿ ನೀಡಿದ್ರೋ ತಿಳಿದಪ್ಪ. ಅವರ ಸ್ವಾತಂತ್ರ್ಯ ಪ್ರಿಯತೆ ಅಸಾಧಾರಣವಾದದ್ದು. ವಿಯೆಟ್ನಾಂ ಮೇಲೆ ದಾಳಿಯಾದಾಗ ತೀವ್ರ ಪ್ರತಿಭಟನೆ ಮಾಡಿದವರು ಲೀನಸ್ ಪೌಲಿಂಗ್. ಆಗ ಅಮೆರಿಕದ ಅಧ್ಯಕ್ಷರಾಗಿದ್ದವರು ನಿಕ್ಸನ್ ಬಹಳ ಫೇಮಸ್ ಆಗಿಬಿಟ್ರು. ಟೆಲಿವಿಷನ್ಗೆ ಹೋಗಿ ಹೇಳಿದರು, ಮಿಸ್ಟರ್ ಪ್ರೆಸಿಡೆಂಟ್ ಯು ಆರ್ ಫೂಲಿಶ್. ಯಾರು ಹೇಳ್ತಾರೆ, ಮೂರ್ಖರಿದ್ದೀರಿ ನೀವು, ಅತ್ಯಂತ ಸಣ್ಣ ದೇಶ ವಿಯೆಟ್ನಾಂ ಮೇಲೆ ಬಾಂಬ್ ಹಾಕ್ತಿದ್ದೀರಿ, ತಪ್ಪು ಮಾಡಿದ್ರು ನೀವು ಅಂತ ಜಗಳಾಡಿದರು. ಅಷ್ಟೇ ಅಲ್ಲ, ಪ್ರಪಂಚ ಸುತ್ತಿ ಅನೇಕ ನೊಬೆಲ್ ಪ್ರಶಸ್ತಿ ವಿಜೇತರನ್ನು ಸೇರಿಸಿ ಒತ್ತಾಯ ತಂದು ಯುದ್ಧ ನಿಲ್ಲೋದಕ್ಕೆ ಕಾರಣರಾದರು. ಅದಕ್ಕೆ ಎರಡನೇ ನೊಬೆಲ್ ಪ್ರಶಸ್ತಿ ಬಂತು, ಅದು ಶಾಂತಿಗಾಗಿ ಬಂದದ್ದು. ಮೊದಲೇದ್ದು ವಿಜ್ಞಾನಕ್ಕಾಗಿ ಮತ್ತು ಎರಡನೇದು ಶಾಂತಿಗಾಗಿ ಎರಡು ನೊಬೆಲ್ ಪ್ರಶಸ್ತಿ ಪಡೆದು ಜಗಮಾನ್ಯರಾದಂಥವರು ಲೀನಸ್ ಪೌಲಿಂಗ್. ಅವರು 1970 ಭಾರತಕ್ಕೆ ಬಂದಿದ್ದರು. ಒಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮದ ಉದ್ಘಾಟನೆಗೆ ಅವರು ಬಂದಿದ್ದರು, ಮುಖ್ಯ ಅತಿಥಿಯವರು. ಆ ಕಾರ್ಯಕ್ರಮಕ್ಕೆ ಕಾರ್ಯದರ್ಶಿಯಾಗಿದ್ದವರು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು. 2 ದಿವಸ ಮೊದಲೇ ಬಂದಿದ್ದರಲ್ಲ ಪೌಲಿಂಗ್ ಅವರು. ಈ ಸಾರಾಭಾಯಿ ಅವರು ಅವ್ರನ್ನ ಕರ್ಕೊಂಡು ದಿಲ್ಲಿ, ಚಂಡೀಗರ್ ಅಲ್ಲೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಕರ್ಕೊಂಡು ಹೋದರು. ಹಾಗೆ ತಮಗೆ ಅತ್ಯಂತ ಅತ್ಯುತ್ತಮ ಅನಿಸಿದಂಥ ಕೆಲವು ಶಾಲೆಗಳಿಗೂ ಕರ್ಕೊಂಡು ಹೋದರು. ಕಾರ್ಯಕ್ರಮ ಉದ್ಘಾಟನೆ ಸಮಯದಲ್ಲಿ ಸ್ವಾಗತ ಭಾಷಣ ಮಾಡಿದಂಥ ಸಾರಾಭಾಯಿ ಅವರು ತಾವು ಶಾಲೆ ತೋರಿಸಿದ್ದರಲ್ಲ ಇವರಿಗೆ, ಅದನ್ನು ಪ್ರಸ್ತಾಪ ಮಾಡಿ, ಸ್ವಾಮಿ ನೀವು ನಮ್ಮ ದೇಶದ ಕೆಲವು ಶಾಲೆಗಳನ್ನು ನೋಡಿದ್ದೀರಿ, ಅವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದರು. ಕೇಳಬಾರ್ದಾಗಿತ್ತೇನೋ, ನೇರವಾಗಿ ಫಟ್ಟದ ಮುಖಕ್ಕೆ ಹೊಡೆಯೋಂಗೆ ಹೇಳುವಂಥ ಪೌಲಿಂಗರಿಗೆ ಪ್ರಶ್ನೆ ಬಿಟ್ಟಿತೆ. ಪೌಲಿಂಗರು ಉತ್ತರ ಕೊಟ್ಟರು, ನೀವು ಕೇಳಿದ್ದೀರಿ ಅಂತ ಹೇಳ್ತಾ ಇದ್ದೀನಿ, ಮುಜುಗರ ಪಟ್ಕೋಬೇಡಿ, ಚಕ್ ಅಂತ ಹೇಳಿಬಿಟ್ರು. ಹೌದು, ನಿಮ್ಮ ಶಾಲೆ ನೋಡಿದ್ದೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ, ನೇರವಾಗಿ ಮಾತಾಡ್ತೀನಿ. ನಿಮ್ಮ ಶಾಲೆಗಳಲ್ಲಿ ಪ್ರಥಮ ದರ್ಜೆ ಕಟ್ಟಡಗಳಿದ್ದಾವೆ, ದ್ವಿತೀಯ ದರ್ಜೆ ಪ್ರಯೋಗಾಲಯಗಳಿದ್ದಾವೆ, ನನ್ನ ದಯವಿಟ್ಟು ಕ್ಷಮಿಸಿ, ಬಹಳಷ್ಟು ಕಡೆ 3ನೇ ದರ್ಜೆ ಶಿಕ್ಷಕರಿದ್ದಾರೆ ಅಂದರು, 3rd grade ಟೀಚರ್ಸ್ ಅಂದ್ಬಿಟ್ರು. ಆಶ್ಚರ್ಯ ಆಯಿತು, ಕೆಲವು ಸಿಟ್ಟು ಬಂತು, ಕೆಲವು ಮುಜುಗರಾಯಿತು. ಪೌಲಿಂಗ್ ತಪ್ಪು ತಿಳ್ಕೊಬೇಡಿ, ಎಲ್ಲ ಶಿಕ್ಷಕರಾಗಿಲ್ಲದೇ ಇರ್ಬೋದು, ಆದರೆ ನಾನು ನೋಡಿದಂಥವ್ರೊಳಗೆ ಬಹಳಷ್ಟು ಜನ 3ನೇ ದರ್ಜೆ ಶಿಕ್ಷಕರು. ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ಬೋದು ನೀವು. ನಾನು ಅಳೆಯೋ ಮಾನದಂಡ ಬೇರೆ ಇದೆ ಸ್ವಾಮಿ, ನಿಮ್ಮ ಲೈಬ್ರರಿಗೆ ಹೋದೆ, ಶಾಲೆ ಲೈಬ್ರರಿಗೆ, ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ. ಆ ಗ್ರಂಥಪಾಲಕರನ್ನು ಕೇಳಿದೆ, ಈ ಪುಸ್ತಕ ಶಿಕ್ಷಕರು ಎಷ್ಟು ಜನ ಉಪಯೋಗಿಸ್ತಾರೆ ಅಂತ ಕೇಳಿದೆ. ಅವ್ರ ಎದುರು ಬಹಳ ಜನ ಓದಲ್ಲ ಸರ್ ಅಂದರು. ನಾನು ಪ್ರತಿಯೊಬ್ಬ ಶಿಕ್ಷಕರು ಕೇಳಿದೆ, ನೀವು ಕಳೆದ ವರ್ಷದಲ್ಲಿ ಓದಿದಂಥ ಪುಸ್ತಕದ ಹೆಸರು ಹೇಳಿ ಅಂತ ಕೇಳಿದೆ. ಬಹಳಷ್ಟು ಜನ ಒಂದು ಪುಸ್ತಕದ ಹೆಸರು ಹೇಳಲಿಲ್ಲ. ನಿಮ್ಮ ಪ್ರಯೋಗಶಾಲೆಗೆ ಹೋದೆ, ಅತ್ಯುತ್ತಮ ಉಪಕರಣಗಳಿದ್ದಾವೆ, ಡಿಜಿಟಲ್ ವೋಲ್ಟಾಮೀಟರ್ ಇತ್ತು. ನಾನು ಕೇಳಿದೆ, ಮಕ್ಕಳು ಎಷ್ಟು ಸಲ ಬಳಸ್ತಾರೆ ಇದನ್ನು ಅಂತ ಕೇಳಿದೆ. ತಕ್ಷಣ ಟೀಚರ್ ಏನು ಹೇಳಿದ್ಲು ಗೊತ್ತಾ, ಇಲ್ಲ ಸರ್ ಹುಡುಗರಿಗೆ ಕೊಡಲ್ಲ ಸರ್, ಬುರಿದು ಬಿಡ್ತಾರೆ ಸರ್, ಹಂಗೆ ಇಟ್ಟಿರ್ತೀವಿ ಸರ್ ಅಂದರು. ಅದಕ್ಕೆ ಅವ್ರು ಹೇಳಿದರು, ಒಂದು ತೆಂಗಿನ ಚಿಪ್ಪಿನ ವೋಲ್ಟಾಮೀಟ್ರ್ ಮಾಡೋದು ವಾಸಿ ಡಿಜಿಟಲ್ ವೋಲ್ಟಾಮೀಟ್ರ್ ಯೂಸ್ ಮಾಡದೇ ಇರುವಂಥದ್ದು. ತಕ್ಷಣ ಅವ್ರು ಹೇಳಿದರು, ಶಿಕ್ಷಕರ ಕಣ್ಣುಗಳಲ್ಲಿ ನಾನು ಅತ್ಯಂತ ತೀವ್ರತೆಯನ್ನು ಉತ್ಸುಕತೆಯನ್ನು ಕಾಣಲಿಲ್ಲ. ನಿಮ್ಮ ದೇಶ ಒಳ್ಳೆಯದಾಗಬೇಕಾದ್ರೆ ಈ ಪರಿಸ್ಥಿತಿ ತಿರುಗುಮುರುಗಾಗಬೇಕು. ಪ್ರಥಮ ದರ್ಜೆ ಶಿಕ್ಷಕರು ಇರಬೇಕು, ದ್ವಿತೀಯ ದರ್ಜೆ ಪ್ರಯೋಗಾಲಯ ಇದ್ದರೆ ನಷ್ಟ ಇಲ್ಲ, ಕಟ್ಟಡಗಳು 3ನೇ ದರ್ಜೆದಾಗಿದ್ದರೂ ಸರಿ. ಎಂಥ ಒಳ್ಳೆ ಮಾತಲ್ವಾ, ದೊಡ್ಡ ಸತ್ಯ ಅಲ್ವಾ ಇದು. ಒಬ್ಬ ಸೃಜನಶೀಲ ಶಿಕ್ಷಕ ಮರದ ಕೆಳಗೆ ಕೂತ್ ಕೂಡ ಅದ್ಭುತ ಪಾಠ ಮಾಡ್ತಾನೆ, ಮಕ್ಕಳಲ್ಲಿ ಆಸಕ್ತಿಯ ಬುಗ್ಗೆಯನ್ನು ಹುಟ್ಟಿಸ್ತಾನೆ. ಆಸಕ್ತಿ ಇಲ್ಲದಂಥ ಶಿಕ್ಷಕ ಹವಾನಿಯಂತ್ರ ಕೊಠಡಿಯಲ್ಲಿ ಕೂತ್ಕೊಂಡು ಮಕ್ಕಳಿಗೆ ನಿದ್ರೆ ಬರೆಸುತ್ತಾನೆ. ಇಂಥ ಸೃಜನಶೀಲ ಶಿಕ್ಷಕ ಮಾತ್ರ ಭವಿಷ್ಯದ ರೂವಾರಿ. ಶಿಕ್ಷಕರು ಎಷ್ಟು ಒಳ್ಳೆಯದಾಗ್ತಾರೋ ಅಷ್ಟು ಶಿಕ್ಷಣ ಒಳ್ಳೆಯದಾಗ್ತದೆ. ಆ ಮಾತನ್ನು ಮೇಲೆ ಮೇಲೆ ನೆನೆಸ್ಕೋಬೇಕು ನಾವು.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

0: ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಿಗಿ.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ.

ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಮೂಡಿಬರಲಿದೆ.

0: ಈಗ ಚಿಂತನ ಡಾಕ್ಟರ್ ಬಸವರಾಜ ನಿಲ್ಲಿಸರ ಅವರಿಂದ.
1: ಕನ್ನಡದ ಆದಿಕವಿ ಪಂಪ ತನ್ನ ಕಾವ್ಯದಲ್ಲಿ ಒಂದೆಡೆ ಜ್ಞಾನದ ಅನಂತತೆಯನ್ನು ಕುರಿತು ಕ್ಷಯ ಮಣಮಿಲ್ಲ ಕೇಳ್ದು ಕಡೆ ಗಂಡವನಾವನುಮಿಲ್ಲ ಎಂದು ಹೇಳಿದ್ದಾನೆ. ಅಂದರೆ ಅಕ್ಷಯವಾದ ಜ್ಞಾನವನ್ನು ಅರಿಯುತ್ತಾ ಹೋಗಬಹುದೇ ಹೊರತು ಅದರ ಕೊನೆ ಮುಟ್ಟಲು ಸಾಧ್ಯವಿಲ್ಲ. ಜ್ಞಾನ ಎನ್ನುವುದು ಮಾನವನ ಬಾಳಿಗೆ ಬೆಳಕು ನೀಡುವ ದೀಪ. ಇಂಥ ಜ್ಞಾನದೀಪವನ್ನು ನೂರಾರು ಜನ ಪ್ರತಿಭಾವಂತರು ಮನುಕುಲದ ಚರಿತ್ರೆಯಲ್ಲಿ ಬೆಳಗಿಸಿದ್ದಾರೆ. ಇದನ್ನೇ ಮತ್ತೆ ಮತ್ತೆ ನಾವುಗಳೆಲ್ಲರೂ ಹುಡುಕುತ್ತಾ ಶ್ರಮಗೌರವ ಗುಣಗೌರವಗಳನ್ನಿಟ್ಟುಕೊಂಡು ಸಾಗಬೇಕಾಗಿದೆ. ಇಂದು ಇವೆಲ್ಲ ಅರ್ಥಪೂರ್ಣವಾದ ರೀತಿಯಲ್ಲಿ ಸಾಗಬೇಕು. ಮನೆಯಲ್ಲಿ ಮಕ್ಕಳಿಗೆ ನಾವು ನೀಡುತ್ತಿರುವ ಶಿಕ್ಷಣ ಬರೀ ಅಂಕಗಳಿಕೆ ಮಾತ್ರವಾಗಿರಬಾರದು. ಸಂಸ್ಕೃತಿಯನ್ನು ಪರಿಚಯಿಸುವ, ಸಂಸ್ಕೃತಿವಂತರಾಗಿ ಬಾಳುವ ರೀತಿಯಲ್ಲಿ ಆಗಿರಬೇಕಾದ, ಅದಕ್ಕೆ ಮನೆಯಲ್ಲಿ ಹಿರಿಯರಿರಬೇಕು ಎಂದು ಹೇಳುವುದು. ದೇಶವನ್ನು ಕಟ್ಟುವವರು, ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿಸುವವರು ಹೆಣ್ಣು ಎಂಬುದನ್ನು ಮರೆಯಬಾರದು. ಆಕೆ ಮಾಯೆಯೂ ಅಲ್ಲ, ಭ್ರಮೆಯೂ ಅಲ್ಲ, ಕನಸೂ ಅಲ್ಲ. ಗಂಡಸೆಷ್ಟು ಮುಖ್ಯವೋ ಹೆಂಗಸೂ ಅಷ್ಟೇ ಮುಖ್ಯ. ಅವಳಿಲ್ಲದೆ ಸಂಸಾರವೂ ಇಲ್ಲ, ಸಂತಾನವೂ ಇಲ್ಲ, ಜಗತ್ತೂ ಇಲ್ಲ. 21ನೇ ಶತಮಾನ ಸ್ತ್ರೀಯರಿಗೆ ಸೇರಿದ್ದೆಂದು ನನಗನ್ನಿಸುತ್ತದೆ. ಇನ್ನು ಮುಂದೆ ಮಹಿಳೆಯ ಮುನ್ನಡೆಯನ್ನು ಯಾವ ಶಕ್ತಿಯೂ ತಡೆಯಲಾರದು. ಈಗ ಅವಳ ಮುಂದೆ ಸಾಕಷ್ಟು ಅವಕಾಶಗಳು, ಹಾಗೆಯೇ ಸವಾಲುಗಳೂ ಇವೆ. ವನಿತೆಯರು ತಮ್ಮ ಆಲೋಚನೆಗಳನ್ನು, ಅನುಭವಗಳನ್ನು ವಿನಿಮಯ ಮಾಡಿಕೊಳ್ಳುವ ವೇದಿಕೆಗಳು ಅತ್ಯವಶ್ಯಕ. ಹೆಣ್ಣಿನ ಸಮಯ ಸ್ಫೂರ್ತಿ, ಸೃಜನಶೀಲ ಪ್ರತಿಭೆ, ದೂರದೃಷ್ಟಿ, ಕರ್ತೃತ್ವ ಶಕ್ತಿಯನ್ನು ಪುರುಷ ಪ್ರಧಾನ ಸಮಾಜ ಸರಿಯಾಗಿ ಸದ್ವಿನಿಯೋಗಿಸಿಕೊಂಡರೆ ಅದ್ಭುತ ಸಮಾಜವನ್ನು ನಿರ್ಮಾಣ ಮಾಡಬಹುದು. ನಾನು ಇಷ್ಟೆಲ್ಲ ಹೇಳಿದರೂ ಕೂಡ ಹೆಣ್ಣು ಮಕ್ಕಳು ತಿಳಿಯಬೇಕಾದ ಸತ್ಯ ಒಂದಿದೆ. ಅದೇನೆಂದರೆ ಹೊಂದಾಣಿಕೆ ಮತ್ತು ಸಹಬಾಳ್ವೆ. ಈ ಕೊರತೆ ಅಲ್ಲೆಲ್ಲೋ ಅಷ್ಟಿಷ್ಟು ನಮಗೆ ಕಂಡುಬರುತ್ತದೆ. ಹಳ್ಳಿಯಲ್ಲಿ ಸಂಸಾರ ಮಾಡುವುದಲ್ಲದೆ ಮತ್ತು ಸ್ಥಿತಿವಂತರಿದ್ದರೂ ಕೂಡ, ತೋಟ ತುಡಿಕೆಗಳಿದ್ದರೂ ಕೂಡ ಅವರನ್ನು ಮದುವೆ ಆಗಲು ಹೆಣ್ಣು ಮಕ್ಕಳು ಇಂದು ಒಪ್ಪುತ್ತಿಲ್ಲ. ಏನಾದರೂ ಸರ್ಕಾರಿ ಸೇವೆಯಲ್ಲೇ ಇರಬೇಕೆಂಬುದು ಕೆಲವರ ಅಭಿಪ್ರಾಯವಾಗಿದೆ. ನಾವು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವಾಗ ನಮ್ಮ ಜನಪದ ಗರತಿಯೊಬ್ಬಳು ಹೇಳುತ್ತಿದ್ದ ಮಾತು ಹೀಗಿದೆ: ನೆರಮನೆಯ ಸಿರಿದೇವಿ ನೀನಾಗು ಮಗಳೇ, ಮನೆಯಾಗೆ ಬೇದ ಬಗೆಬೇಡ, ತುಂಬಿದ ಮನೆಯ ಒಡಿಬೇಡ ಎಂದು ಬುದ್ಧಿ ಹೇಳಿ ಹರಸಿ ಗಂಡನ ಮನೆಗೆ ಕಳಿಸುತ್ತಿದ್ದರು. ಈ ಸಂದರ್ಭ ಈಗೆಲ್ಲಿದೆ? ಮಕ್ಕಳನ್ನು ಕೂಡ ಅಂಕಗಳೆಂಬ ಸ್ಪರ್ಧೆಗೆ ಒಟ್ಟುತ್ತಾ ಬಾಲ್ಯದ ಯಾವ ಅನುಭವಗಳು ಸೃಜನಶೀಲತೆಯೂ ಸಿಗದಂತೆ ಗೂಡಿನಲ್ಲಿಟ್ಟು ಬೆಳೆಸುತ್ತಿದ್ದೇವೆ. ಅಬ್ರಹಾಂ ಲಿಂಕನ್ ತನ್ನ ಮಗನನ್ನು ಶಾಲೆಗೆ ಕಳಿಸುವಾಗ ಗುರುಗಳಿಗೊಂದು ಪತ್ರ ಬರೆಯುತ್ತಾನೆ. ತಮಗೆಲ್ಲ ಅದು ಗೊತ್ತಿದೆ ಎಂದು ಭಾವಿಸುತ್ತೇನೆ. ಅದರ ಸಾರಾಂಶ ಹೀಗಿದೆ: ನನ್ನ ಮಗ ಸಣ್ಣವನು, ಎಳೆಯ ಮನಸ್ಸು. ಅವನಿಗೆ ಹೂವುಗಳು ಅರಳುವುದನ್ನು, ಹಕ್ಕಿಗಳು ಆಕಾಶದಲ್ಲಿ ಹಾರಾಡುವುದನ್ನು ತೋರಿಸಿ, ಆಟದ ಸ್ಪರ್ಧೆಗಳಲ್ಲಿ ಸೋತರೆ ಸೋಲು ಅವಮಾನ ಅಲ್ಲ ಎಂಬುದನ್ನು ಕಲಿಸಿ, ಅಕ್ರಮ ವಿಧಾನದಿಂದ ಗೆಲ್ಲುವುದಕ್ಕಿಂತ ಸೋಲು ಅತ್ಯಂತ ಶ್ರೇಷ್ಠ ಎನ್ನುವುದನ್ನು ಕಲಿಸಿ, ಗುರು ಹಿರಿಯರಲ್ಲಿ ಭಕ್ತಿ ಭಾವದಿಂದಿರುವುದನ್ನು ಕಲಿಸಿ. ಹೀಗೆ ಎಷ್ಟು ಜನ ತಂದೆ ತಾಯಿಗಳು ಬೇರೆ ಬೇರೆ ಅನುಭವಗಳಲ್ಲಿ ಮಕ್ಕಳಲ್ಲಿ ಬೆಳೆಯುವಂತೆ ಮಾಡಿದ್ದಾರೆ ಹೇಳಿ. ಇಂತಹ ಮಾತುಗಳನ್ನು ಮತ್ತೆ ಮತ್ತೆ ಹೇಳಬೇಕಲ್ಲವೇ? ಇದು ಒಂದು ಬಗೆಯಾದರೆ, ಹೆಣ್ಣನ್ನು ಸಾವಿರಾರು ವರ್ಷಗಳಿಂದ ಶೋಷಣೆ ಮಾಡುತ್ತಾ ಮನೆಯಲ್ಲಿ ಅಡಿಗೆ ಮನೆಗೆ ಪುರುಷನ ಪರಮಾಧಿಕಾರಕ್ಕೆ ಸೀಮಿತಗೊಳಿಸಿ ಅವಳಿಗೆ ಯಾವ ಅವಕಾಶವನ್ನು ನಾವು ಕಲ್ಪಿಸಿದಂತೆ ಮಾಡಿದ್ದು ಮತ್ತೊಂದು ಬಗೆ. ಹೀಗೆ ಲಿಂಗ ತಾರತಮ್ಯ ಬಹು ಹಿಂದಿನಿಂದಲೂ ಇದೆ. ಗಂಡಿಗಿರುವ ಪ್ರಾಶಸ್ತ್ಯ ಹೆಣ್ಣಿಗಿಲ್ಲ. ಸಂಸಾರ ಸಾಗಿಸಲಿಕ್ಕೆ, ಮದುವೆ ಆಗಲಿಕ್ಕೆ ಹೆಣ್ಣು ಬೇಕು. ಆದರೆ ಹೆಂಡತಿ ಮನೆಯಲ್ಲಿ ಹೆಣ್ಣು ಮಗು ಹಡೆಯಬಾರದು. ಕೊಟ್ಟಿಗೆಯಲ್ಲಿ ಹಸು ಹೆಣ್ಣು ಕರು ಹಾಕಬೇಕು. ಮನೆಯಲ್ಲಿ ಸೊಸೆ ಗಂಡು ಹೊಡೆಯಬೇಕು. ಸೊಸೆ ಗರ್ಭಿಣಿ ಇರುವಾಗಲೇ ಅತ್ತೆ ಆದವಳು ಹೇಳುತ್ತಿರುತ್ತಾಳೆ, ನೀನು ಯಾವಾಗಲೂ ಕೃಷ್ಣನ ಫೋಟೋವನ್ನು ನೋಡ್ತಿರಬೇಕಂತ. ಹೀಗೆ ತಂದೆ ತಾಯಿ ಮನೆಯವರು ಮದುವೆ ಮಾಡಿಕೊಡುವಾಗ ಹೆಣ್ಣಿಗೆ ಏನು ಹೇಳುತ್ತಿದ್ದರು ಅಂದರೆ, ಬಹಳ ಮುಖ್ಯವಾದ ಒಂದು ರೀತಿಯಲ್ಲಿ ಸಂಸಾರವೆಂಬುದು ಸಾಗರ, ಅದರಲ್ಲಿ ನೀನು ಈಜು ಎದ್ದು ಬರಬೇಕೆನ್ನುವಂಥದ್ದು. ಹೀಗೆ ಹೆಣ್ಣು ಮಗುವನ್ನು ಹಡೆದಳು ಅಂದರೆ ತಿರಸ್ಕಾರವನ್ನು ನೋಡುವುದು ಇಂದಿಗೂ ನಡೆದೇ ಇದೆ.
0: ಇದುವರೆಗೆ ಡಾಕ್ಟರ್ ಬಸವರಾಜ ನೆಲ್ಲಿಸರ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ನಾಳೆ ಇದೇ ಸಮಯಕ್ಕೆ ಬಿಎಂ ಭಾರತಿಯವರ ಚಿಂತನ ಲಹರಿಯನ್ನ ನೀವು ಆಲಿಸಬಹುದು.

0: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:35. ಈಗ ರೈತರಿಗೆ ಸಲಹೆ.
1: ಕೊಟ್ಟಿಗೆ ಗೊಬ್ಬರ ಅಥವಾ ಹಟ್ಟಿ ಗೊಬ್ಬರವನ್ನು ಕೃಷಿಯಲ್ಲಿ ನಾವು ಯಥೇಚ್ಛವಾಗಿ ಬಳಕೆ ಮಾಡ್ತೀವಿ. ಹೀಗೆ ಮಾಡುವುದರಿಂದ ಅನೇಕ ಅನುಕೂಲತೆಗಳಿವೆ. ಮುಖ್ಯವಾಗಿ ಮಣ್ಣಿನ ಗುಣಧರ್ಮ ಸುಧಾರಣೆಯಾಗ್ತದೆ, ಕೊಟ್ಟಿಗೆ ಗೊಬ್ಬರದಿಂದ ಮಣ್ಣಿನ ಆರೋಗ್ಯ ರಕ್ಷಣೆಯಾಗ್ತದೆ, ಜೊತೆಗೆ ಭೌತಿಕ ಗುಣಧರ್ಮಗಳು ಕೂಡ ಸುಧಾರಿಸ್ತವೆ. ಮಣ್ಣಿನ ಕಣಗಳ ರಚನೆಯಲ್ಲಿ ಸುಧಾರಣೆಯಾಗಿ ಹರಳು ರೂಪದ ಉತ್ತಮ ಕಣಗಳು ಕೊಟ್ಟಿಗೆ ಗೊಬ್ಬರದಿಂದ ಮಾತ್ರವೇ ಸಮರ್ಥವಾಗಿ ರಚನೆಯಾಗುವುದಕ್ಕೆ ಸಾಧ್ಯವಾಗ್ತದೆ. ಹರಳು ಮಿಶ್ರಿತ ಉಸುಕು ಜಮೀನುಗಳ ವಿಚಾರಕ್ಕೆ ಬಂದರೆ ವಿವಿಧ ಕಣಗಳ ಪ್ರಮಾಣದಲ್ಲಿ ಬದಲಾವಣೆ ಆಗ್ತದೆ. ಇಷ್ಟೇ ಅಲ್ಲ, ಕೊಟ್ಟಿಗೆ ಗೊಬ್ಬರವನ್ನು ಹಾಕುವುದರಿಂದ ಭೂಮಿಯ ನೀರು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚುತ್ತದೆ. ಮಣ್ಣಿನಲ್ಲಿರುವ ರಂಧ್ರಗಳ ಪ್ರಮಾಣದಲ್ಲಿ ಗಣನೀಯ ಹೆಚ್ಚಳ ಕಂಡುಬರುತ್ತದೆ. ಇದರಿಂದಾಗಿ ಮಣ್ಣು ನುಸುಳಾಗ್ತದೆ, ಗಾಳಿಯ ಸಂಚಾರ ಹೆಚ್ಚಾಗ್ತದೆ ಹಾಗೂ ಬೇರುಗಳು ಸದೃಢವಾಗಿ ಬೆಳೆಯುವುದಕ್ಕೆ ಅನುಕೂಲವಾಗ್ತದೆ. ಇನ್ನು ರಾಸಾಯನಿಕಗಳ ವಿಚಾರಕ್ಕೆ ಬಂದರೆ ಮಣ್ಣಿನ ರಸಸಾರದ ಏರಿಳಿಕೆಯಲ್ಲಿ ಗಣನೀಯ ಬದಲಾವಣೆಯನ್ನು ನಾವು ಕಾಣಬಹುದು. ಸಾಮಾನ್ಯವಾಗಿ ರಸಸಾರವು ಸ್ಥಿರವಾಗಿರುವಲ್ಲಿ ಕೊಟ್ಟಿಗೆ ಗೊಬ್ಬರವು ಸಹಕಾರಿಯಾಗಿದೆ. ಇದರ ಜೊತೆಗೆ ಮಣ್ಣಿನ ಪೋಷಕಾಂಶ ವಿನಿಮಯ ಸಾಮರ್ಥ್ಯದ ಹೆಚ್ಚಳವಾಗ್ತದೆ. ಬಳ್ಳಿಗೆ ಎಲ್ಲ ಬಗೆಯ ಪೋಷಕಾಂಶಗಳು ಲಭ್ಯವಾಗುವ ಹಾಗೆ ಮಾಡಬಹುದು. ಪೋಷಕಾಂಶವು ನಿಧಾನವಾಗಿ ಬಿಡುಗಡೆಯಾಗುವುದರಿಂದ ಅನಗತ್ಯವಾಗಿ ಪೋಷಕಾಂಶಗಳ ಸೋರಿ ಹೋಗುವಿಕೆ ನಿಲ್ಲುತ್ತದೆ. ಇದರಿಂದ ಪೋಷಕಾಂಶಗಳ ಕೊರತೆಯ ಸಾಧ್ಯತೆ ಕಡಿಮೆಯಾಗ್ತದೆ. ಕೊಟ್ಟಿಗೆ ಗೊಬ್ಬರವನ್ನು ಹಾಕುವುದರಿಂದ ಕ್ಷಾರಯುಕ್ತ ಹಾಗೂ ಸವಳು ಮಣ್ಣುಗಳನ್ನು ಅಭಿವೃದ್ಧಿಯಾಗ್ತದೆ. ಧನ ಮತ್ತು ಋಣ ವಿದ್ಯುದೀಕರಣ ಗುಣ ಹೊಂದಿರುವಂತಹ ಪೋಷಕಾಂಶಗಳ ವಿನಿಮಯದಲ್ಲಿ ಹೆಚ್ಚಳ ಉಂಟಾಗ್ತದೆ. ರಂಜಕ ಸ್ಥಿರೀಕರಣದಲ್ಲಿ ಇಳಿಕೆಯಾಗ್ತದೆ. ಸಾರಜನಕದ ನಿಧಾನವಾದ ಪೂರೈಕೆಯಾಗಿ ಮಣ್ಣಿನ ಫಲವತ್ತತೆಯೊಂದಿಗೆ ಒಟ್ಟಾರೆ ಉತ್ಪಾದಕತೆಯಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸಬಹುದು. ಹಾಗೆಯೇ ಹೆಚ್ಚು ಹೆಚ್ಚು ಹಟ್ಟಿ ಗೊಬ್ಬರವನ್ನು ಬಳಸುವುದರಿಂದ ಜೈವಿಕ ಗುಣಧರ್ಮಗಳು ಉತ್ತಮವಾಗ್ತವೆ. ಸಾರಜನಕ ಸ್ಥಿರೀಕರಿಸುವ ಮತ್ತು ಗಂಧಕ ಕರಗಿಸುವಂತಹ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾಗ್ತದೆ. ರೈತರಿಗೆ ಉಪಕಾರಿಯಾದ ಜೀವಿಗಳಾದ ಎರೆಹುಳುಗಳ ಸಂಖ್ಯೆಯಲ್ಲಿ ಹೆಚ್ಚಳ ಉಂಟಾಗ್ತದೆ. ಈ ಸೂಕ್ಷ್ಮ ಜೀವಿಗಳು ಸಾವಯವ ವಸ್ತುಗಳ ಕಳಿವಿಕೆಯ ಪ್ರಮಾಣ ಮತ್ತು ವೇಗವನ್ನು ಹೆಚ್ಚಿಸ್ತವೆ. ಇದರಿಂದ ಪೋಷಕಾಂಶಗಳ ಖನಿಜೀಕರಣ ಪ್ರಮಾಣ ಉತ್ತಮಗೊಂಡು ಪೋಷಕಾಂಶಗಳು ನಿಧಾನವಾಗಿ ಬೆಳೆಗಳಿಗೆ ಸಿಗುವ ಹಾಗೆ ಆಗ್ತದೆ. ಮಾತ್ರವಲ್ಲ, ಭೂಮಿಯಲ್ಲಿನ ಅರೆಕಳಿತ ಸಾವಯವ ಪದಾರ್ಥಗಳು ಬೇಗನೆ ಕಳೀತವೆ. ಸಮ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಜಮೀನಿಗೆ ಹಾಕುವುದರಿಂದ ಸಸ್ಯಗಳ ಬೇರು ಬಿಡುವಿಕೆಯ ಪ್ರಮಾಣದಲ್ಲಿ ಹೆಚ್ಚಳ ಉಂಟಾಗ್ತದೆ. ಮಣ್ಣಿನ ಮೇಲ್ಪದರು ಕೊಟ್ಟಿಗೆ ಗೊಬ್ಬರದ ಹರಡುವಿಕೆಯಿಂದಾಗಿ ಸಡಿಲಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಮತ್ತು ಹವೆಯಾಡುವಿಕೆಯ ಕಾರ್ಯವನ್ನು ಸರಳಗೊಳಿಸುತ್ತದೆ. ಬೇರು ಬೆಳವಣಿಗೆಯ ತೇವಾಂಶ ಕ್ರಿಯೆಯು ವೇಗಗೊಳ್ಳುವುದೇ ಅಲ್ಲದೆ ಬೇರುಗಳು ಹೆಚ್ಚಿನ ಆಳಕ್ಕೆ ಹೋಗುವಲ್ಲಿ ಸಹಕಾರಿಯಾಗ್ತದೆ. ಹೀಗಾಗಿ ಬಲಿಷ್ಠ ಬೇರುಗಳು ಅಭಿವೃದ್ಧಿ ಹೊಂದುವುದರಿಂದ ಹೆಚ್ಚು ಆಳದಿಂದ ನೀರನ್ನು ಹೀರಿಕೊಳ್ಳುವುದಕ್ಕೆ ಅನುಕೂಲವಾಗ್ತದೆ. ಬೇಸಿಗೆಯಲ್ಲಿ ಇದು ಸಹಾಯಕ್ಕೆ ಬರುತ್ತದೆ. ಇವಲ್ಲದೆ ಹೆಚ್ಚು ಹೆಚ್ಚು ಹಟ್ಟಿ ಗೊಬ್ಬರವನ್ನು ಬಳಕೆ ಮಾಡುವುದರಿಂದ ಇಳುವರಿಯ ಗುಣಮಟ್ಟ ಹೆಚ್ಚಾಗ್ತದೆ. ಹಾಗೆಯೇ ಹೆಚ್ಚು ಹೆಚ್ಚು ಬಾಹ್ಯ ಒಳಸುರಿಗಳನ್ನು ಖರೀದಿಸಿ ಬಳಸುವಂತಹ ಪ್ರಮೇಯ ಬರುವುದಿಲ್ಲ. ಹಾಗಾಗಿ ಖರ್ಚು ಕೂಡ ಉಳಿತದೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರವು ಅತ್ಯಂತ ಪರಿಸರ ಪೂರಕವಾದಂತಹ ಅಂಶವನ್ನು ಹೊಂದಿದೆ. ವಾಯು ಮಲಿನತೆ, ಜಲಮಲಿನತೆ ಹಾಗೂ ಮಣ್ಣು ಮಾಲಿನ್ಯವಾಗುವುದನ್ನು ತಡೆಗಟ್ಟಬಹುದು.
0: ರೈತರಿಗೆ ಸಲಹೆ ಇದುವರೆಗೆ ಕೇಳಿದಿರಿ.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಕೇಳುಗರೆ, ಈಗ ಗಾನ ಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿ. ಸಿ ಆರ್ ರಾಮಚಂದ್ರ ರಾಯವರ ಕೃತಿ, ಹಾಡಿದ್ದಾರೆ ಮಧುರಾ ದೀಕ್ಷಿತ್ ಮತ್ತು ಸೀಮಾ ಎಂ ಅಂಗಡಿ.

ಗಾನಸುದೆ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ, ಲತಾ ಜಾಗೀರ್ದಾರ್ ಮತ್ತು ಶೋಭಾ ಹುಯಿಲ್ಗೋಳ್ ಇವರ ಧ್ವನಿಯಲ್ಲಿ ಜಗನ್ನಾಥ ದಾಸರ ಕೃತಿ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಗಾನಸುದೆ ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: षड्विंशति धावनांकैः पराजितम् इति वार्ताः।
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ.
2: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30-6 ಗಂಟೆಯವರೆಗೆ ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ.
3: ಸಂಗಮ ಸಂಗಮ
2: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
4: ಒಂದು ಕಾವ್ಯ ಸಂದೇಶ,
5: ಇಂದು ನವ್ಯ ಸಂದೇಶ.
2: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸ್ಥಳಕ್ಕೆ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: 1800 420 2233.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
4: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
7: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಕಳೆದ ಮಾರ್ಚ್ ಅಂತ್ಯದವರೆಗೆ 17,138 ಮಣ್ಣಿನ ಆರೋಗ್ಯ ಚೀಟಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ರಾಯಚೂರಿನ ಕೇಂದ್ರ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಅವರು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಿಲ್ಲೆಯ 10,794 ಜಲಮೂಲಗಳು ಪುನರುಜ್ಜೀವಿತಗೊಂಡಿವೆ ಎಂದು ಹೇಳಿದರು. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಪ್ರಾಣಿಗಳಿಗೆ ಲಸಿಕೆ ನೀಡುವ ಗುರಿ 100% ಪೂರ್ಣಗೊಂಡಿದೆ ಎಂದರು. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಯಾದಗಿರಿ ಜಿಲ್ಲೆಗೆ ಮಂಜೂರಾಗಿರುವ ಅನುದಾನವನ್ನು ಸಮರ್ಪಕ ಕ್ರಿಯಾಯೋಜನೆ ರೂಪಿಸಿ ನಿಗದಿತ ಕಾಲಮಿತಿಯೊಳಗೆ ಅರ್ಹ ಫಲಾನುಭವಿಗಳಿಗೆ ಲಾಭ ತಲುಪಿಸುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸಂಬಂಧಿತ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅವರು ಉಭಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾದ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗ್ ಮತ್ತು ಸಾಮಾಜಿಕ ಲೆಕ್ಕ ತಪಾಸಣೆ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಚಿವ ಖಂಡ್ರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಮಾನ್ಯತೆ ಹೊಂದಿದ ಪ್ರಯೋಗಾಲಯಗಳಲ್ಲಿ ನಿಯಮಿತವಾಗಿ ಪರೀಕ್ಷಿಸಿ ಪ್ರಮಾಣೀಕರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಕಲುಷಿತ ನೀರು ಸರಬರಾಜಾಗದಂತೆ ಕಟ್ಟೆಚ್ಚರ ವಹಿಸುವಂತೆ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿಗೊಳಿಸುವಂತೆ ಸಚಿವ ಖಂಡ್ರೆ ನಿರ್ದೇಶಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಿಯಾಯೋಜನೆ ಹಾಗೂ ಬದ್ದತೆಯಿಂದ ಕೆಲಸ ಮಾಡಿ ಅರ್ಹರಿಗೆ ಫಲ ದೊರಕುವಂತೆ ಯೋಜಿಸಲು ಅಧಿಕಾರಿಗಳಿಗೆ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ 2ನೇ ಆವೃತ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ರೈತರಿಗೆ ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗುವಂತೆ ಯೋಜಿಸಲು ಆದೇಶಿಸಿದರು. ಸವಣೂರು, ಶಿಗ್ಗಾವಿ ಹಾಗೂ ರಾಣಿಬೆನ್ನೂರ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎಲ್ಲ ಅರ್ಹ ರೈತರ ಹೆಸರು ನೋಂದಾಯಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಬೊಮ್ಮಾಯಿ ನಿರ್ದೇಶಿಸಿದರು. ಕೇಂದ್ರ ಪುರಸ್ಕೃತ ರಸ್ತೆ ಮೂಲಸೌಕರ್ಯ ಯೋಜನೆ ಸಿಆರ್ಐಎಫ್ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ಕಿಲೋಮೀಟರ್ ಉದ್ದದ 3 ಮುಖ್ಯ ರಸ್ತೆಗಳ ಸುಧಾರಣೆಗೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಾಹಿತಿ ನೀಡಿ 15 ಕೋಟಿ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯ ದಕ್ಷಿಣ ಕ್ಷೇತ್ರದಲ್ಲಿ 84% ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 73% ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅವರು ವಿವರ ನೀಡಿದರು.

0: ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಶೇಕಡ 93%ರಷ್ಟು ಪೂರ್ಣಗೊಂಡಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗರ್ಭಿಣಿಯರಿಗೆ ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನುಷ್ಠಾನಗೊಂಡು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016ರ ಜೂನ್ 9ರಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸುಪರ್ದಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರು ಅಭಿಯಾನದ ಸ್ಮರಣಾರ್ಥ 75 ರೂಪಾಯಿ ನಾಣ್ಯ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನು ಇಂದು ಹೊಸದಿಲ್ಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇಂದಿನಿಂದ ರಾಷ್ಟವ್ಯಾಪಿ ಜನಜಾಗೃತಿ ಅಭಿಯಾನ ಹಾಗೂ ದಶಕದ ಸಂಭ್ರಮಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಆಕಾಶವಾಣಿ ಮಾಹಿತಿ ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಮೂಲಕ ಜನರನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಖ್ಯಾತ ಗೀತ ರಚನೆಕಾರ ಹಾಗೂ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಶ್ಲಾಘಿಸಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದ ಆಕಾಶವಾಣಿ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ರಂಗಭವನದಲ್ಲಿ ಸ್ಪೆಕ್ಟ್ರಮ್ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
4: 90 ವರ್ಷ ಕೋಯಿ ಛೋಟಿ ಮೋಟಿ ಬಾತ್ ನಹಿ ಹೈ, ಐತಿಹಾಸಿಕ ಮೈ ಪಲ್ ಸಮಜ್ತಾ ಹೂಂ ಕಿ ಇತನೆ ವರ್ಷೋ ಸೆ ಸಂಚಾರ ಕಾ ಜೋ ಕಿ ರೀಢ್ ಜೋ ಹೈ ಉಸೆ ಸಂಭಾಲ್ ಕರ್ ರಖಾ ಹೈ ಔರ್ ಜಿತನೆ ಸಭಿ ಕರ್ಮಿಯೋ ನೆ ಯಹಾಂ ಪೆ ಪಹಲೆ ಜೋ ಕಾಮ ಕರ್ ಚುಕೆ ಹೈ, ಕಲಾಕಾರ ಜೋ ಹೈ, ಜಿಸ್ ಭಿ ರೂಪ ಮೇ ಆಪ್ ಜುಡೆ ಹೈ, ಮಹತಿ ಕಾರ್ಯ ಹೈ, ಬಹುತ್ ಬಡಿ ಉಪಲಬ್ಧಿ ಹೈ. ಆಜ್ ಕೆ ಯುಗ ಮೇ ಜಹಾಂ ಪರ್ ಅಟೆನ್ಷನ್ ಸ್ಪ್ಯಾನ್ ಹಿ ಬಹುತ್ ಕಮ್ ಹೋ ಚುಕಾ ಹೈ, ಕ್ಷಣ ಭರ ಕಾ ರಹ ಗಯಾ ಹೈ, ವೋ ಐಸೆ ಸಮಯ ಮೇ ಭಿ ಅಪ್ನಿ ವಿಶ್ವಸನೀಯತಾ ಕೋ ಬನಾಯೆ ರಖನಾ, ಪ್ರಾಸಂಗಿಕತಾ ಕೋ ಬರ್ಕರಾರ್ ರಖನಾ, ಯೇ ಕೋಯಿ ಛೋಟಾ ಮೋಟಾ ಕಾರ್ಯ ನಹಿ ಹೈ, ತೋ ಮೈ ಸಭಿ ಕೋ ಹೃದಯ ಸೆ ಇಸ್ಕೆ ಲಿಯೆ ಬಧಾಯಿ ದೇತಾ ಹೂಂ ಔರ್ ಆನೆ ವಾಲೆ ಸಮಯ ಕೆ ಲಿಯೆ ಶುಭಕಾಮನಾಯೆ ದೇತಾ ಹೂಂ.
0: ನಾವೀನ್ಯತೆ, ನಂಬಿಕೆ ಮತ್ತು ಸುಸ್ಥಿರತೆ ಮಾನ್ಯತೆಯ ಶಕ್ತಿ ಎಂಬ ಧ್ಯೇಯದೊಂದಿಗೆ ಇಂದು ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ. ಅಂತಾರಾಷ್ಟೀಯ ಮಾನ್ಯತೆ ವೇದಿಕೆ IAF ಹಾಗೂ ಅಂತಾರಾಷ್ಟೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ILAC 2007ರಲ್ಲಿ ವಿಶ್ವ ಮಾನ್ಯತೆ ದಿನಾಚರಣೆಗೆ ಚಾಲನೆ ನೀಡಿದವು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸ್ಥಾನಗಳಿಗೆ ಈ ತಿಂಗಳ 18ರಂದು ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆ ಹಾಗೂ ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇಂದು ಮತ್ತು ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಧ್ಯತೆ. ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾಡಳಿತದ ಸಹಾಯವಾಣಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕೋರಿದ್ದಾರೆ. ರಾಜ್ಯ ನೈಸರ್ಗಿಕ ವಿಕೋಪ ಮೇಲುಸ್ತುವಾರಿ ಕೇಂದ್ರ ಧಾರವಾಡ ಜಿಲ್ಲೆಗೆ ಇಂದಿನಿಂದ 3 ದಿನಗಳವರೆಗೆ ಆರೆಂಜ್ ಹಾಗೂ ರೆಡ್ ಅಲರ್ಟ್ ಪ್ರಕಟಿಸಿದೆ. ನವಲ್ಗುಂದ್, ನರಗುಂದ್, ಹುಬ್ಬಳ್ಳಿ ವ್ಯಾಪ್ತಿಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಪ್ರವಾಹದ ಸಾಧ್ಯತೆ ಇದ್ದು ಹಳ್ಳಗಳ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಆರ್ ಸ್ನೇಹಲ್ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ.

ಮಹಾತ್ಮಾ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್, ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ, ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
2: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 84ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವೂರಾಯ ವರ್ಕಾಡಿ.
3: ಮುದ್ದಣ ಕವಿ ಸುಬಾಹುವಿನ ಕಥೆಯನ್ನು ಮನೋರಮೆಗೆ ವಿವರಿಸುತ್ತಾನೆ. ಸುಬಾಹು ದೇವತೆಗಳಲ್ಲಿ ಹಿರಿಯ ಯಾರು ಅಂತ ಅರಸುತ್ತಾ ಹೋದಾಗ ವನದಲ್ಲಿ ಒಬ್ಬ ಋಷಿಯನ್ನು ನೋಡುತ್ತಾನೆ. ಆತ ಅಸಿತಾಂಗನೆಂಬ ನಾಮಕನಿದ್ದನು. ಅವನಲ್ಲಿ ಕೇಳಿದಾಗ ರಾಮನಿಗಿಂತ ಶ್ರೇಷ್ಠರು ಇಲ್ಲ ಅನ್ನುವ ಮಾತನ್ನು ಅವನು ಹೇಳಿದರೆ ಅದರಿಂದ ಅವನು ಕೋಪಗೊಳ್ಳುತ್ತಾನೆ. ಸುಬಾಹು ಅದನ್ನು ವಿರೋಧಿಸ್ತಾನೆ. ಆಗ ಋಷಿ ಅವನಿಗೆ ಶಾಪವನ್ನು ಕೊಡುತ್ತಾನೆ. ಅಸಿತಾಂಗನ ಶಾಪಕ್ಕೆ ಪಶ್ಚಾತ್ತಾಪಗೊಂಡಂತ ಈ ರಾಜ ಸುಬಾಹು ಅವನಲ್ಲಿ ತಪ್ಪಾಯಿತು ಅಂತ ಬೇಡಿಕೊಳ್ಳುತ್ತಾನೆ. ಮನಮರುಕಗೊಂಡಂತ ಋಷಿ ಅವನಿಗೆ ರಾಮಭಕ್ತಿಯಿಂದ ವಿಮುಖನಾಗಿರು ಎಂಬ ಕೊಟ್ಟ ಶಾಪ ಅದನ್ನು ಮತ್ತೆ ಪರಿಹಾರ ಮಾಡ್ತೇನೆ, ನೀನು ರಾಮ ಭಕ್ತ ನಿನ್ನನ್ನು ಎಡಗಾಲಿಂದ ಒದ್ದಾಗ ಅವನ ಭಕ್ತನಾಗ್ತಿ ಅಂತ ಹೇಳುತ್ತಾನೆ. ಅಲ್ಲಿಂದ ಸುಬಾಹುವನ್ನು ಸೇರಿಸಿಕೊಂಡು ಚಿತ್ರಾಂಗದರನ್ನು ಗೆಳೆತನದಿಂದ ಸ್ವೀಕರಿಸಿ ಸುಕೇತನ್ನು ಒಪ್ಪಂದವಾಗಿಸಿ ದಮನನ್ನು ಸಂತೈಸಿ ಮುಂದೆ ಮುಂದೆ ಬರ್ತಾ ಇದ್ದಾನೆ. ಬಂದು ಅವರು ತೇಜೋಪುರವನ್ನು ನೋಡ್ತಾ ಬರ್ತಾ ಇದ್ದಾರೆ. ಅಲ್ಲಿ ಕವಿ ಒಂದಷ್ಟು ಕೃಷಿ ಸಂಸ್ಕೃತಿಯನ್ನು ವಿವರಿಸಿದ್ದಾನೆ. ಈಗ ಅವರ ಸೇನೆ ತೇಜೋಪುರದ ಹೊರಬಾಯಿಗೆ ಬಂದಿದೆ.

ಹೀಗೆ ಪಟ್ಟಣಕ್ಕೆ ಹೊರಮಯ್ಯ ತಾಮ್ರದ ಸನ್ನಾಹದಂತೆ ಕೆಂಪಾಗಿ ಶೋಭಿಸುವ ಜಾದು ಕಲ್ಲು, ಇದೊಂದು ಕೆಂಪು ಜಾತಿಯ ಕಲ್ಲು, ಕೆಲವು ಕಡೆ ಇದನ್ನು ದಾದು ಕಲ್ಲು ಅಂತ ಕೂಡ ಕರೀತಾರೆ. ಇಂಥ ಒಂದು ಜಾದು ಕಲ್ಲಿನ ಎತ್ತರವಾದ ಕೋಟೆಯ ಒಳಗೆ ಸೂರ್ಯನ ರಥದ ರಭಸಕ್ಕೆ ಎಲ್ಲಾ ಕಡೆಗೂ ಹರಡಿ ಮುನ್ನುಗ್ಗುವ ಏಳೂ ಕುದುರೆಗಳ ಗೊರಸಿನ ಹೊಡೆತದಿಂದ ಕೂಡಲೇ ಮೇಲೆದ್ದ ಮುಸುಕುವ ಕೆಂದೂಳನ್ನು ಬೀಸಿ ಹಾರಿಸುತ್ತಾ ಸಾಲುಗೊಂಡ ಪತಾಕೆಗಳಿಂದ ಸೊಗಸಾಗಿ ಹುಣ್ಣಿಮೆಯ ರಾತ್ರಿಯಲ್ಲಿ ಸ್ವೇಚ್ಛೆಯಾಗಿ ಇಳಿದು ವಿನೋದದಿಂದ ವಿಹರಿಸುವ ಅಪ್ಸರಾಸ್ತ್ರೀಯರ ನೆಲೆಯ ಶೃಂಗಾರದ ಸೊಗಸಿನ ರಜತಗಿರಿಗಳ ತಪ್ಪಲುಗಳೋ ಎಂಬ ಹಾಗೆ ಹಗಲು ಹಾಲಿನಿಂದ ಎರಕ ಹೊಯ್ದಂತೆ ರಾತ್ರಿ ಬೆಳಗಿನಿಂದ ಮಾಡಿದಂತೆ ತೋರುತ್ತಿರುವಂತಹ ಅನೇಕ ಸೌಧಗಳಿಂದ ಹೊರಬಾಹ್ಯೆ ಚೆನ್ನಾಗಿ ರಂಜಿಸುತ್ತಾಯಿತು.

0: ಇದು ವಿನೋದದಿಂದ ವಿಹರಿಸುವಂತ ಅಪ್ಸರಾ ಸ್ತ್ರೀಯರು ಹೇಗೆ ಕಾಣಿಸುತ್ತಾರೋ ಅದೇ ರೀತಿ ನೆಲೆಯ ಶೃಂಗಾರದ ಸೊಗಸಿನ ರಜತ ಗಿರಿಗಳ ತಪ್ಪಲುಗಳೋ ಎಂಬಂತೆ, ಹಗಲು ಹಾಲಿನಿಂದ ಎರಕ ಹೊಯ್ದಂತೆ, ರಾತ್ರಿ ಬೆಳಗಿನಿಂದ ಮಾಡಿದ ಹಾಗೆ ಊರ ಮೇಲೆ ಎದ್ದು ನಿಂತಿರುವಂತ ಸೌಧಗಳು ಕಣ್ಣಿಗೆ ನೆಗೆದು ಕಾಣುತ್ತಾ ಇದ್ದವು. ಆ ಸೌಂದರ್ಯವನ್ನು ನೋಡುತ್ತಾ ನೋಡುತ್ತಾ ಇವರು ಮತ್ತೆ ಮುಂದೆ ಬರ್ತಾ ಇದ್ದಾರೆ.
1: ಪೊತ್ತಿದ ಹೋಮದ ಎತ್ತಿದ ಧೂಪದ ಪೊತ್ತಿದ ದೀಪದ ಸುತ್ತಿದ ಕರುವೊಗೆ ಮೇಲೆಗೆ ಉದೇ ಬಿತ್ತರ ದಿಮ್ಮುಗಿಲೊಡ್ಡ ನೊಡ್ಡೇ ಮರಕತ ಕಳಶ.

ಕವಿ ಇಲ್ಲಿ ವಿಶೇಷವಾಗಿ ಪುರದ ಸಿಂಗಾರಕ್ಕೆ ಇನ್ನೊಂದು ಉಪಮೆಯನ್ನು ಕೊಟ್ಟಿದ್ದಾನೆ. ಹೊತ್ತಿದ ಹೋಮದ, ಎತ್ತಿದ ಧೂಪದ, ಉರಿದ ದೀಪದ, ಸುತ್ತಿದ ಕಪ್ಪು ಹೊಗೆ, ಕರುವಗೆ ಕಪ್ಪು ಹೊಗೆ ಮೇಲೇರಿ ವಿಸ್ತಾರವಾಗಿ ಮೋಡಗಳ ಗುಂಪನ್ನುಂಟು ಮಾಡಬೇಕು ಅಂತಾದರೆ ಮರಕತದಿಂದ ಅದರ ಕಲಶವನ್ನು ಹೊಂದಿರುವ ಸೊಗಸಾದ ಕಾಂತಿ ಮೇಘಮಂಡಲದಲ್ಲಿ ಒಮ್ಮೆಲೆ ಕಾಣಿಸಿಕೊಂಡು ಬಿಳ್ಳಿ ಮಿಂಚನ್ನು ಉಂಟು ಮಾಡಿತು. ಈ ಕಾಮನವಿಲ್ಲು ಗೋಪುರಗಳ ಬಂಗಾರದ ಉಪ್ಪರಿಗೆಯ ಕೆಂಪು ಕಾಂತಿ ಆಗಸದಲ್ಲಿ ನಿಂತು ನೋಡುಗರ ಕಣ್ಣಿಗೆ ಹಬ್ಬವನ್ನೇ ಉಂಟು ಮಾಡುತ್ತಿತ್ತು ಎನ್ನುವ ಹಾಗೆ ಈ ಮೋಡಗಳ ಮಧ್ಯೆ ಕಾಮನ ಬಿಲ್ಲನ್ನು ಕವಿ ಸೃಷ್ಟಿಸಿದ್ದಾರೆ.

ಊರ ನಗಾರಿ ಆಗಾಗ ದೊಡ್ಡದಾಗಿರುವಂತಹ ಧ್ವನಿಯನ್ನು ಉಂಟು ಮಾಡುತ್ತಿತ್ತು. ಆ ಬೇರಿಯ ಕರ್ಕಶವಾದಂತಹ ಧ್ವನಿ ಮಳೆಗಾಲದ ಗುಡುಗನ್ನು ನೆನಪಿಸ್ತಾ ಇತ್ತು. ತುಂಬಿದ ಕೊಳಗಳಲ್ಲಿದ್ದಂಥ ಮುದ್ದು ಹಂಸಗಳು ಜಲಕ್ರೀಡೆಗೆ ಮನಸ್ಸನ್ನು ಮುಂದೆ ಮಾಡಿ ನೀಡಿಸುವ ದೇವಾಲಯಗಳಿಂದ ಆ ಊರು ಶೃಂಗರಿಸ್ತಾ ಇತ್ತು. ಒಂದು ಬದಿಯಲ್ಲಿ, ಮತ್ತೊಂದು ಕಡೆಯಿಂದ ನೋಡಿದರೆ ಪಾಠಗಳನ್ನು ಓದುವಂತಹ, ಶಾಸ್ತ್ರವನ್ನು ಕರೆಯುವಂತಹ, ಪುರಾಣವನ್ನು ಕೇಳುವ, ಇತಿಹಾಸವನ್ನು ತಿಳಿಯುವ, ವೇದಾಂತವನ್ನು ಎಣಿಸಿ ಗುಣಿಸಿ ಭಾವಿಸುವ ಮತ್ತು ಈ ಬಗೆಗಾಗಿ ಧರ್ಮ ಜಿಜ್ಞಾಸೆಯನ್ನು ಮಾಡುವ ಬ್ರಾಹ್ಮಣರ ಅಗ್ರಹಾರ ಒಂದು ಕಡೆಯಿಂದ ಭವ್ಯವಾಗಿ ಎದ್ದು ನಿಂತಾಯಿತು. ಅಲ್ಲಿ ವೇದಘೋಷಗಳು, ಮಂತ್ರದ ಬಗ್ಗೆ ಚರ್ಚಾಗಳೆಲ್ಲ ನಡೆದು ಆ ಮಾತುಗಳೇ ಜನರ ಕಿವಿಗೆ ಬೀಳುವ ಹಾಗುತ್ತಾಗಿತ್ತು. ಮತ್ತೊಂದು ಕಡೆಗೆ ಬಂದಾಗ ಕ್ಷತ್ರಿಯರ ಅರಮನೆಗಳಿಂದ, ಅಂದರೆ ಬೇರೆ ಬೇರೆ ಅರಮನೆಗಳಲ್ಲಿ ವಾಸಿಸುವಂತಹ ರಾಜಕುಮಾರರುಗಳ ಒಂದು ಭವನ ಒಂದು ಕಡೆಯಾದರೆ, ಮತ್ತೊಂದು ಕಡೆಗೆ ಬಂದಾಗ ವ್ಯಾಪಾರಿಗಳು ಅಂಗಡಿಗಳಿಂದ ಕೂಡಿದಂಥ ಒಂದು ಪ್ರದೇಶ ಸಿಗುತ್ತದೆ. ಆ ನಂತರ ಮತ್ತೆ ಒಂದು ಬದಿಗೆ ನೋಡಿದರೆ ಸಾಮಾನ್ಯ ಜನರ ಗುಡಿಸಲುಗಳು ಒಟ್ಟು ಸೇರಿಕೊಂಡು ಒಂದು ನಾಡ ಸಂಸ್ಕೃತಿಯನ್ನು ಕವಿ ಒಟ್ಟಾಗಿ ಕಟ್ಟಿದ್ದಾನೆ.

ಈ ರೀತಿ ಬಹಳ ಮೆರೆದು ಶೋಭಿಸುವ ತುಂಬಿದ ಊರಿನ ಕೇರಿಗಳಲ್ಲಿ ಹಿಂದೊಂದು ಕಡೆ ಅಂದು ಕಾಮನು ಯೋಗವೇಷದ ಶಿವನನ್ನು ಎದುರಿಸುವ ಒಂದು ಸಂದರ್ಭದಲ್ಲಿ ತನ್ನ 5 ಬಾಣಗಳಿಂದ ಹೋರಾಡಿ ಜಯಿಸುವ ಆ ಕೈಗುಣಕ್ಕೆ ನೆರವಾಗಲೆಂದು ನಿರ್ಧರಿಸಿ ಹಲವು ಕಡೆಯಿಂದ ತಂದು ಅಂದವಾಗಿ ಕೂಡಿಟ್ಟ ಬಾಣಗಳ ಬತ್ತಳಿಕೆಯ ಸಮೂಹವೋ ಎಂಬ ಹಾಗೆ ಆ ಕಡೆ ಈ ಕಡೆಗೆ ದೃಷ್ಟಿ ಹಾಯಿಸುವಾಗ ನಮಗೆ ಅನೇಕ ಬಗೆಯ ಹೂಗಳಿಂದ ರಂಜಿಸುವಂತ ಪುಷ್ಪೋದ್ಯಾನಗಳು ಕಾಣಸಿಕ್ಕಿದುವು.

ಕವಿ ಇನ್ನೊಂದು ಕಡೆಯಿಂದ ಒಂದು ವ್ಯಾಪಾರದ ದೃಷ್ಟಿಯನ್ನು ತೋರಿಸ್ತಾ ಇದ್ದಾನೆ. ಹಲವು ಬಗೆಗಳಿಂದ ಹೂಗಳು ರಂಜಿಸ್ತಾ ಕಣ್ಣಿಗೆ ಸೊಗಸಾಗಿರುವಂತಹ ಆ ಕಾಲಕ್ಕೆ ಎತ್ತಿ ಹಿಡಿದ ಅಂಗೈಯ ನಸುಕೆಂಪಿನಿಂದ, ಕಡೆಗಣ್ಣ ನೋಟದ ಅರೆಕಪ್ಪಿನಿಂದ, ಮುಖದ ಬಿಳಿ ನಗೆಯ ಅಚ್ಚ ಬಿಳುಪಿನಿಂದ ಒಪ್ಪ ಹಾಕಿ ಬಣ್ಣ ಬಳಿದಂತೆ ಮಾಡಿ ನೇತಾಡುವ ಮಾಲೆಗಳು ನೋಡುವವರ ಕಣ್ಣಿಗೆ ರಮ್ಯವನ್ನು ಉಂಟು ಮಾಡ್ತಾ ಇತ್ತು. ಹೊಸ ಗುಂಪಿಗೆ ಹಾರಿ ಮುತ್ತಿ ಜೇಂಕರಿಸುವ ಕೆಟ್ಟ ತುಂಬಿಗಳ ಕಾಟಕ್ಕೆ ಬೆದರಿ ನಡುಗಿ ನೋಟದ ಶೃಂಗಾರ ಚೇಷ್ಟೆಯ ಬೆಡಗನ್ನು ಒಲಿದು ಕಾಣಿಸಿ ಹಣಕ್ಕೂ ಸಾಲಕ್ಕೂ ಮಾರುವ ಮಾಲೆಗಾತಿಯರು ಅಲ್ಲಿ ವಿವಿಧವಾದಂತಹ ಮಾಲೆಗಳನ್ನು ಮಾರ್ತಾ ಇದ್ರು. ಕಣ್ಣಿಗೆ ಹಬ್ಬವಾಗಿ ಕಾಣಿಸುತ್ತಿರುವಂತಹ ಆ ಮಾಲೆಗಳನ್ನು ಕೊಳ್ಳುವುದಕ್ಕೆ ಯಾರು ಬರ್ತಾರೆ ಎನ್ನುವಂತ ಒಂದು ಆತರದ ದೃಷ್ಟಿಯಲ್ಲಿ ಅವರೆಲ್ಲ ಅಂಗಡಿಯ ಹೊರಭಾಗಕ್ಕೆ ಬಂದು ಇದನ್ನು ಪ್ರದರ್ಶಿಸ್ತಾ ತೋರಿಸುತ್ತಾ ಈ ಗಿರಾಕಿಗಳನ್ನು ಆಕರ್ಷಿಸ್ತಾ ಇದ್ದಾರೆ.

ಮಾಲೆಗಾತಿಯರ ಈ ಒಂದು ಅಂಗಡಿಗಳನ್ನು ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದರೆ ಮತ್ತೊಂದು ಕಡೆಯಿಂದ ನಾನಾ ವಿಧವಾದಂಥ ಹೂಗಳನ್ನು ಮಾರಾಟ ಮಾಡುವಂಥ ಹೂವಿನ ಅಂಗಡಿಗಳು ಕಾಣಸಿಗುತ್ತವೆ. ಮತ್ತೆ ತಲೆದೂಗುತ್ತಾ ಮುಂಗುರುಳು ತೊನೆಯುತ್ತಾ ಇರಬೇಕಾದ್ರೆ ನಾಟಿದ ನೋಟದ ನೀಡಿದ ಕಣ್ಣುಗಳ ಬಹಳ ಚಲಿಸುತ್ತಿರಲು ಇವರ ಮುಖ ಬೆರಲಿಕ್ಕೆ ಪ್ರಾರಂಭ ಆಗುತ್ತದೆ. ಆಮೇಲೆ ಅವರನ್ನು ವರ್ಣಿಸಿದ್ದಾನೆ ಕವಿ. ಘನಸ್ತನಗಳು ಅಲುಗುತ್ತಿರುವ ಮುತ್ತಿನ ಗೊಂಡೆಯ ಕರ್ಣಾಭರಣ ಜೋಲಾಡಲು ಈ ಮಾಣಿಕ್ಯದ ಓಲೆ ಮಿನುಗಿ ಬಳೆ ಗಲ್ ಗಲ್ ಅಂತ ಅನ್ನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅರೆಯುವ ಕಲ್ಲಿನಲ್ಲಿ ಆಗಾಗ ಒಟ್ಟು ಮಾಡಿ ಪನ್ನೀರನ್ನು ಹೊಯ್ದು ಪಚ್ಚೆ ಕರ್ಪೂರದ ಪುಡಿಯನ್ನು ಸುರಿಸುತ್ತಾ ಅದರ

0: ಪರಿಮಳವನ್ನು ಆಘ್ರಾಣ ಮಾಡುತ್ತಾ ಗಂಧದ ತುಂಡನ್ನು ತೇಯುವ ಅನೇಕ ಸ್ತ್ರೀಯರು ಅಲ್ಲಿ ತಮ್ಮ ತಮ್ಮ ಕಾಯಕದಲ್ಲಿ ತೊಡಗಿಕೊಂಡಿದ್ರು. ಸುಗಂಧ ಕಡ್ಡಿಗಳನ್ನು ಕೂಡ ತಯಾರಿಸುವಂತ ಅನೇಕ ಗಾಢಗಾರ್ತಿಯರು ಅಲ್ಲಿ ತಮ್ಮ ತಮ್ಮ ಕಾಯಕದಲ್ಲಿ ತೊಡಗಿಕೊಂಡಿದ್ರು.
1: ಕಾವ್ಯಯಾನ ಕವಿ ಮುದ್ದಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವೂರಾಯ ವರ್ಕಾಡಿ, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಕೇಳುಗರೆ, ಇಂದು ಸಂಜೆ 5:30 ಸಂದೇಶ ಸಂಗಮ ವಾಟ್ಸ್ಆ್ಯಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಮಳೆಗಾಲದಲ್ಲೊಂದು ದಿನ. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9480249740 ನೀವು ಸಂದೇಶಗಳನ್ನು ಕಳಿಸಬಹುದು. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ನಮ್ಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಸಶಸ್ತ ಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಷ್ಟಪತಿಗಳು, ರಕ್ಷಣಾ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸರ ಸಿಬ್ಬಂದಿಗೆ 7 ಕೀರ್ತಿಚಕ್ರಗಳು, 15 ವೀರಚಕ್ರಗಳು ಮತ್ತು 29 ಶೌರ್ಯಚಕ್ರಗಳನ್ನು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಸಾಧಾರಣ ಧೈರ್ಯಕ್ಕಾಗಿ ಛತ್ತೀಸ್ಗಢ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್ ಮತ್ತು ಇನ್ಸ್ಪೆಕ್ಟರ್ ರಾಮೇಶ್ವರ ಪ್ರಸಾದ್ ದೇಶ್ಮುಖ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ ದಂಗೆಕೋರರ ಪ್ರಮುಖ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಅಸಾಧಾರಣ ಶೌರ್ಯಕ್ಕಾಗಿ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯಚಕ್ರವನ್ನು ನೀಡಲಾಯಿತು. ಲ್ಯಾನ್ಸ್ ನಾಯಕ್ ಮೀನಾಚಿ ಸುಂದರಂ ಎ ಅವರಿಗೆ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಕೀರ್ತಿಚಕ್ರವನ್ನು ನೀಡಲಾಯಿತು. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರಿಗೆ ಕೀರ್ತಿಚಕ್ರವನ್ನು ನೀಡಲಾಯಿತು. ಜಮ್ಮುವಿನ ಅಂತಾರಾಷ್ಟೀಯ ಗಡಿಯಲ್ಲಿ ಕರ್ತವ್ಯದ ವೇಳೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಎಂಡಿ ಇಮ್ತಿಯಾಜ್ ಮತ್ತು ಕಾನ್ಸ್ಟೇಬಲ್ ದೀಪಕ್ ಚಿಂಗಖಂ ಅವರಿಗೆ ಮರಣೋತ್ತರವಾಗಿ ವೀರಚಕ್ರವನ್ನು ನೀಡಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಪಿಎಂಎಸ್ಗೆ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್ ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ದತೆಯನ್ನು ತೋರಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಪರಿಹಾರಗಳ ಮೂಲಕ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪ್ರಯಾಣಿಕರ ಸಂಚಾರದಲ್ಲಿ ದಕ್ಷತೆ, ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಆಧುನಿಕ ತಂತ್ರಜ್ಞಾನ, ಸಕ್ರಿಯಗೊಳಿಸಿದ ಗಡಿ ನಿರ್ವಹಣಾ ವ್ಯವಸ್ಥೆಯತ್ತ ಭಾರತದ ನಡೆಯಲ್ಲಿ ಲ್ಯಾಂಡ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸುತ್ತಿರುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಎಲ್ಪಿಎಂಎಸ್ ಎಂಬುದು ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಏಕೀಕೃತ ವ್ಯವಸ್ಥೆಯಲ್ಲಿ ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ಲಾಜಿಸ್ಟಿಕ್ಸ್ ಮತ್ತು ನಿಯಂತ್ರಕ ಮಾಹಿತಿಯ ಸುರಕ್ಷಿತ ನೈಜ ಸಮಯದ ವಿನಿಮಯವನ್ನು ಸಕ್ರಿಯಗೊಳಿಸುತ್ತದೆ. ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಡಿಜಿಟಲ್ ವ್ಯವಸ್ಥೆಗಳಿಗೆ ಸಮಾನವಾಗಿ ಭೂ ಬಂದರುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಚಂಡೀಗಢದ ಹರಿಯಾಣ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಭಾರತ ವಲಯದ ಪ್ರದೇಶ ವಲಯ 2ರ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ಸಂಸ್ಥೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಪರಸ್ಪರ ಸಂವಾದ ಮತ್ತು ಸಾಮೂಹಿಕ ಪ್ರಯತ್ನಗಳ ಮೂಲಕ ವಿಕಸಿತ ಭಾರತದ ಐತಿಹಾಸಿಕ ಸಂಕಲ್ಪವನ್ನು ಸಾಕಾರಗೊಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿ ರಾಷ್ಟವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸಲು ನಡೆಯುತ್ತಿರುವ ಪ್ರಯತ್ನಗಳು ಮತ್ತು ಇಲ್ಲಿಯವರೆಗೆ ಮಾಡಿದ ಸಾಧನೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭಾ ಸಭಾಪತಿ ಹರ್ವಿಂದರ್ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ದೆಹಲಿ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಭಾಪತಿಗಳು, ಉಪಸಭಾಪತಿಗಳು ಮತ್ತು ಕಾರ್ಯದರ್ಶಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ.

0: ಅನುಸರಿಸಿ. ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ನವದೆಹಲಿಯಲ್ಲಿ ನಡೆದ ಔಷಧ ವಲಯದ ಜಾಗತಿಕ ರಾಯಭಾರಿ ಸಭೆ ಮತ್ತು 2026ರ ಅಂತಾರಾಷ್ಟೀಯ ಔಷಧ ಮತ್ತು ಆರೋಗ್ಯ ರಕ್ಷಣೆ ಪ್ರದರ್ಶನದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ನಾವೀನ್ಯತೆ, ಜಾಗತಿಕ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶದ ವಿಸ್ತರಣೆ ಕಾರಣ ಎಂದು ಹೇಳಿದರು. ಭಾರತವು ಜೆನೆರಿಕ್ ಔಷಧಗಳಲ್ಲಿ ತನ್ನ ಸಾಂಪ್ರದಾಯಿಕ ಶಕ್ತಿಯನ್ನು ಮೀರಿ ಮುಂದುವರಿಯುತ್ತಿದೆ ಮತ್ತು ಸಂಶೋಧನೆ, ನಾವೀನ್ಯತೆ ಮತ್ತು ಹೆಚ್ಚಿನ ಮೌಲ್ಯದ ಔಷಧ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಸಚಿವರು ಹೇಳಿದರು. ಅಗತ್ಯ ವೈದ್ಯಕೀಯ ಉತ್ಪನ್ನಗಳ ಸಮಾನ ವಿತರಣೆ ಹಾಗೂ ಭಾರತವು ಕೈಗೆಟಕುವ ಆರೋಗ್ಯ ರಕ್ಷಣಾ ಪರಿಹಾರಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಕೈಗೆಟಕುವ ದರದಲ್ಲಿ ಔಷಧಿಗಳನ್ನು ತಲುಪಿಸುವಲ್ಲಿ ಭಾರತದ ಔಷಧ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿನ್ನೆ ಸಂಜೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 8 ಜನರು ಸಾವಿಗೀಡಾಗಿದ್ದು 6 ಜನರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಟೀಲ್ ಮೆಲ್ಟ್ ಶಾಪ್ 1 ಕ್ಯಾಸ್ಟರ್ 2 ನಿನ್ನೆ ಸಂಜೆ 4:15 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಗ್ಗೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ತನಿಖೆ ಆರಂಭಿಸಿದೆ. ಇದರ ಜೊತೆಗೆ ಬೊಕಾರೋ ಸ್ಟೀಲ್ ಪ್ಲಾಂಟ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಭಾರಿ ನಿರ್ದೇಶಕರ ನೇತೃತ್ವದ 3 ಸದಸ್ಯರ ಬಾಹ್ಯ ತನಿಖಾ ಸಮಿತಿಯನ್ನು ಘಟನೆಯ ತನಿಖೆಗಾಗಿ ನಿಯೋಜಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಸಚಿವಾಲಯ ತಿಳಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಕೇಂದ್ರ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅವರು ನಿನ್ನೆ ರಾತ್ರಿ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ 25 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆಕಾಶವಾಣಿ ನಿನ್ನೆಗೆ ತನ್ನ 90 ವರ್ಷಗಳನ್ನು ಪೂರೈಸಿದೆ. 1936ರಲ್ಲಿ ಜೂನ್ 8ರಂದು ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ನವದೆಹಲಿಯ ಆಕಾಶವಾಣಿಯ ರಂಗ್ ಭವನದಲ್ಲಿ ಸ್ಪೆಕ್ಟ್ರಮ್ ಎಂಬ ಹೆಸರಿನ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆಕಾಶವಾಣಿ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ, ಆಕಾಶವಾಣಿ ಹಲವು ವರ್ಷಗಳಿಂದ ಸಮಾಜದ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದೆ. ಮಾಹಿತಿ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ತ್ವರಿತ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಆಕಾಶವಾಣಿಯು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ವಿಶ್ವಾಸಾರ್ಹ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ತಲುಪಿಸುವುದನ್ನು ಮುಂದುವರಿಸಿದೆ ಎಂದು ಹೇಳಿದರು. ಪ್ರಸ್ತುತ ದೇಶದಾದ್ಯಂತ ಆಕಾಶವಾಣಿಯು 591 ಕೇಂದ್ರಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00
2: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
3: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್

0: ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಇದು ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರ. ಕೆ ಕಲ್ಯಾಣ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳೈ ರಾಜಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮನು ಮತ್ತು ಯಶ್ ಜಾನಕಿ ಇವರ ಯುಗಳ ಧ್ವನಿಯಲ್ಲಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ. KV ರಾಜು ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಕೊನೆಯದಾಗಿ ಉದಿತ್ ನಾರಾಯಣ್ ಮತ್ತು ಸೌಮ್ಯ ಇವರ ಯುಗಳ ಧ್ವನಿಯಲ್ಲಿ ಚಂದು ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಗುರು ಕಿರಣ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಮೊದಲಿಗೆ ಹಿಂದಿಯಲ್ಲಿ, ನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನು ಕೇಳುತ್ತೀರಿ. 8:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆಕಾಶವಾಣಿಯ ಅಂತರಾಳ, 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ ನಮ್ಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: बेटा मैं कल अपने भतीजे के घर होके आया, देखकर हैरान रह गया कि वो लोग दिन भर एसी चलाते हैं, रोज वॉशिंग मशीन चलाते हैं, घर में दो दो फ्रिज हैं, फिर भी उसका बिजली बिल पता है कितना आता है? 0. मैंने पूछा तो

0: ಸಮಯವಾಗಿದೆ 8:30 ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz. DRM ತರಂಗಾಂತರ 603 kilohertz. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಆಕಾಶವಾಣಿಯಲ್ಲಿ ಸಂಗೀತ ವಿಭಾಗದ

0: ಕುರಿತು ನಾವು ನಿನ್ನೆ ಕೇಳ್ತಾ ಇದ್ವಲ್ಲ. 1952ರಲ್ಲಿ ಪ್ರಾರಂಭವಾದ ಆಕಾಶವಾಣಿ ವಾದ್ಯವೃಂದ ಈ ಸಂಸ್ಥೆಯ ವಿಶಿಷ್ಟ ಪ್ರಯೋಗ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ ಪದ್ಧತಿಗಳೆರಡರ ವಾದ್ಯ ಪ್ರವೀಣರನ್ನು ಜೊತೆಗೂಡಿಸಿ ಹೊಸ ಹೊಸ ರಚನೆಗಳನ್ನು ರಚಿಸಿ ನಿರ್ದೇಶಿಸಿದವರಲ್ಲಿ ಪಂಡಿತ್ ರವಿಶಂಕರ್, ಟಿ ಕೆ ಜಯರಾಮ್ ಅಯ್ಯರ್, ಪನ್ನಾಲಾಲ್ ಘೋಷ್, ಈಮನಿ ಶಂಕರ ಶಾಸ್ತ್ರಿ ಇವರುಗಳು ಉಲ್ಲೇಖಾರ್ಹರು. ಈ ಕಾರ್ಯಕ್ರಮದ ಯಶಸ್ಸಿನಿಂದ ಇನ್ನೊಂದು ಘಟಕವನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕಾಗಿ ಮದ್ರಾಸಿನಲ್ಲಿ 1975ರಲ್ಲಿ ತೆರೆಯಲಾಯಿತು. ಆಕಾಶವಾಣಿಯ ಅನೇಕ ಕೇಂದ್ರಗಳಿಂದ ಈ ಮೊದಲು ಪ್ರಸಾರವಾಗುತ್ತಿದ್ದ ಸಂಗೀತ ಶಿಕ್ಷಣ ಅನೇಕ ವಿದ್ಯಾರ್ಥಿಗಳಿಗೆ ಶ್ರೇಷ್ಠ ಮಟ್ಟದ ಸಂಗೀತ ಕಲಿಕೆಗೆ ಸಹಾಯವಾಗಿದೆ. ಸಂಗೀತ ಕ್ಷೇತ್ರಕ್ಕೆ ಆಕಾಶವಾಣಿಯ ಮಹತ್ವದ ಕೊಡುಗೆ ಇದೆ. ಹಿಂದಿನ ಹಾಗೂ ಇಂದಿನ ಎಲ್ಲ ಹಿರಿಕಿರಿಯ ಸಂಗೀತಗಾರರು ಆಕಾಶವಾಣಿಯ ಮೂಲಕವೇ ಪ್ರಸಿದ್ಧಿಗೆ ಬಂದವರು. ಆಕಾಶವಾಣಿಯ ಮೂಲಕ ಅವರು ನಾಡಿನಲ್ಲಿ ಮನೆಮಾತಾದವರು. ಇಂದು ಸಂಗೀತ ಈ ರಾಷ್ಟ್ರದಲ್ಲಿ ಸಂಸ್ಕೃತಿ ಪರಂಪರೆಯ ಹೆಮ್ಮೆಯ ಪ್ರತೀಕವಾಗಿ ಉಳಿದಿದ್ದರೆ ಅದರಲ್ಲಿ ಆಕಾಶವಾಣಿಯ ಕೊಡುಗೆ ಅಪಾರ ಎಂಬುದು ಸತ್ಯ. ಜೊತೆಗೆ ನೇಪಥ್ಯಕ್ಕೆ ಸರಿದ ಅಥವಾ ಅಸ್ತಂಗತರಾದ ಅನೇಕ ಹಿರಿಯ ಸಂಗೀತಗಾರರ ಧ್ವನಿ ಸುರುಳಿಗಳನ್ನು ಬಿಡುಗಡೆ ಮಾಡಿ ಅವುಗಳನ್ನು ಹೊಸ ಪೀಳಿಗೆಯ ಶ್ರೋತೃಗಳಿಗೆ, ಸಂಗೀತ ರಸಿಕರಿಗೆ ಪರಿಚಯಿಸುವ ಸ್ತುತ್ಯಾರ್ಹ ಕಾರ್ಯ ಆಕಾಶವಾಣಿಯದು. ನಮ್ಮ ನಾಡಿನ ಹಳ್ಳಿಗಳಲ್ಲಿ ಹಾಸುಹುಕ್ಕಾಗಿರುವ ವಿವಿಧ ಜನಪದ ಸಂಗೀತ ಪ್ರಕಾರಗಳು ಆಕಾಶವಾಣಿಯಲ್ಲಿ ಪ್ರಸಾರಗೊಳ್ಳಲು ಮೊದಲುಗೊಂಡು ನಾಡಿನ ಮೂಲೆ ಮೂಲೆಗಳ ಹಳ್ಳಿಗಳಲ್ಲಿರುವ ಪ್ರತಿಭೆಗಳಿಗೂ ಅವಕಾಶ ದೊರೆಯುವಂತಾಗಿದೆ. ಜಾಗತೀಕರಣ ಹಾಗೂ ನಗರೀಕರಣದ ದಾಳಿಯಿಂದ ಅತಂತ್ರ ಸ್ಥಿತಿಯನ್ನು ತಲುಪಿರುವ ಜನಪದ ಸಂಗೀತವನ್ನು ಈಗಲೂ ಪೋಷಿಸುತ್ತಿರುವ ಏಕೈಕ ಸಂಸ್ಥೆ ಆಕಾಶವಾಣಿ ಎಂದರೆ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಆರ್ಥಿಕ ಲಾಭವನ್ನು ತರದ ಇಂತಹ ಕಾರ್ಯಕ್ರಮಗಳು ಇಂದಿನ ಇತರ ಮಾಧ್ಯಮಗಳಿಗೆ ಬೇಡವಾಗಿದ್ದರೂ ಆಕಾಶವಾಣಿ ಸ್ವಯಂ ಪ್ರೇರಿತವಾಗಿ ಈ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ. ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ರಾಷ್ಟ್ರವ್ಯಾಪಿ ಪ್ರಸಾರದಲ್ಲಿ ಅಖಿಲ ಭಾರತೀಯ ಸಂಗೀತ ಸಭಾ ನಡೆಯುತ್ತದೆ. 1952 ಜುಲೈನಲ್ಲಿ ಪ್ರಾರಂಭವಾದ ಈ ಪ್ರಸಾರ ಇಂದಿಗೂ ಪ್ರತಿ ಶನಿವಾರ ರಾತ್ರಿ 9:30 ರಾತ್ರಿ 11 ಗಂಟೆಯವರೆಗೆ ಹಾಗೂ ಭಾನುವಾರ ರಾತ್ರಿ 10 ಗಂಟೆಯಿಂದ 11 ಗಂಟೆಯವರೆಗೆ ನಡೆಯುತ್ತದೆ. ಇದರಲ್ಲೂ ಸಂಗೀತಗಾರರಿಗೆ ವಿಪುಲವಾದ ಅವಕಾಶಗಳಿವೆ. ಇಲ್ಲಿ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ದೊರೆತವರು ನಾಡಿನ ಶ್ರೇಷ್ಠ ಮಟ್ಟದ ಸಂಗೀತಗಾರರೇ ಆಗಿರುತ್ತಾರೆ ಎನ್ನುವಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮದ ಖ್ಯಾತಿ ಇದೆ. ಅಂದಿನಿಂದ ಇಂದಿನವರೆಗೂ ಸಂಗೀತ ವಿಭಾಗದಲ್ಲಿ ತನ್ನ ಹಿರಿಮೆ ಗರಿಮೆಗಳನ್ನು, ಪಾರದರ್ಶಕತೆಯನ್ನು ಆಕಾಶವಾಣಿ ಏಕರೂಪವಾಗಿ ಉಳಿಸಿಕೊಂಡು ಬಂದಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ
3: ಈ ಸಂಗೀತ ಜನಗಣ ಮನ ರಾಷ್ಟ್ರಗೀತೆಯಷ್ಟೇ ಗೌರವ ಪಡೆದಿದೆ. ಭಾರತೀಯರ ಹೃದಯಗಳನ್ನು ಬೆಸೆದಿದೆ. ಇದು ಆಕಾಶವಾಣಿಯ ಸಿಗ್ನೇಚರ್ ಟ್ಯೂನ್, ಅಂಕಿತ ಸಂಗೀತ. ಕಿವಿಗೆ ಬೀಳುತ್ತಿದ್ದ ಹಾಗೆ, ಭಾಷೆ ಗೊತ್ತಿಲ್ಲದವರು ಮುಗುಳ್ನಗು ಬೀರಿ ಮಾತನಾಡಿದ ಹಾಗೆ ಭಾಸವಾಗುತ್ತದೆ. 40-50ರ ದಶಕದಲ್ಲಿ ದೇಶದ 6 ಕೋಟಿ ಕುಟುಂಬಗಳಿಗೆ ಕೇವಲ 5 ಲಕ್ಷ ರೇಡಿಯೋ ಸೆಟ್ಗಳಿದ್ದವು. ಒಂದು ರೇಡಿಯೋ ಸೆಟ್ ಬೆಲೆ 300 ರೂಪಾಯಿ ಅಂತ ಹೇಳ್ತಾರೆ ಆಕಾಶವಾಣಿ ಬೆಂಗಳೂರು ಮತ್ತು ದೂರದ

0: ದರ್ಶನಗಳಲ್ಲಿ ಶ್ರೋತೃ ಸಂಶೋಧನಾ ಅಧಿಕಾರಿಯಾಗಿದ್ದ ಬಿಎಸ್ ಚಂದ್ರಶೇಖರ್. 70ರ ನಂತರ ಟ್ರಾನ್ಸಿಸ್ಟರ್ ಕ್ರಾಂತಿಯಾಯಿತು, ರೇಡಿಯೋ ಮನೆ ಮನೆ ತಲುಪಿತು. ಆಗ ರೇಡಿಯೋ ಕೇಳುಗರಿಗೆ ಏನು ಬೇಕು, ಯಾವುದು ಪ್ರಸಾರದ ಮುಖ್ಯ ಅಂಗವಾಗಬೇಕು, ಜನರ ಆಶೋತ್ತರಗಳೇನು, ಸ್ಪಂದನೆ ಪ್ರತಿಕ್ರಿಯೆ ಏನು ಹೇಳುತ್ತವೆ, ಇಂತಹ ಮೂಲಭೂತ ಪ್ರಶ್ನೆಗಳನ್ನು ಹೊತ್ತುಕೊಂಡೇ ಹುಟ್ಟಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ಬೆಂಗಳೂರಿನಲ್ಲಿ 60ರ ದಶಕದಲ್ಲಿ ಸ್ಥಾಪನೆಯಾದ ಶ್ರೋತೃ ಸಂಶೋಧನಾ ವಿಭಾಗವನ್ನು ಮುನ್ನಡೆಸಿದವರು ವಿಎಸ್ ಚಂದ್ರಶೇಖರ್, ಎಎಸ್ ಚಂದ್ರಮೌಳಿ ಹಾಗೂ ದೀಪ್ ಕುಮಾರ್. ಪ್ರಸಾರಕರ ಪರಿಕಲ್ಪನೆಗಳನ್ನು ಜನರ ಬಳಿಗೆ ಕೊಂಡೊಯ್ದು ಹಾಗೆ ಜನರ ಬೇಕು ಬೇಡಗಳನ್ನು ಪ್ರಸಾರಕರಿಗೆ ತಿಳಿಸಿ ಶ್ರೋತೃ ಪ್ರಸಾರಕನ ನಡುವಿನ ಕಂಪನಗಳನ್ನು ಕೂಡಿಸಿ ವರದಿಗಳು ಮೌಲ್ಯಮಾಪನಗಳನ್ನು ಸಿದ್ಧಪಡಿಸಿ ದೆಹಲಿ ಪ್ರಭುಗಳಿಗೆ ಮುಟ್ಟಿಸಿ ಪ್ರಸಾರದ ಸಾರ್ಥಕ್ಯ ಮತ್ತು ಭಾವೈಕ್ಯ ಸಾಧಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ಯಾವುದೇ ಕಾರ್ಯಕ್ರಮದ ಪ್ರಸಾರಕ್ಕೆ ಮುನ್ನ ಪೈಲಟ್ ಟೆಸ್ಟ್ ಮಾಡುವ ಸಂಪ್ರದಾಯ ಆರಂಭಿಸಿದ್ದು ಬೆಂಗಳೂರು ಆಕಾಶವಾಣಿ. ಬೆಂಗಳೂರು ಆಕಾಶವಾಣಿಯ ವಿನೂತನ ಪರಿಕಲ್ಪನೆಗಳು ದೇಶವ್ಯಾಪಿ ಮಾದರಿ ಎನಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗದ ವರದಿಗಳಿಂದ. ಬೆಂಗಳೂರು ಆಕಾಶವಾಣಿಯಲ್ಲಿ ಶ್ರೋತೃ ಸಂಶೋಧನಾ ವಿಭಾಗದ ಅಧಿಕಾರಿಯಾಗಿದ್ದ ಎಎಸ್ ಚಂದ್ರಮೌಳಿ.
1: ಆಗ ತಾಯಿ ತೊಟ್ಲು ಅಂತ ಒಂದು ಯುನಿಸೆಫ್ ಪ್ರಾಯೋಜಿತವಾದಂತ ಒಂದು ಯೋಜನೆ ಅದು. ಅದರ ಒಂದು ಮೌಲ್ಯಮಾಪನ ಬೇಕಾಗಿತ್ತು. ನಿರ್ಮಲಾದ್ವಿ ಮತ್ತೆ ಜಯಣ್ಣ ಸೇರಿ ಅದನ್ನ ಮಾಡಿದಂತ ಒಂದು ಸರಣಿ ಅದು. ಯುನಿಸೆಫ್ ಕನ್ಸಲ್ಟೆಂಟ್ ಆದಂತ ಪಿ ವಿ ಕೃಷ್ಣಮೂರ್ತಿ ಅವರು ನಮ್ಮ ದೂರದರ್ಶನದ ಪ್ರಪ್ರಥಮ ಮಹಾನಿರ್ದೇಶಕರಾದವರು. ಚಂದ್ರಮೌಳಿ, ಯು ಹ್ಯಾವ್ ಕಮ್ ವಿತ್ ಸಮ್ ಫಾರಿನ್ ಎಕ್ಸ್ಪೀರಿಯನ್ಸ್, ಯು ಶುಡ್ ಡೂ ಸಮಥಿಂಗ್ ಅಂತಂದ್ರು. ಸಾವಿರಾರು ಲೆಟರ್ಸ್ ಇತ್ತು ಆ ಕಾರ್ಯಕ್ರಮದ ಬಗ್ಗೆ. ಅದರಲ್ಲಿ ಒಂದು 2000 ಏನೋ ನಾನು ಆರಿಸಿಕೊಂಡು ಸಣ್ಣ ರಿಪೋರ್ಟ್ ಮಾಡಿ ನಾನು ಕೊಟ್ಟೆ ಆಡಿಯನ್ಸ್ ರಿಸರ್ಚ್ ಅಲ್ಲಿ. ಇದು ನನ್ನ ಒಂದು ಪ್ರಥಮ ಪ್ರಯತ್ನ. ಯುನಿಸೆಫ್ ಅಲ್ಲಿ ಬಹಳ ಪ್ರಶಂಸೆಗೆ ಒಳಗಾಯ್ತದು. ಅದಾದ್ಮೇಲೆ ಒಂದು ಪುಟ್ಟ ಪುಟ್ಟ ಹೆಜ್ಜೆ ಅಂತ ಹೇಳಿ ಗರ್ಭಿಣಿ ಆದ ಹೊತ್ತಿಂದ ಮಗುವಿಗೆ 1 ವರ್ಷ ಆಗೋವರೆಗೂ ಕವರ್ ಮಾಡುವಂತ ಒಂದು ಕಾರ್ಯಕ್ರಮ ಅದು. ಅದರದ್ದು ಮೌಲ್ಯಮಾಪನ ಮಾಡಿದೆ. ಹೀಗೆ ಶುರು ಆಯಿತು. ಅಷ್ಟರಲ್ಲಿ ಎಚ್ ವಿ ರಾಮಚಂದ್ರ ರಾಯರು ಸ್ಟೇಷನ್ ಡೈರೆಕ್ಟರ್ ಆಗಿ ಬಂದ್ರು. ನಿಸರ್ಗ ಸಂಪದ ಅಂತ ಹೇಳಿ ಒಂದು ಕಾರ್ಯಕ್ರಮನ ಅವರು ಯೋಜನೆ ಮಾಡಿದ್ರು. ಒಂದು ಡಾಕ್ಯುಮೆಂಟ್ ಆಗ್ಬೇಕು, ಇದು ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅಂತಂದ್ರು. ಇಟ್ ವಾಸ್ ಎ ಟೂ ವೇ ಕಮ್ಯುನಿಕೇಶನ್ ಪ್ರಾಜೆಕ್ಟ್ ಅದು. ಸೊ ನನಗೊಂದು ದಾಖಲೆ ಸಿಗುತ್ತೆ, ನೋಂದಾಯಿಸ್ಕೊಂಡ್ರೆ ಅದನ್ನ ಬಳಸ್ಕೊಂಡು ನಾನು ಒಂದು ಸ್ಯಾಂಪಲ್ ಒಂದು ಮಾದರಿನ ನಾನು ತಗೋಬಹುದು, ಒಂದು ನಮೂನೆ ತಗೋಬಹುದು ಅಂತ ಹೇಳಿ ಒಂದು ಸಂಶೋಧನಾ ವರದಿನ ನಾನು ಸಿದ್ಧ ಮಾಡಿದೆ. ಇದು ಇಡೀ ರಾಷ್ಟ್ರದ ಗಮನನೇ ಸೆಳೆದು ಬಿಡ್ತು. ನಮ್ಮಲ್ಲಿ ಮಹಾನಿರ್ದೇಶಕರಾಗಿದ್ದಂತ ಚಾವ್ಲಾ ಅವರು ಕೂಡ ಇದನ್ನ ಗಮನಿಸಿ ಅದನ್ನ ಒಂದು ತರಿಸ್ಕೊಂಡು ಓದಿ ಅದ್ರ ಬಗ್ಗೆ ಒಂದು ದೊಡ್ಡ ಲೇಖನನೇ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬರೆದಿದ್ರು. BBCನವರು ಕೂಡ ಬಂದರು, ಇದು ಹೇಗೆ ಸಾಧ್ಯ ಆಯಿತು, ಹೇಗೆ ಮಾಡಿದ್ರಿ ಅಂತ. ನನಗೂ ಬಹಳ ಒಂದು ಹೆಚ್ಚಿನ ಕೀರ್ತಿ ತಂತು. ಅನೇಕ ಕಾರ್ಯಕ್ರಮಗಳನ್ನ ನಾವು ಜೊತೆಯಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿದ್ದೀವಿ. ಆಮೇಲೆ ಇದು ಎಷ್ಟರ ಮಟ್ಟಿಗೆ ಪಾಪ್ಯುಲರ್ ಆಯಿತು ಅಂದರೆ ನಮ್ಮ ಮಹಾನಿರ್ದೇಶನಾಲಯ ಈ ಥರದ ಒಂದು ಕಾರ್ಯಕ್ರಮಗಳಾದಾಗ ಮೌಲ್ಯಮಾಪನ ಮಾಡಲೇಬೇಕು, ನಾನೇ ಫಸ್ಟ್ ಪೈಲಟ್ ಟೆಸ್ಟಿಂಗ್ ಮೆಥಡ್ ಆಫ್ ಸೈನ್ಸ್ ಮಾಡಿದಾಗ ಕಮ್ಯುನಿಕೇಶನ್ ಎಫೆಕ್ಟಿವ್ನೆಸ್ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ನಿರೂಪಣೆ ಮಾಡುವಂತ ಒಂದು ಪೈಲಟ್ ಟೆಸ್ಟ್ ಮಾಡಿದೆ. ಅನೇಕ ಪೈಲಟ್ ಟೆಸ್ಟಿಂಗ್ ಆಮೇಲೆ ಆಯಿತು. ಇದೊಂದು ನಾರ್ಮ್ ಆಗೋಯ್ತು. ಆಮೇಲೆ 300 ವರದಿ ನಾನು ಬರೆದಿದ್ದೀನಿ. ಸ್ಪೆಷಲ್ ಪ್ರಾಜೆಕ್ಟ್ ಒಂದು 50 ಮೇಲೆ ಆಗಿರ್ಬೋದು. ಎಷ್ಟು ವಿಭಾಗಗಳಿಗೆ ಮಾಡಿದ್ವಿ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಮಾಡಿದ್ವಿ, ಪೊಲೀಸ್ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಮಾಡಿದ್ವಿ, ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮಾಡಿದ್ವಿ. ಹೀಗೆ ಬೇಕಾದಷ್ಟು ವಿಭಾಗಗಳ ಜೊತೆ ನಾವು ಈ ತರ ಕಾರ್ಯಕ್ರಮಗಳು ಮಾಡಿ ಅದರ ಮೌಲ್ಯಮಾಪನ ಮಾಡಿದ್ದೀನಿ. ಬಹಳ ತೃಪ್ತಿದಾಯಕವಾಗಿತ್ತು. ಜೀವನದ ಒಂದು ಭಾಗ ಅಂತ ಹೇಳ್ಬೇಕು.
0: ಪ್ರಸಾರಕ, ಶ್ರೋತೃ, ಅಧಿಕಾರದ ಭಾವುಕ ಹೃದಯ ಬಡಿತಗಳಿಗೆ ವೈಚಾರಿಕ ವೈಜ್ಞಾನಿಕ ಸ್ಪರ್ಶ ಕೊಟ್ಟು ಪ್ರಸಾರ ಭೂಮಿಯ ಫಲವತ್ತತೆ ಹೆಚ್ಚಿಸಿದ್ದು ಶ್ರೋತೃ ಸಂಶೋಧನಾ ವಿಭಾಗ. ನುಡಿತೇರ ಬಾನ ಹಾದಿಯ ಈ ಸಂಚಾರದಲ್ಲಿ ಹೃದಯ ಹಾಸಿ ಚೈತನ್ಯ ತುಂಬಿ ಜೊತೆ ಜೊತೆಗೆ ನಡೆದು ಬಂದು ಸಂತಸ ತಂದವರು ಹಲವಾರು ಮಂದಿ. ಆಯ್ದ ಕೆಲವರ ಅಭಿಪ್ರಾಯಗಳು,
2: ರೇಡಿಯೋದಿಂದ ವಿವಿಧ ಕಾರ್ಯಕ್ರಮಗಳನ್ನು ಕೇಳಿ ಆನಂದಿಸುತ್ತಿದ್ವೇ ಹೊರತು ಅವುಗಳನ್ನು ಸಿದ್ಧಪಡಿಸಿ ಪ್ರಸ್ತುತಪಡಿಸುವವರು ಯಾರು, ಅವ್ರು ಹೇಗಿರ್ತಾರೆ, ಅವರ ಕಾರ್ಯವೈಖರಿ ಏನು ಅನ್ನೋದ್ರ ಕಲ್ಪನೆ ನಮ್ಗೇನು ಇರಲಿಲ್ಲ.
0: ಲೇಖಕ ಅಂಕಣಕಾರ ಶ್ರೀವತ್ಸ ಜೋಶಿ.

0: ಸಾಕ್ಷಿ ವಾಷಿಂಗ್ಟನ್ ಡಿಸಿಯಿಂದ.
1: ಮೈಸೂರಿನಲ್ಲಿ ಮೊತ್ತ ಮೊದಲ ಖಾಸಗಿ ರೇಡಿಯೋ ಸ್ಟೇಷನ್ ಚರಿತ್ರೆಯಿಂದ ಹಿಡಿದು ಇಂದಿನ ನ್ಯೂಸ್ ಆನ್ ಏರ್ ಆಪ್ ವರೆಗೆ ಆಕಾಶವಾಣಿ ನಡೆದು ಬಂದ ದಾರಿಯ ಸ್ಥೂಲ ನೋಟ, ಚರಿತ್ರಾರ್ಹ ದಾಖಲೆಗೆ ಸೇರಬೇಕಾದ ಮೌಲ್ಯಯುತ ಕಾರ್ಯಕ್ರಮ, ಇದುವರೆಗೆ ಇಷ್ಟು ಸವಿಸ್ತಾರವಾಗಿ ಪರಿಚಯಿಸಿದ್ದಿಲ್ಲ. ನೆನಪು ಮಾಡಿಕೊಳ್ಳೋದಾದ್ರೆ ಗುಲ್ಬರ್ಗಾ ಉದ್ಘೋಷಕಿಯರ ಬಗ್ಗೆ ಒಂದು ಕಾರ್ಯಕ್ರಮ ಬಂದಿತ್ತು. ಒಬ್ರು ಉದ್ಘೋಷಕಿ ತನ್ನ ಅನುಭವ ಹೇಳ್ತಾ ಇದ್ರು. ಕಾರ್ ಬಂದಿರಲಿಲ್ಲ, ಡ್ಯೂಟಿ ರೂಮಿಗೆ ಹೋಗ್ಬೇಕಿದ್ರೆ ಟ್ರ್ಯಾಕ್ಟರ್ ಅಲ್ಲಿ ಹೋಗ್ಬೇಕಾಯ್ತು, ಸಮಯಕ್ಕೆ ಸರಿಯಾಗಿ ತಲುಪಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೇವೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮಂಗಳೂರು ಆಕಾಶವಾಣಿಯಲ್ಲಿ ನಿರ್ವಾಹಕರಾಗಿದ್ದವರು ಯಾರು, ರೈಲ್ವೆ ಸ್ಟೇಷನ್ ನಲ್ಲಿ ಲಗೇಜ್ ರೂಮ್ ಅಲ್ಲಿ ಟೇಪ್ಗಳು ಬಂದಿದ್ದು ಹುಡುಕೊಡುವವರಿಲ್ಲ, ನೀವೇ ಬೇಕಿದ್ರೆ ಹುಡುಕಿ ಅಂತ ಹೇಳಿದ್ರು. ಅಥರ ದೊಡ್ಡ ರಾಶಿಯಲ್ಲಿ ಟೇಪ್ ಹುಡುಕಿ ಅದನ್ನ ತಂದು ನಾವು ಪ್ರಸಾರ ಮಾಡಿದ್ವಿ ಅನ್ನೋದನ್ನೆಲ್ಲ ಕೇಳುವಾಗ ನಿಜಕ್ಕೂ ರೋಮಾಂಚನ. ಒಂದು ರೇಡಿಯೋ ಕಾರ್ಯಕ್ರಮ ಮಾಡುವುದರ ಹಿಂದೆ ಎಂಥ ಶ್ರಮ ಇರ್ತದೆ, ಆಕಾಶವಾಣಿಯ ಒಂದು ಘನತೆ ಗಾಂಭೀರ್ಯ ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದಿರುವ ಎಲ್ಲ ಬಾನುಲಿ ಕಲೆಗಳಿಗೆ ನಾವೆಲ್ಲರೂ ಚಿರಋಣಿಗಳಾಗಿರ್ತೇವೆ. ಅಂತಹ ಕಲೆಗಳನ್ನು ಪರಿಚಯಿಸಿದ ಈ ಕಾರ್ಯಕ್ರಮ ಸದಾ ಸ್ಮರಣೀಯವಾಗಿರ್ತದೆ. ಈ ಕಾರ್ಯಕ್ರಮದ ಹಿಂದಿರುವ ಎಲ್ಲ ಶಕ್ತಿಗಳಿಗೂ ದೊಡ್ಡದೊಂದು ಸಲಾಂ.
0: ಪತ್ರಕರ್ತೆ ಶಮಂತ, ಬೆಂಗಳೂರು.
2: ಬಾನುಲಿ ಕಲಿಗಳು ತುಂಬಾ ತುಂಬಾ ನಂಗೆ ಇಷ್ಟ ಆಗಿರುವಂತ ಪ್ರೋಗ್ರಾಮ್ ಅದು. ಇದರಲ್ಲಿ ಬಂದವರೆಲ್ಲರ ಹತ್ರ ಕೂಡ ನಾನು ಆಸ್ ಅನ್ ಔಟ್ಸೈಡರ್ ರೆಗ್ಯುಲರ್ ಪ್ರೋಗ್ರಾಮರ್ ಈ ತರ ಒಬ್ಬರಲ್ಲ ಒಬ್ಬರ ಜೊತೆಗೆ ಅಷ್ಟೂ ಜನ ಜೊತೆಗೂ ಇಂಟ್ರಾಕ್ಟ್ ಇಟ್ಕೊಂಡಿದ್ದವಳು. ಆಲ್ ಇಂಡಿಯಾ ರೇಡಿಯೋನ ಬೆಳಗ್ಗೆ ಹೊತ್ತು 8:30 ಡೆಫಿನೆಟ್ಲಿ ಕೇಳೇ ಕೇಳ್ತೀನಿ. ಇದು ಒಂಥರ ನಾಸ್ಟಾಲ್ಜಿಕ್ ಅನ್ನಿಸ್ತಾ ಇತ್ತು. ನಾನು ಯಾವತ್ತೂ ಕೂಡ ಯಾವ ಪ್ರೋಗ್ರಾಮ್ಗೂ ನಾನು ಈ ತರ ಎಲ್ಲ ಹೇಳಿಲ್ಲ, ಬಟ್ ಈ ಪ್ರೋಗ್ರಾಮ್ ನಂಗೆ ಎಮೋಷನಲಿ ತುಂಬಾ ಇಷ್ಟ ಆಯ್ತು. ಬಿಕಾಸ್ ನಮ್ಗೆ ಗೊತ್ತಿರೋರು ಅಷ್ಟು ಜನ ಇದಾರೆ ಅಂತ. ಆಮೇಲೆ ನಾವುಗಳು ಸಿಕ್ಕೊಂಡಾಗೂ ಕೂಡ ಆಲ್ ಇಂಡಿಯಾ ರೇಡಿಯೋದಾರಾಗ್ಲಿ, ನಮ್ ರೈಟರ್ಸ್ ಆಗ್ಲಿ, ಜರ್ನಲಿಸ್ಟ್ ಫ್ರೆಂಡ್ಸ್ ಆಗ್ಲಿ, ತುಂಬಾ ಜನ ಇದನ್ನ ಕೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಅಂತೆಲ್ಲ ನಾವು ಮಾತಾಡ್ಕೊತಾ ಇದ್ದಿದ್ದು ಉಂಟು. ಹಾಗಾಗಿ ದಿಸ್ ಪ್ರೋಗ್ರಾಮ್ ಇಸ್ ರಿಯಲಿ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಹಾರ್ಟಿ ಕಂಗ್ರಾಚುಲೇಷನ್ ಟು ದ ಟೀಮ್.
0: ಕವಯತ್ರಿ ಸರೋಜಿನಿ ಪಡಸಲಗಿ, ಬೆಂಗಳೂರು.
3: ಬಾನುಲಿ ಕಲಿಗಳು ಆಕಾಶವಾಣಿ ಶುರು ಆದ ದಿನದಿಂದ ಒಂದೊಂದೇ ಮುತ್ತು ಹೆಕ್ಕಿ ತೆಗೆದು ಪೋಣಿಸಿದ ಹಾರ ಇದು. ಎಷ್ಟೋ ಗೊತ್ತಿರದ ಅಪರೂಪದ ವ್ಯಕ್ತಿತ್ವಗಳ ಅನಾವರಣ, ಗೊತ್ತಿದ್ದ ವ್ಯಕ್ತಿಗಳ ಗೊತ್ತಿರದ ವಿಶಿಷ್ಟತೆಗಳ ಪರಿಚಯ ನೀಡಿದ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮ ಇದು. ಮುಗಿತದ ಈ ಕಾರ್ಯಕ್ರಮ ಎಂಬುದೇ ಒಂದು ಖಾಲಿತನ ಸೃಷ್ಟಿಸುತ್ತಿದೆ.
0: ಬೆಂಗಳೂರಿನ ಅಶ್ವಥ್ ಕುಲಕರ್ಣಿ.
4: ಬಾನುಲಿ ಕಲಿಗಳು ಕಾರ್ಯಕ್ರಮ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಪ್ರಸಾರಕರನ್ನ ಪರಿಚಯಿಸಿದ್ದು ಒಂದು ಖುಷಿ ತಂದಂತಹ ವಿಷಯ. ನಮ್ಗೆ ಗೊತ್ತೇ ಇರಲಿಲ್ಲ ಅವರನ್ನೆಲ್ಲ ಬೆಳಕಿಗೆ ತಂದು ಪ್ರಸಾರ ಶಕ್ತಿ ಎಂಥದ್ದು, ಅವರ ಪ್ರತಿಭೆ ಎಂಥದ್ದು, ಅದರ ಬಗ್ಗೆ ಎಲ್ಲ ನಮಗೆ ಈ ಕಾರ್ಯಕ್ರಮದ ಮುಖೇನ ತಿಳಿಸಿ ಕನ್ನಡ ಜನತೆಗೆ ಒಂದು ಮಹದುಪಕಾರ ಮಾಡಿದಾರಂತ ಹೇಳಿದ್ರೆ ತಪ್ಪಾಗ್ಲಕ್ಕಿಲ್ಲ.
0: ಕ್ಯಾಲಿಫೋರ್ನಿಯಾದಿಂದ ಸರಸ್ವತಿ ವಟ್ಟಂ.
5: ಪ್ರತಿ ಸಂಚಿಕೆಯೂ ಕೂಡ ವಿಶಿಷ್ಟವಾದ ವ್ಯಕ್ತಿಗಳೊಂದಿಗೆ, ಅವರು ಸಂಗೀತಗಾರರಾಗಿರ್ಬೋದು, ನಾಟಕಕಾರರಾಗಿರಬಹುದು, ಅಥವಾ ಉದ್ಘೋಷಕರಾಗಿರಬಹುದು, ಅಥವಾ ಕಾರ್ಯಕ್ರಮದ ನಿರ್ವಾಹಕರಾಗಿರ್ಬೋದು, ಎಲ್ಲರನ್ನೂ ಅದು ಎಷ್ಟು ಚೆನ್ನಾಗೆ ಒಂದು ವರ್ಷಗಳ ಕಾಲ ಏಕಪ್ರಕಾರ ಯಾರ್ಯಾರನ್ನು ಕವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಅದೇ ಒಂದು ಇಡೀ ದಿನ ಆಗ್ಬೋದು. ಅಷ್ಟು ಇನ್ಫಾರ್ಮೇಶನ್, ಅಷ್ಟು ಮಾಹಿತಿ ಇದರಲ್ಲಿದೆ. ಅದರಲ್ಲೂ ಇವರು ಬಿ ಕೆ ಸುಮತಿಯವರ ನಿರೂಪಣಾ ಶೈಲಿ ಮತ್ತು ಆ ಪದಗಳ ಜೊತೆ ಆಡುವಂತಹ ಆ ಆಟ, ಆ ಲಾಲಿತ್ಯ ತುಂಬಾ ಇಷ್ಟ ಆಗ್ತಿತ್ತು ನನಗೆ. ನಿಜವಾಗ್ಲೂ ನನಗೆ ಇನ್ನು ಮುಂದಿನ ವಾರದಿಂದ ಯಾಕೋ ಬಿಕೋ ಅಂತ ಅನ್ಸೋದಂತೂ ಖಂಡಿತವಾಗ್ಲೂ ಸತ್ಯ.
0: ಮೈಸೂರಿನ ಎಂಎಸ್ ಭಾರತಿ.
6: ಈ ಬಾನುಲಿ ಕಲಿಗಳಿಗೆ ನಮ್ಮನ್ನ ಈ ಕಾರ್ಯಕ್ರಮದ ಮೂಲಕ ಗುರುತಿಸಿ ಗೌರವ ಸಲ್ಲಿಸಿದ್ರು ಅಂತ ಸಂತೋಷ. ಆದ್ರೆ ಕೇಳುಗರಿಗೆ ನಮ್ಮ ಆಕಾಶವಾಣಿಯಲ್ಲಿ ಒಂದು ಸುಂದರ ಕಾರ್ಯಕ್ರಮ ಪ್ರಸಾರಕ್ಕೆ ಮುನ್ನ ಏನೆಲ್ಲ ಕಥೆಗಳಿವೆ ಅಂತ ತಿಳಿಯಿತು. ಆತ್ಮೀಯ ನಿರೂಪಣೆಯನ್ನ ಸಿದ್ಧಪಡಿಸೋದು ಕೂಡ ಒಂದು ಸವಾಲಿನ ಕೆಲಸನೇ ಅಂತ ನನ್ಗನ್ನಿಸ್ತು. ಅವುಗಳನ್ನೆಲ್ಲ ನೀವು ನಿಭಾಯಿಸಿದ್ದು ಮೆಚ್ಚಬೇಕಾದ ವಿಷಯನೇ.
0: ಧಾರವಾಡದ ಚೇತನ.
7: ನಾವು ಕಾಣದ ಕೇಳದ ಆಕಾಶವಾಣಿ ಪ್ರಸಾರ ಬುತ್ತಿಯನ್ನು ಬಿಚ್ಚಿದಿರಿ. ನುಡಿದೀಪವನ್ನು ಬೆಳಗಿದ ಬಾನುಲಿ ಕಲಿಗಳಿಗೆ ನಮಿಸಬೇಕು ನಾವು ಅನುವರತ.
0: ಯುನೈಟೆಡ್ ಕಿಂಗ್ಡಮ್ನಿಂದ ಶ್ರೀವತ್ಸ ದೇಸಾಯಿ.
8: ನುಡಿತೇರಿನ ರಥಯಾತ್ರೆಯನ್ನು ಪ್ರಾರಂಭದಿಂದಲೂ ಕೇಳುತ್ತಾ ನೋಡುತ್ತಾ ಬಂದಿನಿ. ಎಷ್ಟೊಂದು ಚಿರಪರಿಚಿತ

0: ಹೆಸರುಗಳು, ಅವ್ರ ವೈಯಕ್ತಿಕ ಅನುಭವಗಳು ಕೇಳ್ತಾ ಕೇಳ್ತಾ ರೋಮಾಂಚನ ಆಗ್ತಿತ್ತು. ಅತ್ಯಂತ ರೋಚಕವಾಗಿ ಮತ್ತು ಇನ್ಫಾರ್ಮೇಟಿವ್ ಆಗಿ ಪ್ರಸ್ತುತಪಡಿಸಿದ ನುಡಿತೇರಿನ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಅಭಿನಂದನೆಗಳು.
1: ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ತಿರು ಶ್ರೀಧರ್.
2: ನಮಗೆ ಆಕಾಶವಾಣಿ ಸಾಂಸ್ಕೃತಿಕ ಮತ್ತು ಸುದ್ದಿ ಜಗತ್ತಿನ ಅಮೂಲ್ಯ ಭಾಗ ಆಗಿತ್ತು. ಇಂತಹ ಬದುಕಿನ ಅಮೂಲ್ಯ ಜಗತ್ತಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕರೆ ಎಷ್ಟು ಚಂದ ಅಂತ ಅನಿಸಿದ್ದುಂಟು. ಈ ಕನಸನ್ನ ನುಡಿತೇರನು ಎಳೆದವರು ಬಾನುಲಿ ಕಲಿಗಳು ಕಾರ್ಯಕ್ರಮ ಭವ್ಯ ನನಸಾಗಿ ಮಾಡಿದೆ. ಬೆಂಗಳೂರು ಆಕಾಶವಾಣಿ ತಂಡಕ್ಕೆ ಹೃತ್ಪೂರ್ವಕ ವಂದನೆ ಮತ್ತು ಅಭಿನಂದನೆಗಳು.
1: ಈ ನುಡಿ ಸಂಚಾರದಲ್ಲಿ ಭಾಗವಹಿಸಿದ ಶ್ರೋತೃ ಬಾಂಧವರು, ಎಲ್ಲ ಪ್ರಸಾರಕರು, ಸಿಬ್ಬಂದಿ ಮತ್ತು ವಿವಿಧ ಕೇಂದ್ರಗಳ ಸಹೋದ್ಯೋಗಿ ಮಿತ್ರರಿಗೆ ಕಾರ್ಯಕ್ರಮದ ಯಶಸ್ಸು ಸಲ್ಲುತ್ತದೆ. ಬೆಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ನಿರ್ಮಲಾ ಸಿ ಯಲಿಗಾರ್.
3: ಬಾನುಲಿ ಕಲಿಗಳು ಭಾರತದ ಪ್ರಸಾರ ಸೇವೆಯ ವ್ಯವಸ್ಥೆಯಲ್ಲಿಯೇ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಸರಣಿ. ಕನ್ನಡದ ನುಡಿಯ ಅಭಿವೃದ್ಧಿಯೊಂದಿಗೆ ಬದುಕಿನ ಹತ್ತು ಹಲವು ಆಯಾಮಗಳನ್ನು ಬಾಚುತ್ತಾ ಚಾಚುತ್ತಾ ಮುಂದೆ ಸಾಗಿ ಬಂದ ಪ್ರಸಾರ ಕಲೆಗಳನ್ನು ದಾಖಲಿಸುವ ಈ ಸರಣಿ ನಿಮ್ಮ ಕಿವಿಯನ್ನು ತಲುಪಿ ಮನವನ್ನು ಅರಳಿಸಿದೆ ಎಂಬ ಸಂತಸ ನಮಗೆ, ಅಷ್ಟೇ ಹೆಮ್ಮೆಯೂ ಕೂಡ. ಮಾಧ್ಯಮದಲ್ಲಿ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಸವಾಲುಗಳು, ಪರಿಣಾಮಗಳು, ಈ ವಿದ್ಯುನ್ಮಾನ ಮಾಧ್ಯಮದ ಧ್ಯೇಯೋದ್ದೇಶಗಳ ಬಗ್ಗೆ ಈ ಸರಣಿ ಉಪಯುಕ್ತ ಅನುಭವವನ್ನು ನೀಡಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಸರ್ವರಿಗೂ ಮತ್ತು ಪ್ರಾಯೋಜಿಸಿದಂಥ ಇಲಾಖೆಗೂ ಮತ್ತು ಈ ಕಾರ್ಯಕ್ರಮವನ್ನು ಮೆಚ್ಚಿದಂಥ ಎಲ್ಲ ಬಾನುಲಿ ಬಾಂಧವರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು.
1: ಹಿರಿಯ ಪ್ರಸಾರಕರಾದ ಎನ್ಎಸ್ ಕೃಷ್ಣಮೂರ್ತಿ, ಜ್ಯೋತ್ಸ್ನಾ ಕಾಮತ್, ಯಮುನಾ ಮೂರ್ತಿ, ಜಯಶ್ರೀ ಶಾನ್ಭಾಗ್, ಎನ್ಜಿ ಶ್ರೀನಿವಾಸ್ ಹಾಗೂ ಚೇತನ್ ಎಸ್ ನಾಯಕ್ ಅವರಿಗೆ ವಿಶೇಷ ಧನ್ಯವಾದಗಳು. ಸಂಗೀತ ವಿದ್ವಾಂಸರಾದ ಎಸ್ ಶಂಕರ್, ಗೀತಾರಾಮಾನಂದ್, ಆರ್ ಚಂದ್ರಿಕಾ ಹಾಗೂ ಡಿ ಬಾಲಕೃಷ್ಣ ಅವರಿಗೆ ಕೃತಜ್ಞತೆಗಳು. ಕನ್ನಡದ ಪ್ರಸಾರಕರ ಕೀರ್ತಿ ಎಲ್ಲೆಡೆ ತಲುಪಲಿ. ಧ್ವನಿ ಪರಂಪರೆಗೆ, ಭಾಷೆಗೆ ಮಾತ್ರವಲ್ಲ, ಇಡೀ ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ಮಾಧ್ಯಮಗಳಿಗೆ, ಸೃಜನಶೀಲ ಕಲ್ಪನೆಗಳಿಗೆ ಬೇರು, ನೀರು, ಉಸಿರು ಆಕಾಶವಾಣಿ. ಡಿಜಿಟಲ್ ಯುಗದಲ್ಲಿ ಹೊಸ ಬದಲಾವಣೆಗೆ ತೆರೆದುಕೊಳ್ಳುತ್ತಾ ಪ್ರಸಾರಕರು ಕೈಂಕರ್ಯ ಮುಂದುವರೆಸಿದ್ದಾರೆ. ನುಡಿತೇರು ಸಾಗುತ್ತಲೇ ಇದೆ. ಆಕಾಶವಾಣಿಯ ಆನಂದದ ಪರಿಪರಿ ಕಲ್ಪನೆ ಕುಶಲೋಪರಿ, ಮಾತಿನಂಗಳದ ಮನವರಿಕೆಯಾಗಿ, ಹೃದಯದ ಲವಲವಿಕೆಯಾಗಿ, ದೈನಂದಿನ ಚಟುವಟಿಕೆಯಾಗಿ ನಡೆದಿದೆ ಎಂಬಲ್ಲಿಗೆ ಈ ನುಡಿತೇರ ನೆನಪಿನ ಸಂಚಾರ ಒಂದು ಪ್ರಾಕಾರ ಪ್ರದಕ್ಷಿಣೆಯನ್ನು ಮುಗಿಸಿದೆ.
4: ಜಯಮಂಗಲ ಜಯಮಂಗಲ ಗಾನ.
1: ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು.
5: ಬಾನುಲಿ ಕಲಿಗಳು,
6: ಬಾನುಲಿ ಕಲಿಗಳು.
7: ನುಡಿಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ, ಶೀರ್ಷಿಕ ಗೀತೆ ಸಂಗೀತ ಸಮನ್ವಯ ಡಾಕ್ಟರ್ ಎನ್ ರಘು, ಸಂಗೀತ ಇಂದು ವಿಶ್ವನಾಥ್, ಹಾಡಿದವರು ಶ್ರುತಿ ಜಿ ರಾವ್, ಪೂಜಾ ರಾವ್, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಯಲಿಗಾರ್. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಸಮಯ 8:50 ಸೆಕೆಂಡುಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
8: ಆಕಾಶವಾಣಿ

0: ಇಂದರಸಿ ಮಿಕ್ಕೆಲ್ಲ ಜಗವ ಪ್ರತ್ಯೇಕ ಸುಖವ ನೀಂ ಪ್ರತ್ಯೇಕ ಸಂಪದವ ನತ್ಯಾಸೆ ಇಂದರಸಿ ಮಿಕ್ಕೆಲ್ಲ ಜಗವ ಒತ್ತಟ್ಟಿ ಗಿಡುವೆನೆನೆ ನಷ್ಟ ವಾರಿಗೋ ಮರುಳೆ ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ
1: ಒತ್ತಟ್ಟಿ ಗಿಡುವೆನೆನೆ ನಷ್ಟ ವಾರಿಗೋ ಮರುಳೆ ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ.

ಡಿವಿಜಿಯವರು ಈ ಪದ್ಯದಲ್ಲಿ ವ್ಯಕ್ತಿ ವಿಶಿಷ್ಟ ಸುಖದ ವಿರುದ್ಧವಾಗಿ ಮಾತಾಡೋದನ್ನ ಗುರುತಿಸಬಹುದು. ಇದು ಮನುಷ್ಯನಿಗೆ ಸ್ವಾರ್ಥಕ್ಕೆ ದಾರಿ ಮಾಡಿಕೊಡುವಂತ ಒಂದು ಬದುಕು. ಈ ಬದುಕನ್ನ ಡಿವಿಜಿಯವರು ಇಲ್ಲಿ ವಿರೋಧಿಸೋದನ್ನ ಗುರುತಿಸಬಹುದು. ಪ್ರತ್ಯೇಕ ಸುಖ, ಪ್ರತ್ಯೇಕ ಸಂಪದ, ಇದನ್ನ ಅತ್ಯಾಶೆಯಿಂದ ಅರಸಿ ಅಂತ ಹೇಳೋ ಮಾತಿನಲ್ಲಿ, ಅತಿ ಆಶೆಯಿಂದ ಅರಸುವಂತಹ ಇಂತಹ ವಿಶಿಷ್ಟವಾದಂತಹ ಸುಖ, ಸ್ವಾರ್ಥ, ಸ್ವಾರ್ಥದ ಸುಖ, ಪ್ರತ್ಯೇಕ ಸಂಪದ, ಆನಂದ, ಈ ವಿಶಿಷ್ಟವಾದಂತಹ ವ್ಯಕ್ತಿ ವಿಶಿಷ್ಟತೆಗೆ ಮಾತ್ರ ದಾರಿ ಮಾಡಿಕೊಡುವಂತಹ ಇಂತಹ ಅನುಭವ ನಮಗೆ ಜಗತ್ತನ್ನು ಅರಿಯೋದ್ರಲ್ಲಿ ಅದು ಸಹಾಯ ಮಾಡೋದಿಲ್ಲ. ಜಗತ್ತನ್ನು ಅರ್ಥಕೊಳ್ಳೋದು ಅಂತಂದರೆ ಇದನ್ನು ಮೀರೋದು ಅಂತ ಅನ್ನೋದು ಡಿ ವಿಜಿಯವರ ಈ ಪದ್ಯದ ಮುಖ್ಯವಾದ ಭಾವ ಅಂತ ಕಾಣಿಸ್ತದೆ. ಇದು ಕೇವಲ ಮನುಷ್ಯನು ತಾನು ವೈಯಕ್ತಿಕವಾಗಿ ಬದುಕೋದು ಮುಖ್ಯ ಅಂತ ಹೇಳಿದರೆ ಅದರಿಂದ ಉಂಟಾಗುವ ನಷ್ಟ ಏನು ಅನ್ನೋದನ್ನು ಡಿ ವಿಜಿಯವರು ವಿವರಿಸ್ತಾ ಇದ್ದಾರೆ. ಇಲ್ಲಿ ಆತ್ಮ ಅನ್ನೋದು ಕೊನೆಗೂ ಕೂಡ ತನ್ನ ವ್ಯಕ್ತಿತ್ವದ ಬೆಳವಣಿಗೆಗೆ ಮನುಷ್ಯ ಮಾಡಬೇಕಂತ ಒಂದು ದೊಡ್ಡ ಸಾಧನೆ ಅದು. ಅಂದರೆ ಬದುಕು ಅಂತಂದ್ರೆ ಏನು, ಬದುಕಿನ ಸುಖ ದುಃಖ ಅಂತಂದ್ರೆ ಏನು, ಬೇರೆಯವರು ಬದುಕುವ ರೀತಿ ಹೇಗೆ, ಲೋಕವನ್ನು ಅರಿಯೋದು ಹೇಗೆ, ಇದನ್ನ ತಿಳ್ಕೊಳ್ಳದೇ ಇದ್ರೆ ಮನುಷ್ಯನ ವ್ಯಕ್ತಿತ್ವ ತಾನು ಪಾರದರ್ಶಕವಾಗೋದಿಲ್ಲ. ಸೊ ಹಾಗೆ ಪಾರದರ್ಶಕವಾಗುವಂತಹ ವ್ಯಕ್ತಿತ್ವ ಬಹಳ ಮುಖ್ಯ ಅನ್ನೋದು ಡಿ ವಿಜಿಯವರ ಈ ಪದ್ಯದ ಭಾವ. ಹೀಗಾಗಿ ಕೇವಲ ವ್ಯಕ್ತಿ ವಿಶಿಷ್ಟವಾದಂತಹ ಬದುಕಿನ ಸುಖವನ್ನ ಡಿ ವಿಜಿಯವರು ಹಾಗೆ ಮುಖ್ಯವೆಂದು ಹೇಳೋದಿಲ್ಲ, ಅದರ ಬದಲು ಅದು ಅಮುಖ್ಯವೆಂದೇ ವಿವರಿಸ್ತಾರೆ. ಈ ಪದ್ಯದಲ್ಲಿ ಆ ಭಾವ ಬಹಳ ಮುಖ್ಯವಾಗಿದೆ.

ಲೋಕಜೀವನದೆ ಮಾನಸದ ಪರಿಪಾಕವ ಪಾಕದಿಮ್ಮತಿಶುದ್ಧಿ ಅದರಿ ನೊಳದೃಷ್ಟಿ. ಲೋಕಜೀವನದೆ ಮಾನಸದ ಪರಿಪಾಕವ ಪಾಕದಿಮ್ಮತಿಶುದ್ಧಿ ಅದರಿ ನೊಳದೃಷ್ಟಿ. ಸಾಕಲ್ಯದಾತ್ಮ ಸಂದರ್ಶನಕ್ಕೆ ಕರ್ಣವದು ಲೋಕದಿಂ ನಿರ್ಲೋಕ ಮಂಕುತಿಮ್ಮ. ಸಾಕಲ್ಯದಾತ್ಮ ಸಂದರ್ಶನಕ್ಕೆ ಕರ್ಣವದು ಲೋಕದಿಂ ನಿರ್ಲೋಕ ಮಂಕುತಿಮ್ಮ.

0: ಹಿಂದಿನ ಪದ್ಯದ ಭಾವವನ್ನೇ ಈ ಪದ್ಯದಲ್ಲಿ ಕವಿ ಮುಂದುವರಿಸ್ತಾ ಇದ್ದಾರೆ. ಲೋಕ ಜೀವನದೇ ಮಾನಸದ ಪರಿಪಾಕ ಅಂದರೆ ಲೋಕ ಜೀವನದಲ್ಲಿ ಒಳಗೊಳ್ಳೋದ್ರ ಮೂಲಕವೇ ಮನಸ್ಸಿನ ಪರಿಪಾಕವಾಗ್ತದೆ ಅನ್ನೋ ಮಾತು. ಸೊ ಇಂತಹ ಪರಿಪಾಕದಿಂದ ಏನಾಗ್ತದೆ ಅಂತ ಹೇಳ್ತಾ ಅದು ನಮ್ಮ ಮತಿಯನ್ನು, ನಮ್ಮ ಬುದ್ಧಿಯನ್ನು, ನಮ್ಮ ತಿಳುವಳಿಕೆಯನ್ನು ಶುದ್ಧಿಗೊಳಿಸ್ತದೆ. ಹಾಗೆ ಶುದ್ಧಿಗೊಳಿಸೋದು ಮಾತ್ರ ಅಲ್ಲ, ಒಳದೃಷ್ಟಿಯನ್ನು ಕೂಡ ಅದು ತೆರೆಸೋದ್ರ ಮೂಲಕ ಸಂಪೂರ್ಣವಾದಂತಹ ಪರಿಪೂರ್ಣವಾದಂತಹ ಆತ್ಮಸಂದರ್ಶನಕ್ಕೆ ಅದು ಸಾಧನವಾಗ್ತದೆ ಅನ್ನೋ ಮಾತು. ಅಂದರೆ ಲೋಕ ಜೀವನದಲ್ಲಿ ತಾದಾತ್ಮದಿಂದ ವ್ಯಕ್ತಿತ್ವ ತನ್ನನ್ನು ತಾನು ಒಳಗು ಮಾಡಿಕೊಳ್ಳೋದ್ರಿಂದ ತನ್ನ ಆತ್ಮ ಅದು ಓಪನ್ ಔಟ್ ಆಗ್ತದೆ, ಒಂದು ಪರಿಪೂರ್ಣವಾಗ್ತದೆ, ಒಂದು ಅದು ಆತ್ಮ ಸಂದರ್ಶನಕ್ಕೆ ಕಾರಣವಾಗೋದು. ಕಾರಣ ಅಂತಂದರೆ ಸಾಧನ, ಇಲ್ಲಿ ತನ್ನನ್ನು ತಾನು ನೋಡ್ಕೊಳ್ಳೋದಕ್ಕೆ, ಅರ್ಥಕೊಳ್ಳೋದಕ್ಕೆ ಒಂದು ಸಾಧನವಾಗ್ತದೆ ಅನ್ನೋ ಮಾತನ್ನು ಡಿ ವಿ ಜಿ ಇಲ್ಲಿ ವಿವರಿಸ್ತಾ ಇದ್ದಾರೆ.
1: ಇದುವರೆಗೆ ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತ

0: ಉಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಆತ್ಮೀಯ ಕೇಳುಗರೆ, ಸಂದೇಶ ಸಂಗಮ ಪ್ರತಿ ಮಂಗಳವಾರ ಸಂಜೆ 5:30-6 ಗಂಟೆಯವರೆಗೆ ಹಾಗೂ ರೇಡಿಯೋ ಸ್ಪಂದನ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ.
4: ಸಂಗಮ ಸಂಗಮ
3: ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಇವೆರಡೂ ಕಾರ್ಯಕ್ರಮಗಳಿಗೆ ನಮ್ಮ ಮೊಬೈಲ್ ಸಂಖ್ಯೆ 9480249740.
5: ಒಂದು ಕಾವ್ಯ ಸಂದೇಶ,
6: ಇಂದು ನವ್ಯ ಸಂದೇಶ.
3: ಸಂದೇಶ ಸಂಗಮಕ್ಕಾಗಿ ನಾವು ಒಂದು ವಿಷಯವನ್ನ ಹಿಂದಿನ ದಿನವೇ ಸೂಚಿಸುತ್ತೇವೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು, ಅಥವಾ ಬಿಳಿ ಹಾಳೆಯಲ್ಲಿ ಸಂಕ್ಷಿಪ್ತವಾಗಿ ಬರೆದು ಸ್ಪಷ್ಟವಾಗಿ ಕಾಣಿಸುವಂತೆ ಫೋಟೋ ತೆಗೆದು ಕಳುಹಿಸಿಕೊಡಬಹುದು. ಇನ್ನು ರೇಡಿಯೋ ಸ್ಪಂದನ, ಇದರಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರಗೊಂಡ ಕಾರ್ಯಕ್ರಮಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ಸಂದೇಶಗಳ ಮೂಲಕ ದಾಖಲಿಸಬಹುದು. ಇವೆರಡೂ ಕಾರ್ಯಕ್ರಮಗಳಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಮಂಗಳವಾರ ಸಂಜೆ 5:30 ಸಂದೇಶ ಸಂಗಮ ಹಾಗೂ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ರೇಡಿಯೋ ಸ್ಪಂದನ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
7: ಹಾಗೆಯೇ ಅವರು ಕೈಗಾ ಅಣು ವಿದ್ಯುತ್ ಸ್ಥಾವರದ ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಬರವಣಿಗೆಗಳು ಅಂದ್ರೆ ಅವರು ಬೇರೆ ಬೇರೆ ಕಾರ್ಯ.
8: ಕೇಳುಗರೆ, ಇಂದು ಸಂಜೆ 5:30 ಸಂದೇಶ ಸಂಗಮ ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಮಳೆಗಾಲದಲ್ಲಿ ಒಂದು ದಿನ. ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯವನ್ನು ನಮ್ಮ ದೂರವಾಣಿ ಸಂಖ್ಯೆ 9480249740ಗೆ ಕಳುಹಿಸಬಹುದು.
7: ಬರೆಯುವಂಥವರಿದ್ದಾರೆ ಸಾಕಷ್ಟು ಬರಹಗಾರರಾಗಿ ಹೆಸರಾಗಿರುವಂತಹ ಸಂತೋಷ್ ಕುಮಾರ್

0: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಈಗ ಭಾವಗೀತೆಗಳು ಕೇಳಿ. ಡಾಕ್ಟರ್ ರೋಹಿಣಿಯವರ ಧ್ವನಿಯಲ್ಲಿ ಕುವೆಂಪು ಇವರ ಒಂದು ರಚನೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ.

0: ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233.
1: ಚನ್ನವೀರ್ ಕಣವಿಯವರ ರಚನೆಯಲ್ಲಿ ಹಾಡಿದ್ದಾರೆ ಬಿಆರ್ ಛಾಯಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಈಗ ತಾಯಿದ್ರ ತವರ ಹೆಚ್ಚು, ಈ ಕುರಿತು ಮಾತನಾಡುತ್ತಾರೆ ಜೆ ಬೆಳೆಲ್ದವರ್.
4: ಐದು ದಶಕಗಳಿಗೂ ಹಿಂದೆ ಹಳ್ಳಿಗಳಲ್ಲಿ ಬೆಳಗಿನ ಜಾವ 4 ಗಂಟೆಗೆ ಹಾಯ್ದರೆ ಸಾಧಾರಣ ಎಲ್ಲ ಮನೆಗಳಲ್ಲೂ ಬೀಸುವ ಹಾಡಿನ ಧ್ವನಿ ತೆಗೆದು ಹಾಡುತ್ತಿದ್ದರು.

ಬುಟ್ಟಿ ಜೋಳಗಳನ್ನು ಬೀಸಿ ಹಿಟ್ಟು ಮಾಡುತ್ತಿದ್ದರು. ಹಿಟ್ಟು ಬೀಸುವಾಗ ಅವರು ತಮ್ಮ ಬದುಕಿನ ನೋವು ನಲಿವುಗಳನ್ನು ಹಾಡಿ ಸುಖ ಪಡುತ್ತಿದ್ದರು. ಆ ಹಾಡು ಅವರ ಜೀವನದ ಎಲ್ಲ ಘಟನೆಗಳನ್ನು ಪರಿಚಯಿಸುತ್ತಿತ್ತು. ಬೀಸುವ ಆಯಾಸವನ್ನು ತೋರದಂತೆ ಹಾಡು ಉತ್ಸಾಹ ನೀಡುತ್ತಿದ್ದವು. ಅಂತಹ ಗರತಿಯ ಕೆಲವು ನುಡಿಗಳನ್ನು ಇಲ್ಲಿ ಕಾಣಬಹುದು. ಆಡು ಭಾಷೆಯ ಸೊಗಡನ್ನು ಇಲ್ಲಿ ನೋಡಬಹುದು. ಮಕ್ಕಳಿಲ್ಲದ ಮಹಳೆ ತನ್ನ ನೋವನ್ನು ತೋಡಿಕೊಳ್ಳುತ್ತಾಳೆ. ಮಕ್ಕಳಿಲ್ಲದ ಬಾಲಿದಾತರ ಜನ್ಮ ಬಾಡಗಿಯತ್ತು ದುಡಿದಾಂಗ ಮಕ್ಕಳ

ತೊಳಗ ಬಂಜಂಬ ಶಬ್ದ ಫರಲಾರೆ, ಬಂಜಂಬ ಶಬ್ದ ಫರಲಾರೆ. ಈ ಎರಡು ನುಡಿಗಳು ಹೆಣ್ಣಿನ ಮನದ ನೋವನ್ನು ಸಮಾಜದಲ್ಲಿ ಮಕ್ಕಳಿಲ್ಲದ ಬಾಲಿಗೆ ದೊರಗುವ ಅಪಮಾನವನ್ನು ತಡೆಯಲಾರದೆ ತನಗಾಗುವ ಅವಮಾನವನ್ನು ತೋಡಿಕೊಂಡಿದ್ದರೆ ಮಕ್ಕಳ ಮಹತ್ವವನ್ನು ತಾಯಿ ಹಲವಾರು ಬಗೆಯಲ್ಲಿ ಹಾಡಿ ಕಂದನ ಆಟ ನೋಟ ಬಾಲ ಲೀಲೆಗಳನ್ನು ಹಾಡುತ್ತಾಳೆ. ಆಡಿ

ಆಡುವ ಕಂದನ ಕಾಲನ್ನು ತೊಳೆಯಲು ತಾಯಿಗೆ ತೆಂಗಿನಕಾಯಿ ತಿಳಿನೀರು ಬೇಕು. ಅಂದ್ರೆ ಕಂದನ ಮೇಲೆ ಎಷ್ಟು ಪ್ರೀತಿ ಅದಲ್ಲ. ಕಂದನ ಮುಖ ತಾಯಿಗೆ ಬಂಗಾರ. ತಾಯಿಯ ಪ್ರೀತಿಯನ್ನು ಅವಳ ಮಾತುಗಳಲ್ಲಿ ನೋಡಬಹುದು. ಮಗು ಅತ್ತರು ಚಂದ, ನಕ್ಕರು ಚಂದ. ತಾಯಿಯ ದೃಷ್ಟಿಯಲ್ಲಿ ಮುತ್ತು, ರತ್ನ, ಚಿನ್ನ, ಹವಳ ಎಲ್ಲ ಆಗುತ್ತದೆ ಮಗು. ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗ, ಕುಡಿ ಹುಬ್ಬು ಬೇಬಿ ನೆತ್ತಳಾಂಗ. ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗ, ಕುಡಿ ಹುಬ್ಬು ಬೇಬಿ ನೆತ್ತಳಾಂಗ. ಕುಡಿ ಹುಬ್ಬು ಬೇಬಿ ನೆತ್ತಳಾಂಗ, ಕಣ್ಣೋಟ ಶಿವನ ಕೈಯೊಲಗೋ ಹೊಳೆದಾಂಗ, ಶಿವನ ಕೈಯೊಲಗೋ ಹೊಳೆದಾಂಗ. ಹೀಗೆ ತಾಯಿ ಕಂದನ ನಲಿವು ಒಲಿವುಗಳನ್ನು, ಒನಪು ಒಯ್ಯಾರಗಳನ್ನು ಮನಸ್ಸಿಗೆ ತೃಪ್ತಿ ಆಗುವಂತೆ ಹಾಡುತ್ತಾವಳೆ. ಅವಳ ಅಂತರಂಗದ ನುಡಿಗಳನ್ನು, ಮನದ ಭಾವನೆಗಳನ್ನು ಹೊರಹಾಕುವ ಸಾಧನವಾಗಿತ್ತು ಬೀಸುವುದು. ಅನಕ್ಷರಸ್ಥರಾದ ಹೆಣ್ಣು ಮಕ್ಕಳು ಮನದ ಭಾವಗಳನ್ನು ಬೀಸುವ ನೆವದಲ್ಲಿ ಹಾಡಿ ನಲಿಯುತ್ತಿದ್ದರು. ತೋಳುದ್ದ ತಲೆ ದಿಂಬು ಮಾರುದ್ದ ಹಾಸಿಗೆ ಮಾಣಿಕ್ಯದ

ಮಾರಾಯರ ಗೊಡವಿ ನನಗೇನ. ಮಗುವಿದ್ದರೆ ಎಲ್ಲವನ್ನೂ ಮರೆಯಬಹುದು. ಗಂಡ ಎಲ್ಲಿ ಹೋದರೂ ಬೇಸರ ಬರುವುದಿಲ್ಲ. ಗಂಡನೇ ಹೆಚ್ಚು ಎನ್ನುವ ವಿಚಾರ ಹಳ್ಳಿಯ ಮಹಿಳೆಯದ್ದಾಗಿತ್ತು. ಅದನ್ನು ಅವಳು ಹಾಡಿನ ರೂಪದಲ್ಲಿ ಹಾಡುತ್ತಾಳೆ. ಅವಳಿಗೆ ತಾಳ, ಲಯ, ವ್ಯಾಕರಣ ಏನೂ ಬೇಕಿಲ್ಲ. ಮನದ ಭಾವನೆಗಳನ್ನು ಆಡು ಮಾತಿನ ಸೊಗಡಿನಲ್ಲಿ ಹಾಡುತ್ತಾಳೆ. ಇಂದಿನ ಜನರಿಗೆ ಮನರಂಜನೆಗೆ ಹಲವಾರು ವಿಷಯಗಳು, ಅನೇಕ, ಒಂದಲ್ಲ ಎರಡಲ್ಲ. ಆದರೆ ಹಿಂದೆ ಅದರಲ್ಲಿ ಮಹಿಳೆಗೆ ಮನರಂಜನೆ ಎನ್ನುವುದು ಅಪರೂಪವಾಗಿತ್ತು. ಅವಳು ತನ್ನ ಮನದ ಭಾವನೆಗಳನ್ನು ತನಗೆ ಅನಿಸಿದ ರೀತಿ ನೀತಿ ಹೊರಹಾಕುತ್ತಿದ್ದಳು. ತವರ ಪ್ರೀತಿಯನ್ನು ಹಾಡಿದಷ್ಟೂ ಕಡಿಮೆ. ತಂದೆ ತಾಯಿಗಳ ಮಹತ್ವವನ್ನು ಸಾರುವ ಈ ನುಡಿಯನ್ನು ಕೇಳಿ. ಒಂಬತ್ತು ತಿಂಗಳು ಹೊತ್ತು ಬೆತ್ತು ಬೆಳೆಸಿ, ಒಂಬತ್ತು ತಿಂಗಳು ಹೊತ್ತು ಹೆತ್ತು ಬೆಳೆಸಿ, ಇನ್ನೊಂದ ಮನೆಯ ಬೆಳಕಾಗಿ, ಇನ್ನೊಂದ ಮನೆಯ ಬೆಳಕಾಗಿ ಕೊಡುವಾಗ ಕಣ್ಣು ತುಂಬಿ ಅಳಬ್ಯಾಡ ಹಡದವ್ವ, ಕಣ್ಣು ತುಂಬಿ ಅಳಬ್ಯಾಡ ಹಡದವ್ವ. ಒಂಬತ್ತು ತಿಂಗಳ ಹೊತ್ತು ಹೆತ್ತು ಬೆಳೆಸಿ ಇನ್ನೊಂದು ಮನೆಯ ಬೆಳಕಾಗಿ ಕೊಡುವಾಗ ಹೆತ್ತ ಕರುಳಿನ ಕುಡಿಯನ್ನು ಹೆರವರಿಗೆ

ಅಳಬೇಡ ಹಡದವ್ವ ತಿಟ್ಟಾಗಿ ಶಿವಗ ಬೈಬೇಡ, ತಿಟ್ಟಾಗಿ ಶಿವಗ ಬೈಬೇಡ. ಇಂದು ವರದಕ್ಷಿಣೆ ಹಾವಳಿ ಕುಣಿದಾಡುತ್ತಿದೆ. ಆದರೆ ಹಿಂದೆ 6-7 ದಶಕಗಳ ಹಿಂದೆ ವರದಕ್ಷಿಣೆಗೆ ಬದಲು ತೆರ ಕೊಡಬೇಕಾಗಿತ್ತು. ತೆರ ಅಂದರೆ ಅದು ವಧುವಿಗೆ ಕಾಣಿಕೆ ಕೊಡುವುದು, ಹೆತ್ತವರಿಗೆ ಕೊಡುವಂಥ ಒಂದು ಕಾಣಿಕೆ. ಪತಿಯ ಪೂರ್ಣ ಪ್ರೀತಿಗೆ ಒಡತಿ ಆಗಬಯಸಿದ ಹುಡುಗಿ ಹೇಳುತ್ತಾಳೆ, ಹಿಂದೆ ಈಗಿನಂತೆ ಒಬ್ಬಳನ್ನೇ ಮದುವೆ ಆಗಬೇಕೆಂದು ಇರಲಿಲ್ಲ. ಕೈಯಲ್ಲಿ ಹಣ ಇದ್ದವರಲ್ಲಿ ಮೈಯಲ್ಲಿ ನೆಣ ಇದ್ದಾಗ 2-3 ಮದುವೆ ಆಗುತ್ತಿದ್ದರು. ಇದನ್ನು ವಿರೋಧಿಸುವ ಯುವತಿ ಹಾಡುತ್ತಾಳೆ, ತಾವೀ

ಸ್ಥಿರದ ಮೇಲೆ 500 ಕೊಟ್ಟರು ಮಲ ಮಕ್ಕಳಿದ್ದ ಮನಿ ಬ್ಯಾಡ. ಮಕ್ಕಳಿಗೆ ತಾಯಿ ಗಂಡನ ಮನೆಯಲ್ಲಿ ಬದುಕಿ ಬಾಳುವ ಸಂಸ್ಕಾರ ಕೊಡುತ್ತಿದ್ದರು. ತಿಳುವಳಿಕೆ ಇಲ್ಲದ ವಯಸ್ಸಿನಲ್ಲಿಯೇ ಮದುವೆ ಮಾಡುತ್ತಿದ್ದರು. 10-12 ವರ್ಷಗಳಾದರೆ ಹೆಚ್ಚಾಯಿತು. ಅಂದಿನ ದಿನಗಳಲ್ಲಿ ತುಂಬಿದೆ ಮನೆ ಇರುತ್ತಿದ್ದವು. ಅತ್ತೆ, ಮೈದುನ, ಮಾವ, ಭಾವ, ನಾದಿನಿ, ನೆಗೆಣ್ಣಿ, ಹೀಗೆ ಮನೆ ತುಂಬ ಜನರು ಇರುತ್ತಿದ್ದರು. ಅಷ್ಟೇ ಅಲ್ಲ, ಈಗಿನಂತೆ ಅನುಕೂಲತೆ ಇರಲಿಲ್ಲ. ಕುಟ್ಟುವುದು, ಬೀಸುವುದು, ನೀರು ತರುವುದು, ಸಗಣಿ, ಕಸ ಹಿಂಡುವುದು, ಬಟ್ಟೆ ಒಗೆಯುವುದು, ಹೀಗೆ ಸಾಲು ಸಾಲು ಕೆಲಸಗಳು. ಅಲ್ಲಿ ಎಲ್ಲರಿಗೂ ಹೊಂದಿಕೊಂಡು ಹೋಗುವಂತೆ ತಾಯಿ ಹೇಳಿ ಕಳಿಸುತ್ತಿದ್ದಳು. ಆ ಮಾತುಗಳನ್ನು ಹೇಳುವ ನುಡಿಗಳನ್ನು ಕೇಳಿ, ಅತ್ತಿಯ ಮನೆಯಾಗ ಮುತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರೂ ಉಣಬೇಕ. ಅತ್ತೆಯ ಮನೆಯಾಗಿ ಮುತ್ತಾಗಿ ಇರಬೇಕ, ಹೊತ್ತಾಗಿ ನೀಡಿದರೂ ಉಣಬೇಕು. ಹೊತ್ತಾಗಿ ನೀಡಿದರೂ ಉಣಬೇಕು ನನ್ನ ಮಗಳೇ,

ಹೆರವರಿಗೆ ಕೊಡಬೇಡ, ಹೆಣ್ಣು ಹೋಗುವಾಗ ಅಳಬೇಡ, ಹೆಣ್ಣು ಹೋಗುವಾಗ ಅಳಬೇಡ, ಹಡದವ್ವ ಶೆಟ್ಟಾಗಿ ಶಿವಗ ಬೈಬೇಡ. ಹೀಗೆ ಗರತಿ ಗಂಗವ್ವ ಮನದ ಭಾವನೆಗಳ ನೂರಾರು ನುಡಿಗಳೆಲ್ಲ ಸಾವಿರಾರು ನುಡಿಗಳನ್ನು ಕಾಣುತ್ತೇವೆ. ಮಕ್ಕಳ ಮೇಲೆ ತಾಯಿಗೆ ಬಹಳ ಪ್ರೀತಿ, ಮಕ್ಕಳಿಗೆ ಶೃಂಗಾರ ಮಾಡಿದಷ್ಟು ಸಾಲದು. ಬಳೆಗಾರನನ್ನು ಕರೆದ ರೀತಿ ನೋಡಿ, ಬಳೆ ತನಗೆ ಬೇಕೆಂದು ಅವಳು ಹೇಳುವುದಿಲ್ಲ, ಮಗಳಿಗೆ ಬೇಕೆಂದು ಹೇಳುತ್ತಾಳೆ. ಬಾರಪ್ಪ ಬಳಿಗಾರ ಇಳುವಪ್ಪ ಮಲ್ಲಾರ ಆಡ ಹೋಗ್ಯಾಳ ನನ್ನ ಮಗಳ, ಬಾರಪ್ಪ ಬಳಿಗಾರ ಇಳುವಪ್ಪ ಮಲ್ಲಾರ ಆಡ ಹೋಗ್ಯಾಳ ನನ್ನ ಮಗಳ, ಆಡ ಹೋಗ್ಯಾಳ ನನ್ನ ಮಗಳ ಗೌರಿಗೆ ಬೇಡಿದ ಬಳಿಯ ಇಡಬಾರೋ, ಬೇಡಿದ ಬಳೆಯ ಇಡಬಾರೋ. ಮಗಳಿಗೆ ಬಳೆ ತೊಡಿಸಲು ಹೇಳುವ ಗರತಿ ತನ್ನ ತಾಯಿ ಮನೆಗೆ ಹೋಗಲು ಹೇಳುತ್ತಾಳೆ. ತಾಯಿಯ ಮನೆಯ ವರ್ಣನೆಯನ್ನು ಮಾಡುವ ರೀತಿ ನೋಡಿ. ಕಂಚಿನ ಕದ ಕಾಣೋ, ಹಂಚಿನ ಮನೆ ಕಾಣೋ, ಮಾತಾಡೋ ವೆರಡು ಗಿಳಿ ಕಾಣೋ, ಮಾತಾ

ಹಿಂದಿನ ಗೃಹಿಣಿಯರಲ್ಲಿ ನಾವು ಇಡೀ ಕುಟುಂಬವನ್ನೇ ತನ್ನೆದುರು ಕೊಂಡಿರುವುದನ್ನು ಕಾಣುತ್ತೇವೆ. ಮೈದುನನೆಂದರೆ ಆ ಹೆಣ್ಣು ಮಕ್ಕಳು ಹೆತ್ತು ಮಕ್ಕಳಂತೆ ಕಾಣುತ್ತಿದ್ದರು. ತವರಿಗೆ ಹೊರಟ ಅತ್ತಿಗೆಗೆ ಮೈದುನ ಪ್ರೀತಿಯ ಎರಡು ನುಡಿಗಳನ್ನು ಇಲ್ಲಿ ಇಡಬಯಸುತ್ತೇನೆ. ಏರಿ

0: ಮಗಜೋ ಕೇತಿಗೆಮ್ಮ ತವರೊಳ್ಳೇದೆಂದು ನಿಲಬ್ಯಾಡ, ತವರೊಳ್ಳೇದೆಂದು ನಿಲಬೇಡ. ಹೀಗೆ ಬದುಕಿನ ಎಲ್ಲ ವಿಷಯಗಳಲ್ಲಿಯೂ ಪ್ರೀತಿ, ಸಿಟ್ಟು, ಒಲವು, ಅಂತಃಕರಣ ಸಾರುವ ಬದುಕಿನ ಮೌಲ್ಯಗಳನ್ನು ಎತ್ತು ತೋರಿಸುವ ನುಡಿಗಳು ಕಿವಿಗೆ ಇಂಪು, ಮನಕ್ಕೆ ತಂಪು. ಬೀಸುವ ಕಲ್ಲು, ಹಾಡಿನ ತೊಲ್ಲು ಮರೆಯಾದರೂ ಆ ನುಡಿಗಳು ಜನರ ಪ್ರೀತಿಯನ್ನು ಹಿಡಿದಿಡುವಲ್ಲಿ ಇಂದಿಗೂ ಯಶಸ್ವಿಯಾಗಿವೆ.
1: ಇದುವರೆಗೆ ಜೆ ಬೆಳಲ್ದವರ್ ಇವರಿಂದ ತಾಯಿದ್ರ ತವರ ಹೆಚ್ಚು ಈ ಕುರಿತು ಭಾಷಣ ಕೇಳಿದಿರಿ.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಈಗ ಸಮಯ 9:30:13. ಈಗ ಮಂಜುಳ ಗಾನ ಕೇಳಿ. ಪುಟಾಣಿ ಏಜೆಂಟ್ 1-2-3 ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಗೀತಾಪ್ರಿಯ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇನ್ ನಾಗೇಂದ್ರ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮೋಹನ್ ಕುಮಾರ್, ಹಾಡಿದ್ದಾರೆ ಕೆಜೆ ಯೇಸುದಾಸ್, ಚಿತ್ರ ಕಿಲಾಡಿ ಕಿಟ್ಟು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಅವಳಿ ಜವಳಿ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ. ವಿಜಯ್ ನರಸಿಂಹ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ.

ಜಗ್ಗು ಚಿತ್ರದ ಗೀತೆ ಇನ್ನು ಮುಂದೆ ಕೇಳಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಇವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ ಇವರದು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಚಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್. ಚಿತ್ರ ಕಾಮನಬಿಲ್ಲು. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಇವರ ಯುಗಳ ಧ್ವನಿಯಲ್ಲಿ ಜನ್ಮ ಜನ್ಮದ ಅನುಬಂಧ ಚಿತ್ರದ ಗೀತೆ. ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳೈ ರಾಜಾ.

0: ಸಂದೇಶ ಕಳಿಸಿದವರಿಗೆ.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 10:32. ಈಗ ಭಾವಗೀತೆಗಳ ಕಾರ್ಯಕ್ರಮ ಕೇಳಿ. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೆಎಸ್ ನರಸಿಂಹಸ್ವಾಮಿ ಇವರು ರಚಿಸಿರುವ ಕೆಲವು ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ, ಮೊದಲಿಗೆ ಶಿವಮೊಗ್ಗ ಸುಬ್ಬಣ್ಣ ಇವರ ಧ್ವನಿಯಲ್ಲಿ ಈ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರತ್ನಮಾಲಾ ಪ್ರಕಾಶ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಡಪ್ಪ

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರತ್ನಮಾಲಾ ಪ್ರಕಾಶ್ ಇವರ ಧ್ವನಿಯಲ್ಲಿ, ರಚನೆ ಆರ್ ಕೆ ಎಸ್ ನರಸಿಂಹಸ್ವಾಮಿಯವರದು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಇವರ ಧ್ವನಿಯಲ್ಲಿ ಗೀತೆ.
4: ಕೇಳಿ ಆನಂದಿಸಿ, ದಯಮಾಡಿ ಎಲ್ಲರೂ ಕೇಳಬೇಕು, ಕೇಳೋರ್ಗೂ ಪುಸ್ತಲಾಯಿಸಿ ಅಂತ ಹೇಳಿ ನಾನು

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ KS ನರಸಿಂಹಸ್ವಾಮಿ ವಿರಚಿತ ಗೀತೆಗಳನ್ನು ಕೇಳಿದಿರಿ.

0: ತಲುಪಿ. ಸಂಪರ್ಕಿಸಿ cbsblr@gmail.com.
1: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.

0: ಅಪರೂಪದ ಹಾಡುಗಳನ್ನ ಕೇಳೋದೇ ಚಂದ. ಎಷ್ಟು ಚಂದದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಒಂದಕ್ಕಿಂತ ಒಂದು ಅಪರೂಪ ಅನ್ಸುತ್ತೆ. ತುಂಬಾ ವಿಶೇಷವಾದ ಹಾಡುಗಳು ಅಂತ ಹೇಳಿ ನೀವೆಲ್ಲ ಹೇಳ್ತಾ ಇದ್ರ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಮತ್ತೆ ಸುಮಾ ಸುಂಕದ ಕಟ್ಟೆಯಿಂದ, ಸಮಂತ್ ಸವಿತಾ ಗಿರೀಶ್ ಸುಂದರಕುಪ್ಪೆಯಿಂದ, ಮತ್ತೆ ರಾಮಚಂದ್ರಪ್ಪ ಅವರು ನಾನು ಪೇಂಟಿಂಗ್ ಕೆಲಸ ಮಾಡಿಕೊಂಡು ಸಂಡೂರಿನಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತಾರೆ, ಹಲಸೂರಿನ ರಾಜೇಶ್ ಅವರು, ಎಲ್ಲ ಹಳೆ ಹಾಡುಗಳನ್ನು ಕೇಳೋದಕ್ಕೆ ತುಂಬಾನೇ ಚಂದ ಅಂತ ಹೇಳಿದ್ರೆ, ನವೀನ್ ಕಾವ್ಯ ವಿವರ್ಸ್ ಕಾಲನಿಂದ ಕಾರ್ಯಕ್ರಮ ಅಂತೂ ತುಂಬಾನೇ ಸೊಗಸಾಗಿದೆ ಅಂತ ಹೇಳ್ತಾರೆ. ಹಳೆಯ ಹಾಡುಗಳೇ ಚಂದ. ಧನ್ಯವಾದ ವಿವಿಧ ಭಾರತಿ ಅನ್ನೋದು ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಕಳಿಸಿರುವಂತಹ ಸಂದೇಶ. ಪ್ರಸನ್ನ ಕುಮಾರ್ ಅವರು ದಾವಣಗೆರೆ ಅಂತ ಹೇಳ್ತಾ ಇದ್ರೆ, ನನ್ನ ಫೇವರೇಟ್ ಹಾಡು ಇದು ಹಾರಿ ಹಾರೈಸುತ್ತಾ ಅಂತ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರೆ, ಓಲ್ಡ್ ಇಸ್ ಗೋಲ್ಡ್ ನಲ್ಲಿ ಬರ್ತಾ ಇರುವ ಹಾಡುಗಳು ಮಧುರವಾಗಿದೆ. ವಸಂತ ಲಕ್ಷ್ಮಿ ಸಿನಿಮಾದ ದೇವರು ತಂದ ಏನು ಬಂಧ ಅಪರೂಪದಲ್ಲಿ ಅಪರೂಪ, ಎಲ್ಲ ಹಾಡುಗಳು ಕೂಡ ತುಂಬಾ ದಿನಗಳ ನಂತರ ಕೇಳ್ತಾ ಇದ್ದೇವೆ, ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ವರಲಕ್ಷ್ಮಿ ಅವರು ಪೀಣ್ಯದಿಂದ. ತುಂಬಾ ಚಂದದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರೆ, ಭವ್ಯ ಹೆಸರುಘಟ್ಟದಿಂದ, ಯಾವ ಸಿನಿಮಾ ಹಾಡುಗಳಪ್ಪ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳ್ತಾ ಇದ್ರೆ, ಸಪ್ನ ಹೊಯ್ಸಳ ಯಶವಂತಪುರದಿಂದ, ಮತ್ತೆ ಈ ಸೈ ಸೈ ಸೈಲೆ ಯಾವ ಹಾಡ್ದು ದಯವಿಟ್ಟು ಹೇಳಿ ಅಂತ ಕೂಡ ಒಂದಷ್ಟು ಜನರ ಸಂದೇಶ ಬಂದಿದೆ. ಯಾವುದು ಅಂದ್ರೆ ಕುದುರೆ ಮುಖ ಚಿತ್ರದ ಹಾಡು ಸೈ ಸೈ ಸೈಲೆ. ಈ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಸಂಗಡಿಗರು ಹಾಡಿದ್ದು, ವಿಜಯ ನರಸಿಂಹ ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ ಇತ್ತು. ಹಾಗೆ ಸಂದರ್ಭ ಚಿತ್ರದ ಹಾಡು ಎಲ್ಲಿ ನನ್ನ ಕುದುರೆ ಹೋಯ್ತು ಅಂತ ಈ ಹಾಡು ಬಂತಲ್ಲ, ಎ ಎಂ ಗೌರಿ ಮತ್ತೆ ಎ ಚಾರ್ಯ ಇವರಿಬ್ರು ಹಾಡಿದ್ದು. ಇದು ಕೂಡ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಸಾಹಿತ್ಯ. ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಹಾಡಿಗೆ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಇಷ್ಟೊಂದು ಚಂದದ ಹಾಡುಗಳು, ತುಂಬಾ ತರತರದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದೀರಾ, ಧನ್ಯವಾದಗಳು ಅಂತ ನಾಗರಾಜ್ ಶರ್ಮಾ ಅವರು ಹೇಳ್ತಾ ಇದ್ರೆ, ಎಂಥ ಸೊಗಸಾದ ಹಾಡುಗಳು, ಇಂಥ ಹಾಡುಗಳನ್ನ ವಿವಿಧ ಭಾರತಿಯಲ್ಲಿ ಕೇಳೋದೇ ಚಂದ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ರೆ, ಮುಂದಿನ ಸೊಗಸಾದ ಮತ್ತೆ ಎರಡು ಹಾಡುಗಳಿದೆ. ಕಾಡು ಕುದುರೆ ಚಿತ್ರದ ಗೀತೆಯನ್ನ ನೀವು ಕೇಳಿ, ಶಿವಮೊಗ್ಗ ಸುಬ್ಬಣ್ಣ ಹಾಗೆ ಕಲ್ಪನಾ ಶಿರೂರ್ ಮತ್ತೆ ಸಂಗಡಿಗರು ಹಾಡಿರುವ ಈ ಹಾಡು ನಿಮ್ಗೆಲ್ಲ ಗೊತ್ತೇ ಇದೆ. ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಸಾಹಿತ್ಯ ಹಾಗೆ ಸಂಗೀತ ಸಂಯೋಜನೆ ಕೂಡ ಅವರದ್ದೇ.

ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ, ಗಂಡು ಬೀರು ಹುಡ್ಗಿ ನಿನ್ನ ಬಾಯಿ ಮುಚ್ಚಿಕೋ. ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ, ಸುಮ್ ಸುಮ್ಕೆ ಯಾಕಿಂಗೆ ನೀತ.

0: ರಾಜ ನನ್ನವನೇ, ಈ ರಾಜ ನನ್ನವನೇ, ನಿನ್ ಸೇರೋಗ್ಬಿಟ್ಟೇನೆ. ಸತ್ತಿ ಅಂತ ಬಂದ್ರೆ ನೀನು ಕೊಯ್ತೀನಿ ಮೂಗನ್ನೇ. ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ, ನಿಂಗಿಂತ ಮೊದ್ಲೇನೆ ನಂಗಿಷ್ಟ ಆಗವನೆ. ನನ್ ಸುದ್ದಿಗ್ ನೀ ಬಂದ್ರೆ ಮುರಿ ತಿನ್ನಿ
1: ಸೊಂಟಾನೆ. ಕಾಪಾಡ್ಬೇಕು ನೀನೆ
2: ರಾಜ,
1: ಗಂಡು ಬೀದಿ ಬುಟ್ಟಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ.

0: ಈ ತುಂಟಾಟವು ನನ್ನ ಹತ್ರ ನಡೆಯೋಲ್ಲ, ಈ ತುಂಟಾಟವು ನನ್ನ ಹತ್ರ ನಡೆಯೋಲ್ಲ. ನಂಗೇನಾದ್ರೂ ಕೋಪ ಬಂದ್ರೆ ಯಾರು ಉಳಿಯೋಲ್ಲ, ನೀವ್ ಯಾರು ಉಳಿಯೋಲ್ಲ. ಬೆಂಗಳೂರ್ನಾಗೆ ನಮ್ಮವನ ಮಗಳವಳೆ, ಬೆಂಗಳೂರ್ನಾಗ ನಮ್ಮವನ ಮಗಳವಳೆ, ನನ್ ಮದುವೆ ಯಾವತ್ತಿದ್ರು ಅವಳ ಜೊತೆಯಾಗೆ, ಆ ಹುಡ್ಗಿ ಜೊತೆಯಾಗೆ, ಆ ಹುಡ್ಗಿ ಜೊತೆಯಾಗೆ.
1: ಅಯ್ಯೋ ದೇವ್ರೆ ಕಾಪಾಡ್ಬೇಕು ನೀನೇ.

0: ಭೂಲೋಕದಲ್ಲಿ ಯಮರಾಜ ಚಿತ್ರದ ಹಾಡು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ವಾಣಿ ಜಯರಾಮ್ ಅವರು ಹಾಡಿದ್ದು, ದೊಡ್ಡ ರಂಗೇಗೌಡರ ಕವಿತೆ, ಸಿ ಅಶ್ವಥ್ ಅವರು ಸಂಗೀತವನ್ನ ನೀಡಿದ್ರು. ಹಳೆಯ ನೆನಪುಗಳನ್ನ ನೆನಪು ಮಾಡುವಂತಹ ಅಪರೂಪದ ಹಾಡುಗಳು ವಿವಿಧ ಭಾರತಿಯಿಂದ. ಧನ್ಯವಾದಗಳು ಅಂತ ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ. ಮತ್ತೊಬ್ರು ಹೇಳ್ತಾ ಇದ್ದಾರೆ, ಎಲ್ಲ ಹಾಡುಗಳು ಕೂಡ ವಿಶೇಷ ಹಾಡುಗಳು ಅನ್ನೋದು. ಮತ್ತೆ ಕಾಡು ಕುದುರೆ ಕನ್ನಡದ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಂತಹ ಹಾಡು ಅಂತ ಎನ್ ಎಚ್ ಸತೀಶ್ ನಗರಕೆರೆಯಿಂದ ಹೇಳಿದ್ರೆ, ಲೀಲಾ ಬೇಗೂರಿನಿಂದ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಕಾಡು ಕುದುರೆ ಓಡಿ ಬಂದಿತ್ತ, ತುಂಬಾ ಚೆನ್ನಾಗಿತ್ತು, ವಿವಿಧ ಭಾರತಿ ಧನ್ಯವಾದಗಳು ಅಂತ ಹೇಳ್ತಾರೆ. ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು ಕೂಡ ಹಳೆಯ ಅಪರೂಪದ ಹಾಡು ಕೇಳಿ ಖುಷಿಯಾಯಿತು ಅಂತ ಹೇಳಿದ್ರೆ, ಗಾನಸುಮ್ಮ ಪಟ್ಟಸೋಮನಹಳ್ಳಿ ಒಂದು ಸಂದರ್ಶನದಲ್ಲಿ ಕಾಡು ಕುದುರೆ ಹಾಡೋದಕ್ಕೆ ಬಂದ ಎಸ್ ಪಿ ಬಿ ಅವರು, ಇನ್ನೊಂದು ಹಾಡು ಹಾಡಲಿಕ್ಕೆ ಬಂದಂತ ಶಿವಮೊಗ್ಗ ಸುಬ್ಬಣ್ಣ ಅವ್ರ ದನಿ ಕೇಳಿ ಈ ಹಾಡಿಗೆ ಇವರ ದನಿನೇ ಸರಿ ಹೋಗುತ್ತೆ ಅಂತ ಹೇಳಿ ಬಿಟ್ಕೊಟ್ಟು ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಬೇಕಾಗಿದ್ದ ಹಾಡನ್ನು ಹಾಡಿದ್ರಂತೆ. ಕೊನೆಗೆ ಹಿನ್ನೆಲೆ ಗಾಯನಕ್ಕಾಗಿ ಸುಬ್ಬಣ್ಣ ಅವ್ರಿಗೆ ಪ್ರಶಸ್ತಿ ಕೂಡ ಬಂತು. ಎಸ್ ಪಿ ಬಿ ಅವರದ್ದು ಎಂಥ ಔದಾರ್ಯ ಅಲ್ವಾ, ಹಾಡನ್ನು ಕೇಳಿ ಇದು ಕೂಡ ನೆನಪಾಯಿತು ಅಂತ ಹೇಳ್ತಾರೆ. ಏನು ಶ್ರೀನಿವಾಸ್ ಪದ್ಮನಾಭನಗರದಿಂದ, ನಾನು ಕೂಡ ವಿವಿಧ ಭಾರತಿ ಟೀಮಲ್ಲಿ ಇದ್ದೀನಿ, ನಾನು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ.
1: ಶರೀರದ ಅಂಗಗಳಲ್ಲಿ ಯಾವುದೇ ದೋಷ ಅಥವಾ ಕೊರತೆ ಯಾರೂ ಬಯಸಿ ಬರುವುದಿಲ್ಲ.
2: ಅದು ಹುಟ್ಟಿನಿಂದ ಬಂದಿರಬಹುದು ಅಥವಾ ಆಕಸ್ಮಿಕವಾಗಿ ಅಪಘಾತದಿಂದಾಗಿ ಬಂದಿರಬಹುದು.
1: ಎಲ್ಲರಂತೆ ಜೀವಿಸುವ ಹಕ್ಕು ದಿವ್ಯಾಂಗರಿಗಿದೆ.
2: ದಿವ್ಯಾಂಗರ ಬಗ್ಗೆ ಕೇವಲ ಅನುಕಂಪ ತೋರಿಸದೆ ಅವರು ಸ್ವತಂತ್ರವಾಗಿ ಧೈರ್ಯದಿಂದ ಬಾಳುವ ವಾತಾವರಣವನ್ನು ಸೃಷ್ಟಿಸುವುದು ನಾಗರಿಕ ಸಮಾಜದ ಕರ್ತವ್ಯ.
0: ಹತ್ತು ಗಂಟೆ 48:55 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳು 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಕೇಳ್ತಾ ಇದ್ದೀರಾ. ಮುಂದಿನ ಹಾಡುಗಳು ಚಿಂತೆಗೂ ಚಿತೆಗೂ ಚಿಂತೆ ಚಿತ್ರದ ಹಾಡು, ಕೆಜೆ ಯೇಸುದಾಸ್, ಬಿ ಕೆ ಸುಮಿತ್ರ ಅವರ ಯೋಗಗಳ ಹಾಡುಗಾರಿಕೆ, ಎಸ್ ಎಲ್ ರಾಮಸ್ವಾಮಿ ಅವರು ಬರೆದ ಗೀತೆಗೆ ಬಿ ಜಿ ರಾಮನಾಥ್ ಅವರ ಸಂಗೀತ ಇದೆ. ಇದರ ಜೊತೆಗೆ ಕೇಳುವ ಇನ್ನೊಂದು ಹಾಡು ಮೈತ್ರಿ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜಯಗೋಪಾಲ್ ಅವರು ಬರೆದದ್ದು, ಸತ್ಯಂ ಅವರ ಸಂಗೀತ ಹಾಡಿಗೆ.

ಮೈತ್ರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಆರ್ ಎನ್ ಜೇಗೋಪಾಲ್ ಅವರು ಬರೆದದ್ದು, ಸತ್ಯಮ್ ಅವರ ಸಂಗೀತ ಇತ್ತು, ಎಸ್ ಜಾನಕಿ ಅವರು ಧ್ವನಿಯಾಗಿದ್ರು. ಹೀಗೆ ನಿಮ್ಮ ಜೊತೆಗೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ನಾವು ಸಹಾಯ ಮಾಡ್ತಾ, ಅಂದ್ರೆ ಚಂದ ಚಂದದ ಹಾಡುಗಳನ್ನ ಕೇಳಿಸ್ತಾ, ಅದನ್ನ ಕೇಳ್ತಾ ಕೇಳ್ತಾ ನೀವು ನಮ್ಗೆ ಸಂದೇಶಗಳನ್ನ ಕಳಿಸ್ತಾ, ಅದನ್ನ ನಾವು ರೇಡಿಯೋದಲ್ಲಿ ಓದ್ತಾ, ಈ ಒಂದು ಗಂಟೆಗಳ ಕಾಲ ಹೇಗೆ ಸರಿದು ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಮಸ್ಕಾರ, ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಉದಯ್ ಕಲ್ಬುರ್ಗಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬಾನೇ ಚೆನ್ನಾಗಿತ್ತು ಅಂತ ಹುಬ್ಬಳ್ಳಿ ಗಣೇಶ್ಪೇಟೆಯಿಂದ ಪ್ರವೀಣ್ ಮಾಧವಿ, ಉಳ್ಳೇಕಟ್ಟಿ ರಮ್ಯಾ, ರಾಹುಲ್, ಸ್ಮಿತಾ, ಯಜ್ಞ, ಆರಾಧ್ಯ, ರೇವತಿ ಇವರೆಲ್ಲರೂ ಧನ್ಯವಾದಗಳನ್ನ ಹೇಳಿದ್ದಾರೆ. ಶುಭೋದಯ ಅಂತ ರಮೇಶ್ ರಂಗ ವಿದ್ಯಾರ್ಥಿ, ಧ್ರುವ, ರೋಹಿತ್, ಅರ್ಜುನ್, ರಾಯಚೂರ್, ಅಪರೂಪದ ಅದ್ಭುತ ಹಾಡುಗಳು

ಕೇಳಿ ಮನಸ್ಸಿಗೆ ಹಿಡಿಸಲಾರದಷ್ಟು ಖುಷಿ ಆಯ್ತು ಅಂತ ಹೇಳ್ತಾರೆ. ರಾಜಶೇಖರ ಪಾಪನಾಳ ಭೋಪಾಲ್ ಮಧ್ಯಪ್ರದೇಶದಿಂದ ಬರವಣಿಗೆ ಕುರಿತು ಸಂತೋಷ್ ಕುಮಾರ್ ಮೆಹಂದಳೆಯವರ ಮಾತು ಚೆನ್ನಾಗಿತ್ತು. ನಿಜವಾಗ್ಲೂ ಇವತ್ತು ಅಪರೂಪದಲ್ಲಿ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರುವ ವಿವಿಧ ಭಾರತಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಕಡಿಮೆ ಅಂತ ಹೇಳ್ತಾರೆ. ಎಂತೆಂಥ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ನಿರ್ಮಲ ಅವರು ಹೇಳ್ತಾ ಇದ್ರೆ, ಗುಡ್ ಮಾರ್ನಿಂಗ್ ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ನಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಈ ದಿನ ಪ್ರತಿಯೊಂದು ಕೂಡ ಸೂಪರ್ ಹಾಡುಗಳು, ಫ್ಯಾಂಟಾಸ್ಟಿಕ್. ಅದರಲ್ಲೂ ಕಾಡು ಕುದುರೆ ಓಡಿ ಬಂದಿತ್ತ ಸುಬ್ಬಣ್ಣ ಅವರ ಹಾಡನ್ನು ಕೇಳೋದಕ್ಕೆ ಅವಕಾಶ ಸಿಕ್ತು ಅಂತ ಹೇಳ್ತಾ ಇದ್ರೆ, ಗಿರಿಜಾ ಐಗೋಳ ಬೆಂಗಳೂರಿನಿಂದ ಇವತ್ತಿನ ಎಲ್ಲ ಹಾಡುಗಳು ಮನಸ್ಸಿಗೆ ಮುದ ನೀಡಿದ್ವು ಅಂತ ಹೇಳಿದ್ರೆ, ಅಕ್ಕಮಹಾದೇವಿ ಕೊಡೇಕಲ್ ಇವರು ಹೇಳ್ತಾರೆ, ಬೇಸಿಗೆ ಮುಗೀತು, ನದಿಗಳಿಗೆ ಹಳೆಯ ಹಾಡುಗಳು ಹೊಸ ಹೊಸ ರೂಪವನ್ನು ಪಡ್ಕೊಂಡು ಭೋರ್ಗರಿತ ಹರಿದಾಡ್ತಾ ಇದೆ, ಮಳೆಗಾಲದ ಆನಂದವೋ ಆನಂದ ಅಂತ ಹೇಳ್ತಾರೆ. ಸುಭಾನ್ ಕೋರಿ, ಅಪರೂಪದಲ್ಲಿ ಅಪರೂಪದ ಹಾಡುಗಳನ್ನು ನೀವು ನಮಗೋಸ್ಕರ ಕೇಳಿಸಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ಹೌದು, ಬೆಳಗಿನಿಂದ ಇಷ್ಟೂ ಹೊತ್ತು ನಿಮಗಾಗಿ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದದ್ದು ನಾನು ಚಂದು ಬಾನುಲಿ ಬಂಧು. ಈಗ ನಮ್ಮ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಹಾಡುಗಳ ಈ ಪ್ರಸಾರ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ನಾನು ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೀವೆಲ್ಲರೂ ತಪ್ಪದೇ ವಿವಿಧ ಭಾರತಿಯನ್ನು ಕೇಳ್ತಾ ಇರಿ ಅಂತ ಹೇಳ್ತಾ, ಟಾಟಾ ಬಾಯ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತರಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಪಿಎಂಎಸ್ಎಂಇ ಒಂದು ದಶಕ ಪೂರೈಸಿದ ಹಿನ್ನೆಲೆ ರಾಷ್ಟವ್ಯಾಪಿ ಸಂಭ್ರಮಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಇಂದು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಅಂತಾರಾಷ್ಟೀಯ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಲಿದೆ. ಬ್ರೆಜಿಲ್, ಚೀನಾ, ರಷ್ಯಾ ಮತ್ತು ದಕ್ಷಿಣ ಆಫ್ರಿಕಾ ಸೇರಿ 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ರಾಜ್ಯದ ಕರಾವಳಿ ಮತ್ತು ಮಲೆನಾಡಿನ ಶಿವಮೊಗ್ಗ ಜಿಲ್ಲೆ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಜನರು ಮುನ್ನೆಚ್ಚರಿಕಾ ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಪಶ್ಚಿಮ ರಾಜಸ್ಥಾನ ಮತ್ತು ವಿದರ್ಭ ಸೇರಿದಂತೆ ವಾಯುವ್ಯ ಮತ್ತು ಉತ್ತರ ರಾಜ್ಯಗಳಲ್ಲಿ ಇಂದು ಬಿಸಿ ಹವೆ ವಾತಾವರಣ ಇರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ಮುನ್ಸೂಚನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 355 ಅಂಕಗಳ ಏರಿಕೆಯೊಂದಿಗೆ 73,875 ವಹಿವಾಟು ನಡೆಸಿದೆ. ಅಂತೆಯೇ

ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 114 ಅಂಕ ಏರಿಕೆಯ ನಂತರ 23,237 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 20 ಪೈಸೆ ಏರಿಕೆಯೊಂದಿಗೆ 95.41 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 11:04 ಪ್ರೀತಿಯ ಎಲ್ಲ ಕೇಳುಗರಿಗೂ KN ಅನುಪಮಾ ಮಾಡುವ ನಮಸ್ಕಾರಗಳು. ಇನ್ನೀಗ ಕೇಳೋಣ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು. ಯುವ ಚಿತ್ರದ ಹಾಡು ಸಂಜಿತ್ ಹೆಗ್ಡೆಯವರ ಧ್ವನಿಯಲ್ಲಿ

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ರೈಡರ್ ಚಿತ್ರದ ಹಾಡು ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ. ಚೇತನ್ ಕುಮಾರ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಅರ್ಜುನ್ ಜನ್ಯ ಅವರ ಸಂಗೀತ.

ಇನ್ನೀಗ ಕೇಳೋಣ ಬೆಲ್ ಬಾಟಮ್ ಚಿತ್ರದ ಹಾಡು. ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರು ಈ ಗೀತೆಯನ್ನು ಬರೆದಿದ್ದಾರೆ. ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ.

ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಅಂಬಾನಿ ಪುತ್ರ ಚಿತ್ರದ ಹಾಡನ್ನ ಕೇಳಿದ್ರಿ. ಹೊಸ ಹಾಡುಗಳನ್ನ ಕೇಳ್ತಾ ಇದ್ರ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳು ಇವು. ಇನ್ನೀಗ ಲವ್ ಮಾಕ್ ಟೇಲ್ ಚಿತ್ರದ ಹಾಡು ರಘು ದೀಕ್ಷಿತ್ ಅವರ ಧ್ವನಿಯಲ್ಲಿ. ಒಂದು ರೀತಿ ವಿಶೇಷವಾಗಿ ಹಾಡಿದ್ದಾರೆ ರಘು ದೀಕ್ಷಿತ್ ಅವರ ಧ್ವನಿ ಅಂದ್ರೇನೆ ಅಷ್ಟು ವಿಶೇಷವಾಗಿ ಇರತ್ತೆ. ಅರುಣ್ ಕುಮಾರ್ ಅವರು ಈ ಗೀತೆಯನ್ನ ಬರೆದಿರೋದು, ರಘು ದೀಕ್ಷಿತ್ ಅವರದೇ ಸಂಗೀತ ಇದೆ.

ಇನ್ನೀಗ ಕೇಳೋಣ ಸಮರ್ಥ ಚಿತ್ರದ ಹಾಡು. ಅಭಿಮಾನ್ ರಾಯ್ ಮತ್ತು ಮಾರ್ಗರೇಟ್ ಈ ಗೀತೆಯನ್ನು ಹಾಡಿದ್ದಾರೆ. ವಿಘ್ನೇಶ್ವರ ವಿಶ್ವ ಅವರ ರಚನೆಗೆ ಜಿ ಅಭಿಮಾನ್ ರಾಯ್ ಅವರ ಸಂಗೀತವಿದೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಹನ್ನೊಂದು ಗಂಟೆ 28 ನಿಮಿಷಗಳಾಗಿದೆ. ಕೆಳಗ್ರೆ ಕಲಾ ಭಾರತಿ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ರಂಗಭೂಮಿಯ ಹೆಸರಾಂತ ಕಲಾವಿದರಾದಂತಹ ಬಿಜಯಶ್ರೀಯವರ ಕುರಿತಾದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಬಿಜಯಶ್ರೀಯವರು ಗಾಯಕಿಯೂ ಹೌದು, ನಟಿಯೂ ಹೌದು, ಅದರಲ್ಲೂ ರಂಗಭೂಮಿ ಕಲಾವಿದರು. ಇವರ ಕಲಾ ಜೀವನದ ಪುಟ್ಟ ಪರಿಚಯ ನಿಮಗಾಗಿ ಇವತ್ತಿನ ಕಲಾ ಭಾರತಿಯಲ್ಲಿ.
1: ಅವಳ್ಯ

ಬಿ ಜಯಶ್ರೀ ಅವರ ಧ್ವನಿಯಲ್ಲಿ ಕೌರವ ಚಿತ್ರದ ಒಂದು ಒಳ್ಳೆ ಹಾಡನ್ನ ಕೇಳಿದ್ರಿ. ಕೆಳಗ್ರೆ ಇವತ್ತು ಜೂನ್ 9 ತಾರೀಕು ಜಯಶ್ರೀ ಅವರ ಹುಟ್ಟು ಹಬ್ಬ. ಹಾಗಾಗಿ ಕಲಾ ಭಾರತಿಯಲ್ಲಿ ನಮಗೆಲ್ಲರಿಗೂ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿ ಜಯಶ್ರೀ ಅವರು ಹಾಡಿರುವ, ಅವರು ಅಭಿನಯಿಸಿರುವ ಹಾಡುಗಳನ್ನ ಕೇಳ್ತಾ ಇದ್ದೀವಿ. ಬಿ ಜಯಶ್ರೀ ಅವರು ವೃತ್ತಿ ರಂಗಭೂಮಿಯ ಹೆಸರಾಂತ ಕಲಾವಿದ ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು. ರಂಗಭೂಮಿ ಮತ್ತು ಚಲನಚಿತ್ರ ಕ್ಷೇತ್ರಗಳಲ್ಲಿ ಹಿರಿಯ ಕಲಾವಿದರು, ವಿಶಿಷ್ಟ ಗಾಯಕರು ಹೌದು. 2013 ಪದ್ಮಶ್ರೀ ಪ್ರಶಸ್ತಿ ಭಾಜನರು, ಹಾಗೆಯೇ ಮುಖ್ಯಸ್ಥರಾಗಿ 2010 ರಾಜ್ಯಸಭಾ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದರು. ರಂಗುರಂಗಿನ ಅಪ್ಪಟ ದೇಸಿ ಜಾನಪದ ಶೈಲಿಯ ವಸ್ತ್ರಾಭರಣಗಳಿಂದ ಹೆಸರಾಗಿರುವಂತಹ ಶ್ರೀಮತಿ ಬಿ ಜಯಶ್ರೀ ಅವರ ಪರಿಚಯ ಆಗ್ತಾ ಇದೆ ಇವತ್ತಿನ ಕಲಾಭಾರತಿಯಲ್ಲಿ.

ಇನ್ನು ಬಿ ಜಯಶ್ರೀ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನ ತೆಗೆದುಕೊಂಡ್ರು ಅಂತ ನೋಡೋದಾದ್ರೆ ಕುತೂಹಲಕರವಾಗಿದೆ. ಕೆಲವರು ಬಿ ಜಯಶ್ರೀ ಅವರೇ ಹೇಳ್ತಾರೆ, ಪ್ರಸನ್ನ ಅವರ ನಿರ್ದೇಶನದ ತಾಯಿ ನಾಟಕದಲ್ಲಿ ನಾನು ಅಭಿನಯಿಸ್ತಾ ಇದ್ದೆ 23ರ ವಯಸ್ಸಿನಲ್ಲಿ. ಅಂದ್ರೆ ಬಿ ಜಯಶ್ರೀ ಅವರ 23ನೇ ವಯಸ್ಸಿನಲ್ಲಿ ತಾಯಿ ಪಾತ್ರವನ್ನ ಅವರು ಮಾಡಿದ್ರಂತೆ. ಆ ನಾಟಕವನ್ನ ಸಿನಿಮಾ ನಿರ್ದೇಶಕರಾದ ಭಾರ್ಗವ ಅವರು ನೋಡಿದ್ರು. ನನ್ನ ಮನೆಗೆ ಕಾಲ್ ಮಾಡಿ ನನ್ನನ್ನ ಕರೆಸಿದ್ರು. ನನ್ನ ಅತ್ತಿಗೆಯ ಒತ್ತಾಯಕ್ಕೆ ಮಣಿದು ಭಾರ್ಗವ ಅವರನ್ನ ಭೇಟಿ ಮಾಡೋಕೆ ಹೋದೆ. ಆಗ ಅವರು ಬಬ್ರುವಾಹನ ಸಿನಿಮಾವನ್ನ ಮಾಡ್ತಾ ಇದ್ರು. ವಾಟರಿಂಗ್ ಅಂತ ಹೇಳ್ತೀವಲ್ಲ, ಕಾರ್ಯ ನನಗೆ ಕಾಂಚನ ಅವರಿಗೆ ವಾಯ್ಸ್ ಕೊಡೋದಕ್ಕೆ ಹೇಳಿದ್ರು. ಕಾಂಚನ ಅನ್ನೋ ನಟಿಗೆ ವಾಯ್ಸ್ ಓವರ್ ಮಾಡ್ತೀರಾ ಅಂತ ಅವರು ಕೇಳಿದ್ರು. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ ಅಂದೆ. ಒಂದೇ ಟೇಕ್ನಲ್ಲಿ ವಾಯ್ಸ್ ಟೆಸ್ಟಲ್ಲಿ ಪಾಸ್ ಸಹ ಆಯ್ತು. ಹೀಗೆ ನನ್ನ ಸಿನಿಮಾ ರಂಗದ ಪರಿಚಯ ಆಯ್ತು ಅಂತ ಹೇಳ್ತಾರೆ ಬಿ ಜಯಶ್ರೀ ಅವರು.

0: ಕಲಾಭಾರತಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ 102.9 ಎಫ್ಎಂ ಅಲ್ಲಿ. ಇವತ್ತು ಬಿ ಜಯಶ್ರೀ ಅವರ ಹುಟ್ಟುಹಬ್ಬ, ಹಾಗಾಗಿ ಕಲಾಭಾರತಿಯಲ್ಲಿ ಬಿ ಜಯಶ್ರೀ ಅವರ ಕಲಾ ಪಯಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರ ಅಭಿನಯದ ಮತ್ತೆ ಅವರೇ ಹಾಡಿರುವ ಕೆಲವು ಹಾಡುಗಳನ್ನು ಸಹ ಕೇಳ್ತಾ ಇದ್ದೀವಿ. ಕನ್ನಡದ ಜನಪ್ರಿಯ ಧಾರಾವಾಹಿ ಪ್ರೀತಿ ಇಲ್ಲದ ಮೇಲೆ, ಈ ಒಂದು ಧಾರಾವಾಹಿಯಲ್ಲಿ ಅಜ್ಜಿ ಪಾತ್ರದಲ್ಲಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಂತಹ ಅಪೂರ್ವ ನಟಿ ಇವರು. ಇವರ ಅಭಿನಯದ ಲಕ್ಸಾಪತಿ ರಾಜಕತೆ ವಿದೇಶದಲ್ಲೂ ಪ್ರದರ್ಶನಗೊಂಡಿತ್ತು, ಹಾಗೆಯೇ ಜನ ಮೆಚ್ಚುಗೆಯನ್ನ ಗಳಿಸಿದಂತಹ ನಾಟಕ ಇದು. ಕಿನ್ನರಿ ಜೋಗಿರಾಟ ಇವರ ವೃತ್ತಿ ಜೀವನದ ಮೈಲುಗಲ್ಲುಗಳು. ಇನ್ನು ಸ್ವೀಡನ್, ಕೈರೋ, ಸ್ಕಾಟ್ಲ್ಯಾಂಡ್ ರಂಗಮಹೋತ್ಸವಗಳಲ್ಲಿ ಭಾಗವಹಿಸಿದ್ದಾರೆ. ಇವರು ಅಮೆರಿಕದಲ್ಲಿ ಹೂವಿ ನಾಟಕವನ್ನ ನಿರ್ದೇಶನ ಸಹ ಮಾಡಿದ್ದಾರೆ.
1: ರೀ ಮಾಲತಿ, ಏನ್ರಿ ನಮ್ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ,
2: ಕಾಣ್ತಾ ಇದೆಯಲ್ರಿ
1: ಫ್ರಿಡ್ಜ್ 18,000,
3: ಅಯ್ಯೋ ನಿನ್ನ
1: ಟಿವಿ 14,000,
3: ಎಲ್ಲ ಇವಳ
1: ಈ ವಾಷಿಂಗ್ ಮಿಷಿನ್ 8,000,
3: ಶಿವನೇ ಗತಿ

0: ಸಿಲಿಂಡರ್ 10,000.
1: ರಾಮ ರಾಮ
2: ಅಮ್ಮಮ್ಮ, ಇದೆಲ್ಲ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
1: ರೀ ವತ್ಸಲ ಅವ್ರೆ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

ಶಬ್ದವೇದಿ ಚಿತ್ರದ ಒಂದು ಹಾಡನ್ನ ಕೇಳಿದ್ರಿ ಅಲ್ವಾ? ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಪ್ರದಾ ಅವರು ನಟಿಸಿದ್ರು. ನಾಯಕಿ ಜಯಪ್ರದಾ ಅವರ ಧ್ವನಿಗೆ ಬಿ ಜಯಶ್ರೀ ಅವರು ಧ್ವನಿಯನ್ನ ನೀಡಿದ್ರು. ಬಿ ಜಯಶ್ರೀ ಅವರು ಕಂಠಧಾನ ಕಲಾವಿದೆಯಾಗಿಯೂ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ. ಬಬ್ರುವಾಹನ ಚಿತ್ರ ನೋಡಿದವ್ರಿಗೆ, ನಟಿ ಕಾಂಚನಾ ಅವರ ಧ್ವನಿಯನ್ನ ಕೇಳಿದವ್ರಿಗೆ ಖಂಡಿತ ಪರಿಚಯ ಇರುತ್ತೆ. ಅದು ಕಾಂಚನಾ ಅವರ ಧ್ವನಿಯಲ್ಲ, ಬಿ ಜಯಶ್ರೀ ಅವರದು ಅಂತ ಹೇಳಿ. ಇನ್ನು ಶಬರಿಮಲೆ ಸ್ವಾಮಿಯಯ್ಯಪ್ಪ ಈ ಒಂದು ಸಿನಿಮಾ ನೀವೆಲ್ಲ ನೋಡಿಯೇ ಇರ್ತೀರಾ. ಇದರಲ್ಲಿ ಮಹಿಷಿಯ ಪಾತ್ರ ಇದೆ, ಒಂದು ರೀತಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಮಹಿಷಿ ಪಾತ್ರ. ಆ ಒಂದು ಮಹಿಷಿಯ ಪಾತ್ರಕ್ಕೆ ಬಿ ಜಯಶ್ರೀ ಅವರು ಧ್ವನಿಯನ್ನ ನೀಡಿದ್ರು. ಬಿ ಜಯಶ್ರೀ ಅವರ ಆತ್ಮಕಥೆ ಕಣ್ಣ ಮುಚ್ಚೆ ಕಾಡೆಗೂಡೆ, ಇದನ್ನ ಖ್ಯಾತ ಅಂಕಣ ಬರಹಗಾರ್ತಿ ಶ್ರೀಮತಿ ಪ್ರೀತಿ ನಾಗರಾಜ್ ಅವರು ನಿರೂಪಿಸಿದ್ದಾರೆ.

ಕೇಳಿದ್ರೆ ಬಿ ಜಯಶ್ರೀ ಎಂದಾಗ ನಾಗಮಂಡಲ ಚಿತ್ರ, ತಾಯಿ, ಕೌರವ, ಇಷ್ಟಕಾಮ್ಯ ಈ ಎಲ್ಲಾ ಸಿನಿಮಾಗಳು ನೆನಪಾಗತ್ತೆ. ಇನ್ನು ಬಿ ಜಯಶ್ರೀ ಅವರ ಬಗ್ಗೆ ಇಷ್ಟ ಮಾತಾಡಿ, ಒಂದು ಮಾದಕ ಗೀತೆ ಆದಿತ್ಯ ಚಿತ್ರದಲ್ಲಿ ಹಾಡಿದ್ದಾರೆ, ರಂಬೆ ವೈಯಾರದ ರಂಬೆ ಅಂತ ಹೇಳಿ. ಈ ಹಾಡನ್ನ ಕೇಳಲಿಲ್ಲ ಅಂದ್ರೆ ಕಾರ್ಯಕ್ರಮ ಖಂಡಿತ ಅಪೂರ್ಣ ಅನ್ಸುತ್ತೆ. ಈಗ ಈ ಹಾಡು ನಿಮಗಾಗಿ.

ತಿಳಿದಿರ ಸಂದೇಶಗಳು ಬಂದಿವೆ. ಬಿ ಜಯಶ್ರೀ ದೇವಿ ಅಂದ್ರೆ ಕಣ್ಣಿಗೆ ಕಾಣೋದು ನಾಗಮಂಡಲ ಚಿತ್ರ, ರಂಗಭೂಮಿ ನಟಿಯವರು ಅಂತ ಹೇಳಿ ಭವಾನಿ ಶಂಕರ ನಿಡುಬೆ ಸುಳ್ಳಿನಿಂದ ಸಂದೇಶ ಕಳಿಸಿದರೆ. ಹುವೆಲೆ ಚಂದ್ರಶೇಖರ್ ಅವರು ಸಹ ಮೆಸೇಜ್ ಮಾಡಿ, ನನಗಂತೂ ಬಿ ಜಯಶ್ರೀ ಅವರ ನಟನೆ ತುಂಬಾ ಇಷ್ಟ ಆಗತ್ತೆ, ನಾಗಮಂಡಲ ಮೈ ಫೇವರೇಟ್ ಮೂವಿ ಅಂತಿದ್ದಾರೆ. ಕಲಬುರಗಿಯಿಂದ ನಾಗೇಂದ್ರಪ್ಪ ಮಡ್ಯಾಲೆ ಅವರು ಸಹ, ಕಲಾಭಾರತಿ ಕಾರ್ಯಕ್ರಮ ಕೇಳಿದ್ವಿ, ನಮ್ಮ ಹೆಮ್ಮೆಯ ಕಲಾವಿದೆ ಬಿ ಜಯಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಬಬ್ರುವಾಹನ ಚಿತ್ರದ ಒಂದು ಸಂಭಾಷಣೆಯನ್ನ ಕೇಳಿಸ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಮಂಗಳ ಅವರು ಮೈಸೂರಿನಿಂದ ಸಂದೇಶ ಕಳಿಸಿದ್ರು. ಇನ್ನು ಕೌಶಲ್ಯ ಬನಶಂಕರಿ, ನಿಮ್ಮ ಸಂದೇಶ ಸಹ ನಮ್ಮನ್ನ ತಲುಪಿದೆ.

ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ ಸಂದೇಶ ಕಳಿಸಿದರೆ, ನಾವು ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀವಿ, ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯ್ತು, ಬಿ ಜಯಶ್ರೀ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಿದ್ದಾರೆ. ಹಲಸೂರು ರಾಜೇಶ್ ಅವರು ಸಹ ಸಂದೇಶ ಕಳಿಸಿ ಬಿ ಜಯಶ್ರೀ ಅವರು ಹಾಡಿರುವ ಕನ್ನಡದ ಎಲ್ಲಾ ಚಿತ್ರಗೀತೆಗಳು ತುಂಬಾ ಇಷ್ಟ, ಅದರಲ್ಲಿ ಕದಂಬ ಚಿತ್ರದಲ್ಲಿಯೂ ಹಾಡಿದ್ದಾರೆ ಅಂತ ನೆನಪು ಮಾಡ್ಕೊಳ್ತಾ ಇದ್ರೆ, ಕಲಾಭಾರತಿ ಕಾರ್ಯಕ್ರಮವನ್ನ ಕೇಳಿ ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸಹ ಮೆಸೇಜ್ ಮಾಡಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ಸಮುದಾಯದ ಜನನಾಯಕ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವನವಾಸಿ ವೀರನ ಸ್ಮೃತಿಗೆ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ನೈಋತ್ಯ ರೈಲ್ವೆಯ ಸಂಚಾರ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ತುಮಕೂರು ವಿಭಾಗದಲ್ಲಿ ಮಾರ್ಗ ವಿದ್ಯುದೀಕರಣ ಕಾಮಗಾರಿಗೆ 162.57 ಕೋಟಿ ರೂಪಾಯಿ ಅನುಮೋದಿತವಾಗಿದೆ. 120 ಟ್ರ್ಯಾಕ್ ಕಿಲೋಮೀಟರ್ಗಳನ್ನು 2x25 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುದೀಕೃತ ಸಂಚಾರ ವ್ಯವಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ. ಬೆಂಗಳೂರು ತುಮಕೂರು ರೈಲ್ವೆ ವಿಭಾಗ ಹೈಲಿ ಯುಟಿಲೈಸ್ಡ್ ನೆಟ್ವರ್ಕ್ ಮಾರ್ಗ 10 ಭಾಗವಾಗಿದೆ. ಇದು ಪುಣೆ ಹುಬ್ಬಳ್ಳಿ ಚಿಕ್ಕಜಾಜೂರು ಬೀರೂರು ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವಜನರಿಗೆ ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 186,000 ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ. 18,000 ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ 50%-90% ಕಡಿಮೆ ದರದಲ್ಲಿ ಲಭ್ಯವಿವೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. ಜೂನ್ 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಸೂರಜ್ ಅವರು

0: ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ 2.5 ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತಹ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಸುಮಾರು 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನ ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನ ತಲುಪಬೇಕು ಅನ್ನುವಂತ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
0: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21ನೇ ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ 6ನೇ ಘಟಿಕೋತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30ಕ್ಕೆ ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರು.
3: ಹಾಯ್, ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿನ ಆಯ್ತಲ್ವಾ ನಾವೆಲ್ಲ ಆಚೆ ಕಡೆ ಹೋಗಿ, ಎಲ್ಲಾದ್ರೂ ಟ್ರಿಪ್ ಹೋಗೋಣವಾ?
4: ಹೌದಲ್ವಾ, ಸರಿ. ಹಾಗಾದ್ರೆ ಎಲ್ಗೆ ಹೋಗೋಣ?
5: ಯಾವ್ದಾದ್ರೂ ನದಿವನ ಇರೋ ಜಾಗಕ್ಕೆ ಹೋಗೋಣವಾ?
4: ನಾನೊಂದು ಜಾಗ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಅಂತ ನಿಮಗೆಲ್ಲ ಒಂದು ಸರ್ಪ್ರೈಸ್ ಹೋದ್ಮೇಲೆ ಗೊತ್ತಾಗೋದು.
6: ಸರಿ, ನಾಡಿದ್ದು ಭಾನುವಾರ ಆಗಿದೆ, ಎಲ್ಲರೂ ರೆಡಿ ಆಗಿರಿ, ಬೆಳಗ್ಗೆ 5ಕ್ಕೆ ಹೊರಡ್ಬಿಡ್ಬೇಕು ಆಯ್ತಾ?
7: ವಾವ್, ಎಷ್ಟು ಚೆನ್ನಾಗಿದೆ ಈ ಜಾಗ.
3: ಈ ಪರಿಸರದಲ್ಲಿ ಹೂವಿನ ಗಿಡಗಳು ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ.
4: ಹಾ ಹೌದು, ಸಂಪಿಗೆ, ಪಾದರಿ, ಮೊಲ್ಲೆ, ಜಾತಿ
5: ಎಲ್ಲ ಈ ಕಡೆ ನೋಡಿ, ಮರುಗ, ಪಚ್ಚೆ, ಮಲ್ಲಿಗೆ, ಗುಲಾಬಿ. ವಾವ್, ಎಷ್ಟು ಸುಂದರವಾಗಿದೆ.
4: ಇಲ್ಲಿ ನೋಡಿ ಎಷ್ಟು ಹಣ್ಣಿನ ಮರಗಳು, ಮಾವು, ಹಲಸು, ಸೀಬೆ,
6: ಹಾ ಕಿತ್ತಳೆ, ದ್ರಾಕ್ಷಿ, ತೆಂಗು, ಬಾಳೆ.
4: ಬನ್ನಿ ಬನ್ನಿ, ಮುಂದೆ ಹೋಗೋಣ, ಇನ್ನು ಈ ಪ್ರಕೃತಿ ಸೌಂದರ್ಯ ಸವಿಬಹುದು.
3: ದೊಡ್ಡ ದೊಡ್ಡ ಮರಗಳ ಸಾಲೆ ಇಲ್ಲಿದೆ, ನೋಡಿದ್ರೆ ಒಂದು ಕತ್ತಲ ಅನುಭವನೇ ಆಗ್ತಾ ಇದೆ ಅಲ್ವಾ?
4: ಹ್ಞೂ, ಇಲ್ಲಿ ನೋಡಿಪ್ಪ, ಆಲ, ಅರಳಿ, ಬೇವು, ತೇಗ, ಗಂಧದ ಮರ.
5: ಅಷ್ಟೇ ಅಲ್ಲ, ಹೊನ್ನೆ, ಬೀಟೆ, ಹೊಂಗೆ, ಹುಣಸೆ ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದಿದೆ ನೋಡಿ.
4: ಈ ಭೂತಾಯಿ ವರ್ಣನೆ ಇರೋ ನಮ್ಮ HR ಲೀಲಾವತಿ ಮೇಡಮ್ ಬರೆದಿರೋ ಹಾಡಿನ ಮೂಲಕ ಪ್ರಕೃತಿ ಮಾತೆಗೆ ನಂಬಿಸೋಣ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ,

0: ತುಂಬಾ ಸೊಗಸಾಗಿದೆ.
1: ನಾವು ಈ ಪರಿಸರವನ್ನು ಕಾಪಾಡಿದ್ರೆ ಭೂಮಿ ತಾಯಿ ನಮ್ಮೆಲ್ಲರನ್ನು ಖಂಡಿತವಾಗಿ ಕಾಪಾಡ್ತಾಳೆ.
2: ಹಿಂದೆಲ್ಲ ಇಷ್ಟೊಂದು ವಾಹನಗಳ ದಟ್ಟಣೆ ಇರಲೇ ಇರಲಿಲ್ಲಪ್ಪ, ಈಗಂತೂ ವಿಪರೀತ ವಾಹನಗಳು. ಇದರಿಂದ ಬರ್ತಾ ಇರೋ ಹೊಗೆ ವಾತಾವರಣನ ಹದಗೆಡಿಸಿ ಪರಿಸರ ಮಾಲಿನ್ಯನ ಮಾಡ್ತಾ ಇದೆ ಅಲ್ವಾ?
0: ಹ್ಞೂ, ಈ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆ ಇವೆಲ್ಲವೂ ನಮ್ಮ ಈ ವಾತಾವರಣವನ್ನ ಕೆಡಿಸಿಬಿಡತ್ತೆ.
3: ಹೌದಲ್ವಾ, ಈ ವಾಹನಗಳಿಂದ ಬರುತ್ತಲ್ಲ ಇಂಗಾಲದ ಡೈಆಕ್ಸೈಡ್, ಅದೇ ಇದನ್ನೆಲ್ಲ ಹಾಳು ಮಾಡ್ತಿರೋದು.
0: ಓ ಅದೆಲ್ಲ ಬಿಡಿಪ್ಪ, ಇಲ್ಲಿ ನೋಡಿ ನಮ್ಮ ಮುಂದೆ ಕಾಣ್ತಿರೋ ಈ ನದಿ ನೀರು ಎಷ್ಟು ಸ್ವಚ್ಛವಾಗಿ ತಿಳಿಯಾಗಿದೆ.
4: ಹಾ ಹೌದಲ್ವಾ, ನಮ್ಗೆಲ್ಲ ಈ ದೃಶ್ಯ ಎಷ್ಟು ಖುಷಿ ಕೊಡ್ತಾ ಇದೆ ನೋಡಿ.
1: ಅಲ್ವಾ, ನಾವು ನಮ್ಮ ಸಿಟಿಗಳಲ್ಲಿ ಆ ಕೊಳಚೆ ಮೋರಿ ನೀರನ್ನ ನೋಡಿ ನೋಡಿ ಸಾಕಾಗಿದೆ.
2: ಹ್ಮ್, ಸಿಟಿಗಳಲ್ಲಂತೂ ನೀರ್ ಕುಡಿಯೋಕೆ ಭಯ ಆಗತ್ತೆ.
0: ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈ ನದಿ ತೀರದಲ್ಲಿ ಕುತ್ಕೊಂಡು ನಾವೆಲ್ಲರೂ ನೀರಿನ ಬಗ್ಗೆನೇ ಮಾತಾಡ್ತಾ ಅರಿವು ಮೂಡಿಸ್ಕೊಳ್ಳೋಣ.
3: ನೀರ್ ಮಲಿನ ಆಗೋಕೆ ನಮ್ ಸಿಟಿಲಿರೋ ಕಾರ್ಖಾನೆಯಿಂದ ಬರೋ ಈ ತ್ಯಾಜ್ಯಗಳು ನದಿಗಳಿಗೆ ಸೇರಿ ಆ ನೀರು ಕಲುಷಿತವಾಗುತ್ತೆ.
0: ನಾವೆಲ್ಲ ನೀರನ್ನು ಶುದ್ಧೀಕರಿಸಿಯೇ ಕುಡಿಬೇಕು.
4: ನೀರನ್ನ ದುರ್ಬಳಕೆ ಕೂಡ ಮಾಡಬಾರ್ದು,
1: ನೀರನ್ನ ಸಂರಕ್ಷಣೆ ಮಾಡ್ಬೇಕಪ್ಪ. ಹೇಗೆ ಗೊತ್ತಾ? ಲಭ್ಯ ಇರೋ ಶುದ್ಧವಾದ ನೀರನ್ನ ಮಿತವಾಗಿ ಬಳಸ್ಬೇಕು, ನೀರನ್ನು ವ್ಯರ್ಥವಾಗದಂತೆ ತಡೆಯೋದು, ಮುಂದಿನ ಪೀಳಿಗೆಗೆ ನೀರನ್ನ ಸಂರಕ್ಷಿಸಿಡುವುದು, ಇವೆಲ್ಲ ಮಾಡ್ಬೇಕು.
2: ಮುಂದಿನ ದಿನಗಳಲ್ಲಿ ನೀರಿನ ಅಭಾವನೇ ಶುರು ಆಗ್ಬಿಡುತ್ತೇನೋ.
0: ಹಾ, ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆ ಇವೆರಡು ಸೇರಿ ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಅದಕ್ಕಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನೀರನ್ನು ಉಳಿಸುವುದು ಅತ್ಯಗತ್ಯವಾಗಿದೆ.
3: ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬಹುದಾದಂತಹ ಸರಳ ಮತ್ತು ಪ್ರಮುಖ ವಿಧಾನಗಳನ್ನು ನಾ ಹೇಳ್ತೀನಿ ಕೇಳಿ. ಮೊದಲನೇದು, ಮನೆಗಳಲ್ಲಿ ನೀರಿನ ಮಿತ ಬಳಕೆ. ಹೇಗೆ ಅಂದರೆ, ಬ್ರಷ್ ಮಾಡುವಾಗ, ಶೇವಿಂಗ್ ಮಾಡುವಾಗ ನಲ್ಲಿಯಲ್ಲಿ ನೀರನ್ನು ಸದಾ ಬಿಡಬಾರ್ದು. ಮತ್ತು ಸ್ನಾನಕ್ಕೆ ಶವರ್ ಬಳಸುವುದರ ಬದಲು ಬಕೆಟ್ಗಳಲ್ಲಿ ನೀರನ್ನು ಬಳಸಬೇಕು. ಹಾಗೆ ಸೋರುತ್ತಿರೋ ನಲ್ಲಿಗಳನ್ನು ತಕ್ಷಣ ರಿಪೇರಿ ಮಾಡೋದು.
0: ಮಳೆ ನೀರು ಕೊಯ್ಲಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮನೆಗಳ ಮೇಲ್ಛಾವಣಿಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಭೂಮಿಗೆ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು.
4: ಕೃಷಿಯಲ್ಲಿ ನೀರಿನ ನಿರ್ವಹಣೆ ಹೇಗಿರಬೇಕು ಗೊತ್ತಾ? ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಪದ್ಧತಿ, ಮತ್ತೊಂದು ತುಂತುರು ನೀರಾವರಿ ಪದ್ಧತಿನೂ ಅಳವಡಿಸ್ಕೋಬಹುದು. ಮತ್ತೆ ಮಣ್ಣಿನ ತೇವಾಂಶ ಕಾಪಾಡ್ಕೊಳ್ಳೋಕೆ ಮಲ್ಚಿಂಗ್ ಪದ್ಧತಿ ಕೂಡ ಬಳಸಬಹುದು.
2: ಮಲ್ಚಿಂಗ್ ಅಂದ್ರೆ ಮುಚ್ಚಳಿಕೆ. ಗಿಡಗಳಿರುವ ಮಣ್ಣಿನ ಭಾಗವನ್ನು ಮುಚ್ಚಿ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳುವುದು, ಹಾಗೆ ಕಳೆ ಬೆಳೆಯೋದನ್ನ ತಡಿಬಹುದು.
0: ಮತ್ತೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳಲು ಕೃಷಿ ಹೊಂಡಗಳನ್ನು ಸಹ ನಿರ್ಮಿಸಬಹುದು.
3: ಹಾಗೆ ನೀರನ್ನು ಮರುಬಳಕೆ ಮಾಡಬಹುದು, ಅಂದ್ರೆ ರೀಸೈಕಲ್. ಈ ತರಕಾರಿ ನೀರು, ಅಕ್ಕಿ ತೊಳೆದ ನೀರು, ಹಾಗೆ ಆರ್ವ ವಾಟರ್ ಪ್ಯೂರಿಫೈಯರ್ ಇಂದ ಬರೋ ತ್ಯಾಜ್ಯದ ನೀರು, ಇದನ್ನ ಗಿಡಗಳಿಗೆ ಅಥವಾ ಮನೆ ಸ್ವಚ್ಛತೆಗೆ ಉಪಯೋಗಿಸಬಹುದು.
0: ಹೇ, ಈ ನಮ್ಮ ಮಾತೆಲ್ಲ ಕೇಳ್ತಾ ಕೇಳ್ತಾ ನದಿಗಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಬಹುಶಃ ನದಿಗಳು ಈ ಹಾಡನ್ನು ಕೇಳ್ತಾವೇನೋ ಅನ್ಸುತ್ತೆ.

0: ಆಹಾ, ಇದು ಹೆಚ್ ಆರ್ ಲೀಲಾವತಿ ಮೇಡಮ್ ಅವ್ರ ರಚನೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಎಷ್ಟೋ ನದಿಗಳ ಹೆಸರಿದೆ ಇದ್ರಲ್ಲಿ.
1: ನಂಗೇನಿಸ್ತಿದೆ ಗೊತ್ತಾ, ಈ ಸುಂದರ ಪ್ರಕೃತಿಯ ಮಡಿಲಲ್ಲಿರೋ ಗಿಡ ಮರಗಳು ತಾವೇ ಮಾತಾಡ್ತಾ ಇದ್ದವೇನೋ ಅಂತ ನೋಡಿ, ಆ ಶಬ್ದಗಳನ್ನ ಕೇಳಿಸ್ಕೊಳ್ಳಿ.
2: ಹಾ, ನಾನು ಮಾವಿನ ಮರ, ಹಣ್ಣುಗಳ ರಾಜ. ನಾನು ಕೊಡೋ ಸಿಹಿ ಸಿಹಿ ಹಣ್ಣುಗಳನ್ನ ಮಾನವರು ತುಂಬ ಪ್ರೀತಿಯಿಂದ ಸೇವಿಸ್ತಾರೆ. ನನ್ನನ್ನು ಬೇರೆ ಬೇರೆ ರೂಪದಲ್ಲೂ, ಅಂದರೆ ಉಪ್ಪಿನಕಾಯಿ, ತೊಕ್ಕು, ಚಟ್ನಿ, ಚಿತ್ರಾನ್ನ, ರಸಾಯನ, ಹೀಗೆ ಹಲವಾರು ರೂಪದಲ್ಲಿ ಸೇವಿಸ್ತಾರೆ. ನನ್ನ ಜನ್ಮ ಸಾರ್ಥಕ.
3: ನಾನು ತೇಗದ ಮರ, ಟೀ ಕುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಹೆಚ್ಚು ಹೆಚ್ಚು ಬಾಳಿಕೆ ಬರ್ತೇನೆ. ನಾನು ನೈಸರ್ಗಿಕ ತೈಲಗಳನ್ನು ಹೊಂದಿರುವುದರಿಂದ ಬೇಗ ಕೊಳೆತು ಹೋಗುವುದಿಲ್ಲ. ನನಗೆ ಗೆದ್ದಲು, ಕೀಟಗಳ ಭಯವೂ ಇಲ್ಲ. ಮಾನವ ತನ್ನ ಮನೆಗಳನ್ನು ಕಟ್ಟಲು ನನ್ನನ್ನು ಉಪಯೋಗಿಸುತ್ತಾನೆ. ಫರ್ನಿಚರ್ಸ್ ಕೂಡ ಮಾಡ್ತಾರೆ. ನನ್ನ ಜೀವನ ಸಾರ್ಥಕತೆಯಿಂದ ಕೂಡಿದೆ.
0: ನಾನು ಬೀಟೆ ಮರ, ರೋಸ್ವುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಯಾವ ಕೀಟಗಳಿಗೂ ಹೆದರೋದಿಲ್ಲ. ನಾನು ಕೊಳೆಯೋದೂ ಇಲ್ಲ ಕೂಡ. ನನ್ನಿಂದ ದುಬಾರಿ ಫರ್ನಿಚರ್ಸ್ ಮಾಡ್ತಾರಪ್ಪ. ಸಂಗೀತ ವಾದ್ಯಗಳಿಗೂ ನನ್ನನ್ನು ಉಪಯೋಗಿಸ್ತಾರೆ. ಶ್ರೀಗಂಧ ಬಿಟ್ಟರೆ ನನಗೆ ಬೆಲೆ ಜಾಸ್ತಿ.
4: ನಾನು ಅರಳಿ ಮರ, ಆಮ್ಲಜನಕದ ಆಗರ. ಪರಿಸರ ಶುದ್ಧೀಕರಣಕ್ಕೆ, ಆಯುರ್ವೇದ ಚಿಕಿತ್ಸೆಗಳಿಗೆ ಹಾಗೂ ಧಾರ್ಮಿಕ ನಂಬಿಕೆಗಳಿಗೂ ವರದಾನವಾಗಿದ್ದೀನಿ. ಹಲ್ಲಿನ ಆರೈಕೆ, ಚರ್ಮದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗಳಿಗೂ ಔಷಧವಾಗಿ ನನ್ನನ್ನು ಉಪಯೋಗಿಸುತ್ತಾರೆ.
0: ನಾನ್ಯಾರು ಗೊತ್ತಾ, ನಾನು ಬೇವಿನ ಮರ, ಅತ್ಯಂತ ಪ್ರಭಾವಶಾಲಿ. ಆರೋಗ್ಯ ರಕ್ಷಣೆಗೆ ನಾನು ಬೇಕೇ ಬೇಕು. ನನ್ನ ಬೇರಿನ ಕಷಾಯದಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಚರ್ಮ ರೋಗಗಳಿಗೆ ನನ್ನ ಎಣ್ಣೆ ರಾಮಬಾಣ. ಹಲ್ಲಿನ ಸಮಸ್ಯೆ, ಕೂದಲಿನ ಸಮಸ್ಯೆಗಳಿಗೆ ನನ್ನಲ್ಲಿ ಔಷಧ ಇದೆ. ಧಾರ್ಮಿಕ ಸಂಪ್ರದಾಯಗಳಲ್ಲೂ ನನಗೆ ಮಹತ್ವವಿದೆ. ನನ್ನ ಜನ್ಮ ಕೂಡ ಸಾರ್ಥಕವಾಗಿದೆ.
1: ನಾನು ಶ್ರೀಗಂಧದ ಮರ. ಪ್ರಪಂಚದಾದ್ಯಂತ ನನಗೆ ಬಹಳ ಬೇಡಿಕೆ ಇದೆ. ಅತ್ಯಂತ ಸುವಾಸನೆಯುಕ್ತವಾದ ನಾನು ದಶಕಗಳ ಕಾಲ ಸುವಾಸನೆಯಿಂದ ಕೂಡಿರುತ್ತೇನೆ. ನನ್ನ ಬೆಳವಣಿಗೆ ಸ್ವಲ್ಪ ನಿಧಾನ, ಆದರೂ ಮರಗಳ ರಾಜ ನಾನೇ. ಕೃಷಿಯಲ್ಲಿ ನಾನು ಬಹಳ ಆದಾಯ ಕೊಡುವ ಮರವಾಗಿದ್ದೇನೆ.
2: ಇನ್ನು ಎಷ್ಟೋ ಮರಗಳ ಮಾತು ಕೇಳಿಸ್ತಾ ಇದೆ ಅಲ್ವಾ?

0: ಒಟ್ಟಿನಲ್ಲಿ ಪ್ರಕೃತಿ ಮಾತೆ ಮಡಿಲಲ್ಲಿರುವ ಈ ಸಸ್ಯ ಸಂಕುಲಗಳೆಲ್ಲವೂ ಒಂದಲ್ಲ ಒಂದ್ ರೀತಿ ಮಾನವನಿಗೆ ಅನುಕೂಲ ಮಾಡಿಕೊಡ್ತಾನೇ ಇದೆ.
1: ಹೌದು, ಚೈತ್ರ ಮಾಸ ವಸಂತ ಋತುಗಳಲ್ಲಿ ಚಿಗುರಿ ಬೆಳೆದು ನಳನಳಿಸುತ್ತಿರುವ ಪ್ರಕೃತಿ ಮಾತೆಯ ಈ ಸೊಬಗನ್ನು ವರ್ಣಿಸಿರುವ ಒಂದು ಹಾಡು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರೋ ಈ ಗೀತೆಯನ್ನು ಕೇಳೋಣವಾ?

0: ನಮ್ಮ ಸುತ್ತಲಿನ ಭೌತಿಕ ಪರಿಸರ, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನೊಂದಿಗೆ ಈ ಎಲ್ಲದರ ಸಂಬಂಧವನ್ನು ಪ್ರಕೃತಿ ಅಂತ ಕರಿತೀವಲ್ವಾ? ಅಂತಹ ಪ್ರಕೃತಿ ನಮಗೆ ಆಹಾರ, ನೀರು, ಹಣ್ಣು, ತರಕಾರಿ, ಧಾನ್ಯ ಎಲ್ಲವನ್ನ ಕೊಡ್ತಾ ಇದೆ.
1: ಹೌದು, ಜೀವಜಲವಾದ ನದಿಗಳು, ಮಳೆ ಎಲ್ಲವೂ ಪ್ರಕೃತಿ ಮಾತೆ ನಮಗೆ ನೀಡಿರೋ ವರಗಳೇ.
2: ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಮ್ಲಜನಕವನ್ನು ಮರಗಳು ನಮಗೆ ಫ್ರೀಯಾಗಿ ಕೊಡ್ತಾ ಇವೆ ಗೊತ್ತಾ?
3: ಆಯುರ್ವೇದದ ಗಿಡ ಮೂಲಿಕೆಗಳಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪ್ರಕೃತಿಯೇ ಸರಿಪಡಿಸುತ್ತಿದೆ.
4: ಪರಿಸರದಲ್ಲಿರೋ ಹಸಿರು, ಹಕ್ಕಿ, ಪಕ್ಷಿಗಳ ಕಲರವ, ಹರಿಯುವ ನದಿಗಳ ಜುಳುಜುಳು ನಿನಾದ ಎಲ್ಲವೂ ನಮ್ಮ ಮನಸ್ಸಿಗೆ ಸಂತೋಷನ ಉಂಟು ಮಾಡ್ತಾ ಇದೆ ಅಲ್ವಾ?
5: ಅಲ್ವಾ ಮತ್ತೆ, ನಾವು ಈ ಪ್ರಕೃತಿ ಮಾತೆನ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಬೇಕು.
1: ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು.
0: ನದಿಗಳು ಮತ್ತು ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಿ ಸ್ವಚ್ಛವಾಗಿಡಬೇಕು.
6: ವೃಕ್ಷೋ ರಕ್ಷತಿ ರಕ್ಷಿತಃ.
2: ನಮ್ ಚೈತ್ರ ಮಹೇಶ್ ಅವ್ರು ಬರ್ದಿರೋ ಪ್ರಕೃತಿ ಮಾತೆ ಬಗ್ಗೆ ಹಾಡು ತುಂಬಾ ಸೊಗಸಾಗಿದೆ. ಎಲ್ಲರೂ ಸೇರಿ ಹಾಡೋಣವಾ?

0: ಇದುವರೆಗೂ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಸಮಯ 12:30. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗ ಅಂತರ 603 kHz ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ನಲ್ಲಿ. ಅರೆ
3: ವಾಹ್!
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ

ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಿಂತನೆ ಹೀಗಿದೆ. ಹೆಂಡತಿ ಗಂಡನ ಗುಲಾಮಳಲ್ಲ, ಹೆಂಡತಿ ಗಂಡನಷ್ಟೇ ಸ್ವತಂತ್ರಳು, ಸಮಾನತೆಯುಳ್ಳವಳು ಆಗಿದ್ದಾಳೆ. ಗಂಡ ಹೆಂಡತಿಯರ ಸಂಬಂಧವು ಅತ್ಯಂತ ಆತ್ಮೀಯ ಸ್ನೇಹಿತರ ಸಂಬಂಧದಂತಿರಬೇಕು. ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂಬ ಆಸೆಯನ್ನು ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು. ಯಾರು ಶ್ರಮ ಪಡುತ್ತಾರೋ ಅವರ ಮೇಲೆ ಬರುತ್ತಾರೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಈ ದಿನದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
4: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮಿದುಳು ಅನ್ನೋದು ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ, ತಲೆಯಾಗ ಏನರೇ ಅದನ್ನೋ ಇಲ್ಲೋ ಅಂತ ಕೇಳ್ತಿರ್ತೀವಿ, ತಪ್ಪು ತಪ್ಪಾಗಿ ಮಾತಾಡಿದಾಗ, ಪೆದ್ ಪೆದ್ದಾಗಿ ಮಾತಾಡಿದಾಗ. ಅಂದ್ರೆ ಅಷ್ಟು ಹಗುರವಾಗಿ ನಾವು ಇದು ಮಾತಾಡುವಂತಹ ವಿಷಯ ಅಲ್ಲ. ನಮ್ಮ ಮಿದುಳು ಅನ್ನೋದು ನಮ್ಮ ಇಡೀ ದೇಹವನ್ನ ನಿಯಂತ್ರಿಸುವಂತಹ ಒಂದು ಪರಿಪೂರ್ಣ ಅಂಗ. ಈ ಮಿದುಳಿನ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸಿದ್ರು ಕಡಿಮೆನೆ, ಹೆಚ್ಚು ಕಾಳಜಿಯನ್ನ ವಹಿಸೋದು ಅತ್ಯಗತ್ಯ. ಅವಾಗವಾಗ ಕೇಳ್ತಿರ್ತೀವಿ, ಯಾರಿಗೋ ಬ್ರೈನ್ ಟ್ಯೂಮರ್ ಆತಂತ ಆಪರೇಷನ್ ಆತು ಅಂತ ಕೇಳ್ತೀವಿ. ಏನಿದು ಬ್ರೈನ್ ಟ್ಯೂಮರ್ ಅಂತಂದ್ರೆ, ಬ್ರೈನ್ ಟ್ಯೂಮರ್ಗೆ ಏನು ಕಾರಣ, ಚಿಕಿತ್ಸೆ ಏನಿದೆ ಅನ್ನೋ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ ನರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು. ನಮಸ್ಕಾರ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು.
5: ನಮಸ್ಕಾರ ಮೇಡಮ್.
4: ಈಗ ಡಾಕ್ಟರ್, ಸಾಮಾನ್ಯವಾಗಿ ನಾವು ಮಿದುಳಿನ ಗಡ್ಡೆಗಳು ಬ್ರೈನ್ ಟ್ಯೂಮರ್ ಅಂತ ಸಾಮಾನ್ಯವಾಗಿ ಮಾತಾಡೋದನ್ನ ಕೇಳ್ತಿರ್ತೀವಿ. ಮಿದುಳಿನಲ್ಲೂ ಗಡ್ಡೆಗಳು ಆಗ್ತಾವ, ಯಾಕಾಗ್ತವೆ?
5: ಆಕ್ಚುಲಿ ತುಂಬಾ ಒಳ್ಳೆಯ ಪ್ರಶ್ನೆ ಮೇಡಮ್. ಜನಕ್ಕೇನಾಗತ್ತೆ, ಮೆದುಳಲ್ಲಿ ಗಡ್ಡೆ ಅಂದ ತಕ್ಷಣ ಅವ್ರ ಒಪ್ಕೊಳ್ಳೋದೆ ಬಹಳ ಕಷ್ಟ. ಅದಾಗತ್ತೆ, ಇದೊಂದು ನೀವು ಹೇಳ್ದಂಗೆ ಸಂಪೂರ್ಣ ಅಂಗ, ಅದರಲ್ಲೆಲ್ಲ ತೊಂದರೆಗಳಾಗದೆ ಇರುವಂತ ಸಾಧ್ಯತೆಗಳೇ ಅಂತ ಅಂದ್ರೆ, ನಮ್ಮ ಜನಕ್ಕೆ ಇದ್ರದ ನಂಬಿಕೆ ಅಥವಾ ಅದ್ರ ಜ್ಞಾನ ಬಿಟ್ಟು ಮೂಢನಂಬಿಕೆಗಳು ಬಹಳ. ಸೊ ಮೆದುಳಲ್ಲಿ ಗಡ್ಡೆಗಳು ಆಗಬಹುದು, ಅದರಲ್ಲಿ ಕಡಿಮೆ ಅಂದ್ರೆ ಒಂದು 15-19 ವೆರೈಟಿ ಇದೆ. ಅದರಲ್ಲೂ ಮತ್ತೆ ಸಬ್ ಕ್ಲಾಸ್ ಅಂದ್ರೆ ಸ್ಟೇಜ್ ಅಂತ ಕೇಳ್ತಿರ್ತಾರೆ, ಯಾವ ಸ್ಟೇಜ್ ಅಲ್ಲಿ ಇದೆ ಡಾಕ್ಟರ್ ನಮ್ದು ಟ್ಯೂಮರ್ ಅಂತ. ಸೊ ಕೆಲವೊಂದು 3 ಸ್ಟೇಜ್ ಇರುತ್ತೆ, ಕೆಲವೊಂದು 4 ಸ್ಟೇಜ್ ಇರುತ್ತೆ. ಚರ್ಮದಲ್ಲಿ 5 ಲೇಯರ್ ಇದೆ. ಆಮೇಲೆ ನಮ್ಮ ತಲೆ ಬುರುಡೆ ಬರುತ್ತೆ, ತಲೆ ಬುರುಡೆ ಒಳಗಡೆ ಮೆದುಳು ಅಂತ ಮೆದುಳು ಪೊರೆ ಬರುತ್ತೆ. ಮೆದುಳು ಪೊರೆಯಲ್ಲಿ 3 ಭಾಗ, ಹೊರಗಡೆ ಇದು, ಮಧ್ಯದ್ದು, ಮೆದುಳು ಪಕ್ಕನೆ ಇರೋದು ಒಳಗಡೆದು. ಅದಾದ್ಮೇಲೆ ಮೆದುಳಿಗೆ ರಕ್ತನಾಳಗಳು, ಮೆದುಳ ನರಗಳು, ಮತ್ತೆ ಮೆದುಳು ಪ್ರಾಪರ್ ಅಂದ್ರೆ ಮೆದುಳಿಗೆ ಇರುತ್ತೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ನರಗಳಂತೂ ಆಲ್ರೆಡಿ ಹೇಳಿದೆ, ಕಣ್ಣುಕ ನರಳಿನ ಮೆದುಳಿನ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಸಮೀಪದಲ್ಲಿರುವಂತ ಪಿಟ್ಯುಟರಿ ಅಂತ ಅನ್ಬಹುದು. ರಕ್ತನಾಳದ ಬಗ್ಗೆ ನಾನು ಆಲ್ರೆಡಿ ಹೇಳಿ, ಇದು ಯಾವುದೇ ಭಾಗದಿಂದನು ಗಡ್ಡೆಗಳು ಬರಬಹುದು. ಅದೆಲ್ಲಾನು ಒಂದೇ ಮಾತಿನಲ್ಲಿ ಮೆದುಳು ಗಡ್ಡೆ ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ.
4: ಇಷ್ಟೆಲ್ಲ ನೀವು ಪದರುಗಳನ್ನ ದಾಟಿ ದಾಟಿ ಅಂದ್ರೆ ಒಂದು ತರ ಚಕ್ರವ್ಯೂಹವನ್ನ ಒಳಗೆ ಹೋದಂಗೆ ನೀವು ಮೆದುಳನ್ನ ತಲುಪುವ ರೀತಿ ಹೇಳಿದ್ರಿ. ಅಲ್ಲಿಗೆ ನಮ್ಮ ಮೆದುಳಿನ ಸೈಜ್ ಎಷ್ಟಿರ್ತದೆ?
5: ಸೈಜ್ ಗಿಂತ ತೂಕ ಅಂತ ಹೇಳ್ತೀವಿ ಮೇಡಮ್. ಆಕ್ಚುಲಿ ಏನಾಗುತ್ತೆ, ಹುಟ್ಟಿದ ಮಗುಗೆ ಬೇರೆ ಇರುತ್ತೆ, ದೊಡ್ಡವರಿಗೆ ವಯಸ್ಸಾದವ್ರಿಗೆ ಬೇರೆ ಇರುತ್ತೆ. ಅವರೇಜ್ ಆಗಿ ಹೇಳೋದ್ರೆ ಒಂದು 1100-1400 ಗ್ರಾಮ್ ಅಂದ್ರೆ

0: ಒಂದೂವರೆ ಕೆಜಿ ಸುತ್ತಮುತ್ತ ಸ್ವಲ್ಪ ಕಡಿಮೆ ಅಷ್ಟಿರುತ್ತೆ ತೂಕ. ಬಟ್ ತೂಕಕ್ಕಿಂತ ಅದರದ್ದು ಏನಂತಾರೆ ಕೆಲಸ ಇಂಪಾರ್ಟೆಂಟ್, ಅದಕ್ಕೆ ತುಂಬಾ ಪ್ರಾಮುಖ್ಯ. ಮೆದುಳುಗಡ್ಡೆಯ ಗುಣಲಕ್ಷಣ ಅದರದ್ ಪ್ರಕಾರ ಹೋಗುತ್ತೆ. ಯಾಕಂದ್ರೆ ನಮ್ಮ ಬಲಗಡೆ ಮೆದುಳ ಕೆಲಸನೇ ತುಂಬಾ ಬೇರೆ ಇರುತ್ತೆ, ಎಡಗಡೆ ಮೆದುಳಲ್ಲಿನೂ ಇದು ಬೇರೆ ಇರುತ್ತೆ. ತುಂಬಾ ಜನಕ್ಕೆ ಗೊತ್ತಿರಲ್ಲ, ಬಲಗಡೆ ಮೆದುಳು ಎಡಗಡೆ ದೇಹ ಕಂಟ್ರೋಲ್ ಮಾಡುತ್ತೆ, ಎಡಗಡೆ ದೇಹ ಬಲಗಡೆ ಕಂಟ್ರೋಲ್ ಮಾಡುತ್ತೆ. ಇದ್ರಲ್ಲಿ ಎಡಗಡೆ ನಮ್ ಪ್ರಕಾರ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಎಡಗಡೆ ಮೆದುಳಿಗೆ ನಾವು ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಸೊ ಏನದ್ರ ಅರ್ಥ ಅಂದ್ರೆ ಎಡಗಡೆ ಮೆದುಳಲ್ಲಿ ನಾವು ಮಾತಾಡೋದನ್ನು ಮತ್ತು ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಗಳಿರುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಪ್ರಮುಖವಾದಂತಹ ಅರ್ಧ ಮೆದುಳು ಅಂತ ಹೇಳ್ತೀವಿ. ಸೊ ಇನ್ನು ಮೆದುಳಿನ ಗುಣಲಕ್ಷಣ ಬಗ್ಗೆ ಬರೋಣ. ಗುಣಲಕ್ಷಣ ತುಂಬಾ ಬದಲಾವಣೆ ಆಗಿದೆ. ಸಿಂಪಲ್ ಆಗಿರುವಂತಹ ಗುಣಲಕ್ಷಣ ತಲೆನೋವು, ತಲೆನೋವು ಜೊತೆಗೆ ಯಾವ ಸಮಯದಲ್ಲಿ ತಲೆನೋವು ಇದೆ, ಎಷ್ಟು ದಿನದಿಂದ ಇದೆ. ನಮ್ಗೆ ಯಾವಾಗ್ಲೂ ತಲೆನೋವು ಇರಲಿಲ್ಲ ಸರ್, ಇವಾಗ ಒಂದು ತಿಂಗಳು ಮೂರ್ ತಿಂಗಳಿಂದ ತಲೆನೋವು ಬರ್ತಾ ಇದೆ, ಇಡೀ ತಲೆ ನೋವುತ್ತಾ ಇದೆ, ಒಂದು ಭಾಗ ನೋವುತ್ತಾ ಇದೆ, ಅದ್ ಜೊತೆಗೆ ಕಣ್ಣು ಮಂಜು ಮಂಜು ಅನ್ಸುತ್ತೆ, ಎರಡೆರಡು ಕಾಣಿಸ್ತಾ ಇದಾವೆ, ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ತುಂಬಾ ಭಾರ ಇರುತ್ತೆ, ರಾತ್ರಿ ಮಲಗೋ ಸ್ವಲ್ಪ ಕಡಿಮೆ ಇರುತ್ತೆ. ಇವೆಲ್ಲ ನಾವೇನಂತೀವಿ ರೇಸ್ ರೆಸಿಪಿ ಅಂದ್ರೆ ತಲೆಬುರುಡಿಯಲ್ಲಿ ಒಳಗಡೆ ಒತ್ತಡ ಪ್ರೆಷರ್ ಜಾಸ್ತಿ ಆದಾಗಿರುವಂತ ಸಿಂಪಲ್ ಆಗಿರುವಂತಹ ಗುಣಲಕ್ಷಣ. ಇನ್ ಕೆಲವೊಬ್ರು ಅದ್ರ ಜೊತೆಗೆ ವಾಂತಿ ಶುರು ಮಾಡಬಹುದು, ಜೊತೆಗೆ ಯಾವುದೋ ಒಂದು ದೇಹದ ಭಾಗ ಶಕ್ತಿ ಕಡಿಮೆ ಆಗಿರ್ಬಹುದು, ಸ್ಪರ್ಶ ಜ್ಞಾನದಲ್ಲಿ ಬದಲಾವಣೆ, ಮುಖ ಸೋತು ಅಥವಾ ಕಣ್ಣು ರೆಪ್ಪೆಗಳು ಮುಚ್ಚದೆ ಇರಂಗ ಅಂತ ಗುಣಲಕ್ಷಣಗಳು ಶುರು ಆಗ. ಇನ್ ಕೆಲವೊಬ್ರಿಗೆ ಏನಾಗುತ್ತೆ ಪಿಟ್ಸ್ ಅಂತ ಬರಬಹುದು, ಜಟಕ ಅಂತ ಕನ್ನಡದಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಮೆದುಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಗಡ್ಡೆ ಇರಲಿ ಅಥವಾ ರಕ್ತಸ್ರಾವ ಇರಲಿ ಏಟು ಬಿಡಿ, ಅದು ನಾನು ಹೇಳಿದಂಗೆ ಗುಣಲಕ್ಷಣ. ಅದು ಹಾಗಿದ್ದಾಗ ನಾವು ಏನ್ ಮಾಡ್ತೀವಿ ಸ್ಟ್ರಾಂಗ್ ಆಗಿ ಇದ್ರ ಮೆದುಳಲ್ಲಿ ಏನೋ ತೊಂದರೆ ಇದೆ, ಪರೀಕ್ಷೆ ಮಾಡ್ಬಿಟ್ಟು ಸಿಂಪಲ್ ಸ್ಕ್ಯಾನ್ ಆದ್ರೂ ಮಾಡೋಣ ಅಂತ ನಾವ್ ಹೇಳ್ತೀವಿ ಮೇಡಮ್.
1: ಈಗ ಡಾಕ್ಟರ್, ನಾವು ಸಾಮಾನ್ಯವಾಗಿ ಮಕ್ಕಳಿಗಾದ್ರೂ ಹೇಳ್ತಿರ್ತೀವಿ, ನಾವು ಆಡುವಾಗ ಓಡುವಾಗ ತಲೆಗೆ ಪೆಟ್ ಮಾಡ್ಕೋಬೇಡ, ತಲೆಗೆ ಪೆಟ್ ಮಾಡ್ಕೋಬೇಡ ಅಂತ. ಅಂದ್ರೆ ಈ ತಲೆಗೆ ಏನಾದ್ರೂ ಪೆಟ್ಟಾತು ಅಂದ್ರೆ ಅದು ಡೈರೆಕ್ಟ್ ಆಗಿ ಬ್ರೈನ್ ಗೆ ರಿಲೇಟೆಡ್ ಇರ್ತದ ಅಥವಾ ನೀವ್ ಹೇಳಿದಂಗೆ ಔಟರ್ ಪಾರ್ಟ್ ಆಫ್ ದಿ ಹೆಡ್
0: ಅಂದ್ರೆ ಎಷ್ಟು ಬಲದಿಂದ ತಲೆಗೆ ಎಷ್ಟು ಬೀಳುತ್ತೆ ಅದ್ರ ಪ್ರಕಾರ ಹೋಗುತ್ತೆ ಮೇಡಮ್. ತುಂಬಾ ಜನ ಹೈ ವೆಲಾಸಿಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಗಾಡಿಲಿ ಎಷ್ಟು ಸ್ಪೀಡ್ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ಬಂದ್ರೆ ಏನಾಗುದಿಲ್ಲ, ಹಾಗಂತ ಅದು ಒಳ್ಳೇದಲ್ಲ, ನಾನು ಉದಾಹರಣೆ ಮಾತ್ರ ಹೇಳ್ತಾ ಇರೋದು. ಇನ್ ಕೆಲವ್ರ ಮಕ್ಕಳು ಚೂಪಾಗಿರೋ ಚುಚ್ಕೊಂಡ್ಬಿಟ್ಟು ಮಳೆ ಅನ್ಕೊಳ್ಳಿ ಅಥವಾ ಯಾವ್ದೋ ಗೋಡೆ ಗಿಡ ಹಚ್ಕೊಂಡು ಕಟ್ಟಾಗಿ ಎಲುಬು ಕಟ್ಟಾಗಿರ್ಬೋದು. ನಾನು ಆಲ್ರೆಡಿ ಹೇಳಿದಂಗೆ ಯಾವ ಭಾಗದಲ್ಲಿ ಏಟ್ ಆಗಿದೆ, ಎಷ್ಟು ಏಟ್ ಆಗಿದೆ ಅದ್ರ ಪ್ರಕಾರ ಹೋಗ. ಬರೀ ಚರ್ಮದಲ್ಲಿ ಅಥವಾ ತಲೆಬುರುಡಿಗೆ ಏಟ್ ಆದ್ರೆ ನಾವು ಜಾಸ್ತಿ ಇರಲ್ಲ, ಮೆದುಳಿಗೂ ಏಟ್ ಆಗಿತ್ತು, ಸಣ್ಣ ಪುಟ್ಟ ಏಟ್ ಆದ್ರೆ ಚೆನ್ನಾಗಿದ್ದು ಪೇಷಂಟ್ ಮಾತಾಡ್ತಾ ಇದ್ರು, ಅವ್ರಿಗೆ ಆಗಿರೋ ತೊಂದರೆಗೆ ಅವರೇ ಹೇಳ್ತಾ ಇತ್ತಂದ್ರೆ ಏನ್ ಮಾಡ್ತೀವಿ, ಔಷಧಿ ತಗೊಳ್ಳಿ, ಒಂದ್ ನಾಲ್ಕೈದು ದಿನ ಇಂಜೆಕ್ಷನ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ, ನಮ್ ಅಬ್ಸರ್ವೇಷನ್ ಸಲುವಾಗಿ ವಾರ್ಡ್ ಅಲ್ಲಿರಿ, ಆಮೇಲೆ ನೀವು ಫಾಲೋ ಅಪ್ ಅಲ್ಲಿ ಬನ್ನಿ ಅಂತ ಹೇಳ್ತೀರಿ. ನೀವು ಆಕ್ಚುಲಿ ಮೆದುಳುಗಡ್ಡೆ ಜೊತೆಗೆ ಇದೊಂದು ಒಳ್ಳೆ ವಿಚಾರ ನೀವು ಹೇಳಿದ್ರೆ ಅಂದ್ರೆ ಈಗ 15 ಸಾಮಾನ್ಯವಾಗಿ ಹೇಳ್ತಾರೆ 45-50 ವಯಸ್ಸಿನವರಿಗೆ ತಲೆಗೇಟ್ ಆಗೋದು, ಆಕ್ಸಿಡೆಂಟ್ ಆಗಿ ಬೀಳೋದು, ಇವೆಲ್ಲ ಪ್ರಿವೆಂಟೇಬಲ್ ರೋಗಗಳು. ಅಂದ್ರೆ ಇದನ್ನ ತಡೆಗಟ್ಟಬಹುದು, ಸಿಂಪಲ್ ಆಗಿ ಹೆಲ್ಮೆಟ್ ಹಾಕೊಂಡು ಕುಡಿದೆ ಗಾಡಿ ಹತ್ತೋದು, ಟ್ರಾಫಿಕ್ ಸಿಗ್ನಲ್ ಇದ್ ಮಾಡೋದು, ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ಮೆದುಳುಗಡ್ಡೆ ಬಗ್ಗೆ ನಾವು ಹೇಳಿದಂಗೆ ನೀವು ತಲೆಗೇಟ್ ಆಗೋದ್ರಿಂದ ಡೈರೆಕ್ಟ್ ಆಗಿ ಮೆದುಳುಗಡ್ಡೆ ಏನ್ ಬರೋದಿಲ್ಲ, ಅದೊಂದು ಧೈರ್ಯ ಇರಲಿ. ಸೊ ಇಲ್ಲಿವರೆಗೆ ಅದ ರೀತಿ ಆದಂತಹ ಪುರಾವೆಗಳು ಇಲ್ಲ.
1: ಈಗ ಮೆದುಳುಗಡ್ಡೆಗಳು ಅಂದ್ರೆ ಅದು ಗಡ್ಡೆಯ ಆಕಾರದೊಳಗನ ಇರ್ತದೋ ಅಥವಾ ಈ ಕ್ಲಾಟ್ಗಳು ಅಂತ ಹೇಳ್ತೀವಿ ನಾವು, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಹಂಗಿರ್ತದೋ.
0: ಕೆಲವೊಂದು ಗಡ್ಡೆಗಳು ರಕ್ತಸ್ರಾವ ಆಗುತ್ತೆ ಮೇಡಮ್, ಕೆಲವೊಂದು ಉದಾಹರಣೆಗೆ ಗ್ರೇಡ್ 4 ಬಗ್ಗೆ ಹೇಳ್ತಾನೆ, ಗ್ಲಿಯೋಬ್ಲಾಸ್ಟೋಮ ಅಂತ ಹೇಳ್ತೀವಿ, ಅದು ಕೆಲವೊಮ್ಮೆ ಅಂದ್ರೆ ಪ್ರತಿ ಸಲಾನು ಅಲ್ಲ ತುಂಬಾ ಜಾಸ್ತಿ ಆದಾಗ ರಕ್ತಸ್ರಾವ ಆಗ್ಬೋದು. ಮತ್ತೆ ನಾವು ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ, ಸೊ ಆ ಮೈಲೋಮಾಗಳು ಮೆದುಳಿಗೆ ಏನಾದ್ರೂ ಮೆಟಾಸ್ಟಾಸಿಸ್ ಅಂತೀವಿ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅದಾಗ್ಬಹುದು. ಕೆಲವೊಂದು ಮೆನಿಂಜೋಮಾ ಅಂದ್ರೆ ಇವೆಲ್ಲ ರೋಗಕ್ಕೆ ನಾನು ಹೇಳ್ತಾರೋ ವಿಧಾನಗಳಿಗೂ ಯಾವ ಗಡ್ಡೆಗಳಲ್ಲಿ ರಕ್ತಸ್ರಾವ ಆಗ್ಬಹುದು ಅಂತ ಮಾತ್ರ ಉದಾಹರಣೆಗಳನ್ನ ಕೊಡ್ತಾ ಇರೋದು. ಕೋರಿಕಾರ್ಸಿನಮ ಅಂತ ಹೇಳ್ತೀವಿ, ಅಂದ್ರೆ ಗಡ್ಡೆಗಳು ಒಳಗಡೆ ರಕ್ತಸ್ರಾವ ಆಗೋದ್ರಿಂದ ಅದ್ ಮೆದುಳಲ್ಲಿರೋದ್ರಿಂದ ಮೆದುಳಲ್ಲಿ ರಕ್ತಸ್ರಾವ ಅಂತ ಹೇಳಬಹುದು. ಸೊ ಮೆದುಳು ರಕ್ತಸ್ರಾವ ಅದು ಒಂದು ಸೆಪರೇಟ್ ರೋಗನೇ, ಬಟ್ ಮೆದುಳು ಗಡ್ಡೆಗಳಲ್ಲಿ ಕೆಲವೊಂದು ವಿಧಾನಗಳಲ್ಲಿ ಮಾತ್ರ ರಕ್ತಸ್ರಾವ ಆಗಬಹುದು. ಅದು ಬಿಟ್ಟು ನಾನು ಆಲ್ರೆಡಿ ಹೇಳಿದಂಗೆ ಸಿಂಪಲ್ ಆಗಿರೋ ಗುಣಲಕ್ಷಣಗಳು ಅಂದ್ರೆ ಅಲ್ಲಿ
1: ತಲೆನೋವು. ಈಗ ಡಾಕ್ಟರ್, ಇದಕ್ಕೆ ತಪಾಸಣೆ ಮಾಡಿ ಮೆದುಳಲ್ಲಿ ಏನು ತೊಂದರೆ ಆಗಿದೆ, ಗಡ್ಡೆ ಆಗಿದೆಯೋ ಕ್ಲಾಟ್ ಆಗಿದೆಯೋ ಅಂತ ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರಿ. ಮಾಡಿದ್ಮೇಲೆ ಆ ವ್ಯಕ್ತಿಯಲ್ಲಿ ತೊಂದರೆ ಇದೆ ಅಂತ ತಮಗೆ ಗೊತ್ತಾದ್ಮೇಲೆ ಇದು ಕೂಡ ಮೆಡಿಕೇಶನ್ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅಥವಾ ಶಸ್ತ್ರಚಿಕಿತ್ಸೆ ಅನಿವಾರ್ಯ?
0: ತುಂಬಾ ಒಳ್ಳೆಯ ಅಂತ ಪ್ರಶ್ನೆ ಮೇಡಮ್. ಯಾಕಂದ್ರೆ ನಾನು ಆಲ್ರೆಡಿ ಶುರುವಾತಲ್ಲಿ ಹೇಳಿದಂಗೆ 15-19 ವೆರೈಟಿ, ಅದರಲ್ಲಿ ಮತ್ತೆ ವಿಧಗಳಿದೆ. ಎಲ್ಲಾ ರೋಗಗಳಿಗೂ ಆಪರೇಷನ್ ಅವಶ್ಯಕತೆ ಇಲ್ಲ, ಅದೇ ರೀತಿ ಎಲ್ಲಾ ರೋಗಗಳನ್ನು ನಾವು ಔಷಧಿಯಿಂದನೇ ಗುಣ ಮಾಡಕ್ಕಾಗಲ್ಲ. ಕೆಲವೊಂದು ಪ್ರೊಲ್ಯಾಕ್ಟಿನೋಮಾ ಅಂತ ಕೆಲವೊಂದು ಇದೆ, ಅದರ ರಕ್ತ ಪರೀಕ್ಷೆಯಲ್ಲಿ ಮತ್ತೆ ನಾವು ಸ್ಕ್ಯಾನ್ ವಿಧಾನಗಳು ಗೊತ್ತಾಗುತ್ತೆ ಇದು ಪ್ರೊಲ್ಯಾಕ್ಟಿನೋಮಾ ಇರಬಹುದು ಅಂತ. ಅದರಲ್ಲಿ ಕಣ್ಣು ದೃಷ್ಟಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಥವಾ ಕೈಕಾಲು

0: ಶಕ್ತಿ ಕಡಿಮೆ ಆಗದೆ ಇದ್ದಾಗ ನಾವು ಔಷಧಿ ಕೊಟ್ಟು ಪೇಷಂಟ್ ಗಳು ಹೇಳ್ತೀವಿ, ನೀವು ಇದೇ ರೀತಿ ಮೆಡಿಸಿನ್ ತಗೊಳಮ್ಮ, ನೀವು ಕಡಿಮೆ ಆಗುತ್ತೆ. ಯೂಶಲಿ ಗಂಡ್ ಮಕ್ಕಳಲ್ಲೂ ಆಗ್ಬಹುದು. ಇನ್ನು ಕೆಲವೊಂದರಲ್ಲಿ ನಾವು ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದರಲ್ಲಿ ಡೈರೆಕ್ಟ್ ಆಗಿ ಪರೀಕ್ಷೆ ಬಯಾಪ್ಸಿ ಟೆಸ್ಟ್ ಮಾಡೋಣ ಅಥವಾ ಬೆನ್ನೂರು CSF ಟೆಸ್ಟ್ ಮಾಡುವಾಗ ನಮ್ಗೆ ಗೊತ್ತಾದ್ರೆ ಅದು ಬರೀ ರೇಡಿಯೇಷನ್. ರೇಡಿಯೇಷನ್ ಅಂದ್ರೆ ನಾವು ಮೆಡಿಕಲ್ ಟರ್ಮ್ಸ್ ಅದು ಇಟ್ ಮೆಲ್ಸ್ ಲೈಕ್ ಐಸ್. ಸೊ ಆ ರೀತಿ ಮಾಡಬಹುದು, ರೇಡಿಯೇಷನ್ ಇಂದ ಗುಣ ಮಾಡಬಹುದು. ಬಟ್ ಅದೇ ರೀತಿ ನಮ್ಗೆ ಗೊತ್ತಿರಬೇಕು, ಎಲ್ಲಾ ರೋಗಕ್ಕೂ ಔಷಧಿಗಳು ಮೆದುಳುಗಡ್ಡೆಗಿಲ್ಲ. ಸೊ ಜಾಸ್ತಿ ಮೆದುಳುಗಡ್ಡೆಗೆ ಅದು ಆಪರೇಷನ್ ಮಾಡಿ ತೆಗೆದ್ರೆ ಒಳ್ಳೇದು. ಇನ್ನು ಕೆಲವೊಂದು ಪರ್ಟಿಕ್ಯುಲರ್ ರೋಗಗಳಲ್ಲಿ ಮಾತ್ರ ನಾವು ಡೆಫಿನೆಟ್ಲಿ ಅದು ಔಷಧಿ ಕೊಡಬಹುದು. ಆಲ್ರೆಡಿ ನೀವು ಒಂದು ಆಕ್ಚುಲಿ ಸೂಕ್ಷ್ಮವಾಗಿ ಮೆನ್ಷನ್ ಮಾಡಿದ್ರಿ, ಯಾವಾಗ ನರ ರೋಗ ತಜ್ಞರಿಗೆ ಭೇಟಿ ಆಗಬೇಕು. ನಾನೊಂದು 15 ಒಂದು ಪೇಷಂಟ್ ಗೆ ಇದೇ ರೀತಿ ಆಪರೇಷನ್ ಮಾಡಿ 10 ಆಪರೇಷನ್ ಆಯ್ತು. ಅದು ಆ ಪೇಷಂಟ್ ಗೆ ತುಂಬಾ ದೊಡ್ಡ ಗಡ್ಡೆ, ಅದು ಆಲ್ರೆಡಿ ನರ್ಗಳೆಲ್ಲ ವೀಕ್ನೆಸ್ ಆಗಿತ್ತು. ಅದಕ್ಕೆ ತಕ್ಕಂತಹ ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆಪರೇಷನ್ ಮಾಡಿದ್ವಿ. ಎಷ್ಟಾಗತ್ತೆ ಅಷ್ಟು ಮಾಡಿದ್ವಿ. ಅದೆಷ್ಟು ಬೆಳೆದಿತ್ತಂದ್ರೆ ರಕ್ತನಾಳಗಳು ನರಗಳು ಎಲ್ಲ ಅದರಲ್ಲೇ ಹೋಗ್ಬಿಟ್ಟಿತ್ತು. ಹೊಸ ತೊಂದರೆ ಆಗಬಾರ್ದು ಅಂತ ಸುತ್ತಮುತ್ತ ರಕ್ತನಾಳಗಳ ಡ್ಯಾಮೇಜ್ ಆಗದಿರುವ ಹಾಗೆ ನಾವು ತೆಗೆದಿದ್ವಿ. ಇನ್ನೊಂದು ಉದಾಹರಣೆ ಅಂದ್ರೆ ನರಗುಂದಿನ ಒಂದು ಪೇಷಂಟ್, 12 ಮಗು, ಅದು ಪೇಪರ್ ಅಲ್ಲಿ ನಾವು ಹಾಕಿದೆ. ನಾನು ಒಂದ್ ಸೈಡ್ ಅಲ್ಲಿ ವೀಕ್ನೆಸ್ ಆಗಿ ತಲೆನೋವು ಆಗಿ ಮಗು ಆಲ್ಮೋಸ್ಟ್ ಸುಂದಾಗ್ತಾ ಇತ್ತು, ಅಂದ್ರೆ ಪ್ರಜ್ಞೆ ಕಡಿಮೆ ಆಗ್ತಾ ಇತ್ತು. ಆವಾಗ ಲೋಕಲ್ ಡಾಕ್ಟರ್ ಒಬ್ರು ಸ್ಕ್ಯಾನ್ ಮಾಡ್ಬಿಟ್ಟು ಅದ್ರಲ್ಲಿ ಗಂಡೆ ಕಂಡು ಬಂದ್ರು, ಇನ್ನೊಂದು 10 ಔಷಧಿ ತಗೊಂಡ್ರಿ ಲಕ್ವ ಆದಂಗಿದೆ, 12 ಆ ರೀತಿ ಆಗುವ ಸಾಧ್ಯತೆ ಕಡಿಮೆ. ಸೊ ನೀವು ಆಮೇಲೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಪ್ರಾಬ್ಲಮ್ ಏನಾಗುವುದಂದ್ರೆ ನಾವು ಸಮಯದಲ್ಲಿ ನೀವು ಬರಲಿಲ್ಲ ಪೇಷಂಟ್, ತುಂಬಾ ತೊಂದರೆಗಳಾದ್ರೆ ಟ್ರೀಟ್ಮೆಂಟ್ ಮತ್ತೆ ರಿಸಲ್ಟ್ ಕೊಡೋದು ತುಂಬಾ ಕಷ್ಟ ಆಗತ್ತೆ. ಇದೊಂದು ಒಳ್ಳೆಯ ಉದಾಹರಣೆ. ತೊಂದರೆಗಳು ಗೊತ್ತಾದನು ಸರಿಯಾದ ಸಮಯದಲ್ಲಿ ಜನ ಬರೋದು ತುಂಬಾ ಇಂಪಾರ್ಟೆಂಟ್. ಸೊ ಲೇಟ್ ಆಗಿ ಬಂದ್ರೆ ತುಂಬಾ ತೊಂದರೆಗಳಾದಾಗ ನಮಗೆ ಅದರದ ಪೂರ್ತಿ ಗುಣನ ಪಡಿಸೋದು ರಿಸಲ್ಟ್ ಕೊಡೋದು ಕಷ್ಟ ಆಗುತ್ತೆ.
1: ಅಂದ್ರೆ ಈಗ ಇದರ ಮುಖ್ಯ ಲಕ್ಷಣಗಳಾದಂತ ಅಂದ್ರೆ ನಿರಂತರವಾದ ತಲೆನೋವು ಇದ್ದಿರಬಹುದು ಅಥವಾ ವಾಮಿಟಿಂಗ್ ಇದ್ದಿರಬಹುದು, ದೃಷ್ಟಿ ಮಂಜಾಗುವಿಕೆ ಇದ್ದಿರಬಹುದು, ನಮ್ಮ ದೇಹ ಇಂಬ್ಯಾಲೆನ್ಸ್ ಆಗಿ ನಡೀಲಿಕ್ಕೆ ಕಷ್ಟ ಆಗ್ತಿರಬಹುದು, ಈ ತರದ ಲಕ್ಷಣಗಳು ಕಂಡು ಬಂದಾಗ ನಿಧಾನ ಮಾಡದೆ ನರರೋಗ ತಜ್ಞರನ್ನು ಭೇಟಿಯಾಗುವುದು ಸೂಕ್ತ.
0: ಸೂಕ್ತ ಮೇಡಮ್. ಕೆಲವೊಂದು ನಾವು ಸೂಪರ್ ಸ್ಪೆಷಲಿಸ್ಟ್ ಇರೋದ್ರಿಂದ ತುಂಬಾ ಜನ ರೆಫರ್ಡ್ ಅಂತಾರೆ, ಅಂದ್ರೆ ಆಲ್ರೆಡಿ ಚೆಕ್ಅಪ್ ಮಾಡ್ಬಿಟ್ಟು ಗಡ್ಡೆನ ಪರಿಶೀಲನೆ ಮಾಡ್ಕೊಂಡು ಕಂಡು ಹಿಡಿದಿರ್ತಾರೆ, ಅವರು ಬಂದು ನಮಗೆ ಸಮಾಲೋಚನೆ ಕನ್ಸಲ್ಟೇಷನ್ ಮಾಡ್ತೇವೆ, ನಾವು ಕೆಲವೊಂದು ಕೇಳ್ತೀವಿ. ಇನ್ನೊಂದು ಉದಾಹರಣೆ ಹೇಳ್ಬೇಕಾದ್ರೆ ಒಂದು 1 ಹಿಂದ್ಗಡೆ ಇದೇ ರೀತಿ ಕಡೆ ವೀಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಸ್ಕ್ಯಾನ್ ಆಗಿದೆ, ಹೆಚ್ಚು ಕಡಿಮೆ 1/3 ಮೆದುಳಷ್ಟು ಗಡ್ಡೆ ಇದೆ, ಮೆನಿಜೋಮ ಗಡ್ಡೆ ಇದೆ. ಆ ತಾಯಿಗೆ ಬರುವತ್ತಿಗೆ ತುಂಬಾ ವೀಕ್ನೆಸ್ ಆಗ್ಬಿಟ್ಟು ಬಲಗಡೆ ಮಾತು ಆಲ್ಮೋಸ್ಟ್ ನಿಲ್ಲಕ್ ಶುರು ಆಗಿತ್ತು. ಅದನ್ನ ಒಂದು 6-8 ಸರ್ಜರಿ ಮಾಡಿ ತೆಗೆದ್ವಿ, ಪೂರ್ತಿ ಒಂದು ಗಡ್ಡೆ ಒಂದೇ ಪೀಸ್ ಅಲ್ಲಿ ಬಂದಂಗಾಯ್ತು. ಸೊ ನೀವು ಮೆನ್ಷನ್ ಮಾಡಿದಾಗ ಅವರು ಸರಿಯಾದ ಸಮಯದಲ್ಲಿ ಬಂದು ತೊಂದರೆಗಳಾಗದೆ ಇರುವಂಗೆ ಆದ್ರೆ ಅಟ್ಲೀಸ್ಟ್ ಮೆದುಳಲ್ಲಿ ಗಡ್ಡೆ ಇದೆ ಅಂತ ಗೊತ್ತಾದಾಗ ನೀವು ತುಂಬಾ ಲೇಟ್ ಮಾಡಬಾರ್ದು, ಸಮಯ ಕಳಿಬಾರ್ದು. ಸೂಪರ್ ಸ್ಪೆಷಲಿಸ್ಟ್ ಹೇಳಿದಂಗೆ ಅದು ಸರ್ಜರಿ ಹೇಳಿದ್ರೆ ದಯವಿಟ್ಟು ಸಮಯದಲ್ಲಿ ಮಾಡಿಸ್ಕೊಳ್ತಾರೆ.
1: ಈಗ ಡಾಕ್ಟರ್, ಈ ಮೆದುಳು ಗಡ್ಡೆಗಳು ಈಗ ಮಾತಾಡ್ತಾ ನೀವು 2-3 ಉದಾಹರಣೆಗಳನ್ನು ಕೊಟ್ಟ ಹಾಗೆ ಕೆಲವು ದೊಡ್ಡ ಸೈಜ್ ಅಲ್ಲಿ ಇರ್ತದೆ, ಕೆಲವು ಚಿಕ್ಕದಿರ್ತದೆ. ಇವು ಒಂದ್ಸತಿ ನೀವು ಸರ್ಜರಿ ಮಾಡಿ ತೆಗೆದ ಮೇಲೆ ಮತ್ತೆ ಮತ್ತೆ ಮರುಕಳಿಸೋ ಸಾಧ್ಯತೆ ಇರ್ತದೆ?
0: ಗ್ರೇಡ್ 1 ಮತ್ತೆ ಗ್ರೇಡ್ 2 ಮೇಡಮ್ ಬರೋದಿಲ್ಲ ಮೇಡಮ್. ಅದಕ್ಕೆ ಯೂಶಲಿ ನಾವೇನ್ ಮಾಡ್ತೀವಿ, ಸರ್ಜರಿಯ ಮೂಲಕ ಏನಂದ್ರೆ ನಮ್ ತಾತ್ಪರ್ಯ ಅಂದ್ರೆ ಒಂದು ಅದರದ ಸೈಜ್ ಕಡಿಮೆ ಮಾಡಬೇಕು. ನಾನೊಂದು ಆಲ್ರೆಡಿ ಉದಾಹರಣೆ ಕೊಟ್ಟೆ, ಕೆಲವೊಂದಂದ್ರು ಪೂರ್ತಿ ತೆಗೆದೆ, ಅದನ್ನ ಒಂದ್ ಸ್ವಲ್ಪ ಬಿಡುವ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಸೇಫ್ ಸುರಕ್ಷಿತವಾದಂತ ಮೆದುಳು ಭಾಗಗಳಲ್ಲಿದ್ದು. ಇನ್ನು ಕೆಲವೊಂದರಲ್ಲಿ ರಕ್ತನಾಳಗೊಳಗಡೆ ಇರುತ್ತೆ, ಅವಾಗ ಗಡ್ಡೆ ತೆಗೆದ್ಬಿಟ್ಟು ಆ ರಕ್ತನಾಳ ಡ್ಯಾಮೇಜ್ ಆಯ್ತು, ನರ ಡ್ಯಾಮೇಜ್ ಆದ್ರೆ ಉಪಯೋಗ ಇಲ್ಲ. ಸೊ ಆ ರೀತಿ ಇದ್ದಾಗ ನಾವೇನ್ ಮಾಡುತ್ತೆ, ಹೊಸ ತೊಂದರೆ ಆಗುವುದನ್ನು ಬಿಟ್ಟು ಬರ್ತೀವಿ. ಸೊ ಮತ್ತೆ ಬರುವಂತ ರೋಗಗಳು ಗ್ರೇಡ್ 3 ಮತ್ತೆ ಗ್ರೇಡ್ 4 ಇದ್ದಾಗ ಅದು ಬರಬಹುದು. ಅದಕ್ಕೆ ಬೇರೆ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಇರುತ್ತೆ, ಆಪರೇಷನ್ ಜೊತೆಗೆ ಕೀಮೋಥೆರಪಿ ಕೊಡಬೇಕಾಗಬಹುದು, ರೇಡಿಯೇಷನ್ ಕೊಡಬೇಕಾಗಬಹುದು. ಪ್ರತಿಯೊಂದು ರೋಗಕ್ಕೂ ಒಂದು ಪರ್ಟಿಕ್ಯುಲರ್ 5-year ಸರ್ವೈವಲ್ ರೇಟ್ ಅಂತ ಇರುತ್ತೆ, ಈ ರೋಗಕ್ಕೆ ಇಷ್ಟು ಬದುಕುವಂತ ಸಾಧ್ಯತೆಗಳು ಕನ್ನಡದಲ್ಲಿ ಹೇಳಬೇಕಾಗಿರುತ್ತೆ. ಅದರ ಪ್ರಕಾರ ಮಾಡಿ ನಾವು ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಹಾ, ಈ ಗ್ರೇಡ್ ಬಂದಿದೆಪ್ಪ, ನಾವು ಟೆಸ್ಟ್ ಮಾಡಿಸಿದೀವಿ, ಇದನ್ನ ಮುಂದಿನ ಮಾಡಿಸ್ಕೋದು ಒಳ್ಳೇದಂತ ನಾವು ಹೇಳ್ತೀವಿ. ಸೊ ಆ ರೀತಿ ರೋಗಗಳು ಕೆಲವೊಂದು ವಾಪಸ್ ಬರಬಹುದು, ಕೆಲವೊಂದಂತೂ ಬರೋದೇ ಇಲ್ಲ.
1: ಈಗ ಡಾಕ್ಟ್ರೆ, ಇನ್ನೊಂದು ನಾವೇನ್ ಕೇಳ್ತಿರ್ತೀವಿ ಅಂತಂದ್ರೆ, ನೀವು ಮಾತಾಡ್ತಾ ಹೇಳಿದ್ರಿ ನಮ್ಮ ಎಡಗಡೆಯ ಮೆದುಳು ಬಲಗಡೆಯ ಭಾಗವನ್ನ, ಬಲಗಡೆ ಮೆದುಳು ಎಡಗಡೆಯ ಭಾಗವನ್ನ ನಿಯಂತ್ರಿಸ್ತದೆ ಅಂತೇಳಿ. ಈ ಆಕ್ಸಿಡೆಂಟ್ಗಳು ಆದಾಗ, ತಲೆಯ ಹಿಂಭಾಗದಲ್ಲಿ ಪೆಟ್ಟಾದಾಗ ಅವ್ರಿಗೆ ಬ್ರೈನ್ ಡೆಡ್ ಅನ್ನುವಂತ ಒಂದು ಶಬ್ದವನ್ನ ವೈದ್ಯರು ಬಳಸ್ತಿರ್ತಾರೆ, ಯಾವ ಸಮಯದಲ್ಲಿ ಬ್ರೈನ್ ಡೆಡ್ ಆಗ್ತದಂತೆ?
0: ಅಂದ್ರೆ ಮೇಡಮ್, ಆಕ್ಚುಲಿ ಏನಾಗಿರುತ್ತೆ, ಅದಕ್ಕೂ ಒಂದು ಕೆಲವೊಂದು ಫಿಕ್ಸ್ ಇಂಡಿಕೇಟ್ ಅಥವಾ ಫ್ಯಾಕ್ಟರ್ಸ್ ಇದೆ. ಒಂದು ಮನುಷ್ಯ ತನ್ನಗೆ ತಾನೇ ಉಸಿರಾಡೋದಿಲ್ಲ, ಅಂದ್ರೆ 1 ನಾವು ಪರೀಕ್ಷೆ ಮಾಡ್ತೀವಿ, ಕಿವಿಯಲ್ಲಿ ತಂಪು ನೀರು ಹಾಕಿ ಅದರಿಂದ ಕಣ್ಣಲ್ಲಿ ರಿಯಾಕ್ಷನ್ ಆಗ್ತದೆ, ನಾವು ಕ್ಯಾಲರಿ ಟೆಸ್ಟ್ ಅಂತ ಹೇಳ್ತೀವಿ. ಕಣ್ಣಲ್ಲಿ ನಮ್ಗೆ ಒಂದು ಸಣ್ಣಾಗಿರೋ ಗಾಳಿನೇ ಜೋರಾಗಿ ಬಡಿಲಿ ಅಥವಾ ಒಂದು ಉಸುಕು ಅಥವಾ ಧೂಳು ಬಿದ್ರು ನಮಗೆ ಕಣ್ಣು ಮುಚ್ಕೊಳ್ತೀವಿ, ಆ ರೀತಿ ಪರೀಕ್ಷೆಗಳನ್ನ ನಾವು ಮಾಡ್ತೀವಿ. ಕಣ್ಣಿನಲ್ಲಿ ರಿಯಾಕ್ಷನ್ ಇದೆಯಾ ಇಲ್ಲ, ಲೈಟ್ಗೆ ಅದು ರಿಯಾಕ್ಷನ್ ಮಾಡುತ್ತೆ. ಮತ್ತೆ ಸ್ವಲ್ಪ ನಿಮ್ಗೆ ಗೊತ್ತಿರಬಹುದು, ನಮ್ಗೆ ಜೊಲ್ಲಾಗ್ಲಿ ಅಥವಾ ಊಟದ ಒಂದು ಅಗಳು ನಮ್ಗೆ ನೆತ್ತಿಗೆ ತಪ್ಪ

0: ಜೀವ ಹೋದಂಗಾಯ್ತು ಅಂತ. ಸೊ ಇವೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ಇದು ತುಂಬಾ ಸೂಕ್ಷ್ಮವಾಗಿರುವಂತಹ ನರದ ರೆಸ್ಪಾನ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈ ರೀತಿ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿ ಅದರಲ್ಲಿ ನಾವು ಪಾಸಿಟಿವ್ ರೆಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಾವು ಬ್ರೇನ್ ಡೆಡ್ ಅಂತ ಡಿಕ್ಲೇರ್ ಮಾಡಿ. ಇದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಜನಕ್ಕೆ ಇದು ನಾನು ಹೇಳೋದ್ರಿಂದ ಈ ಪದಗಳ ಕಿವಿಲಿ ಹೋದ್ರೆ ಡಾಕ್ಟರ್ ಅವ್ರು ತಿಳಿಸಿ ಹೇಳುವಾಗ ಅವರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಹೇಳಿದಂಗೆ ಮತ್ತೆ ಮತ್ತೆ ಬಹಳ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ತಲೆಗೇಟ್ ಆಗೋದು ಅಂತಹ ಆಗದೇ ಇರೋ ನೋಡ್ಕೊಳ್ಳೋ ಅಂತ ರೋಗ, ಹೆಲ್ಮೆಟ್ ಹಾಕದೆ ಗಾಡಿ ಹತ್ಬೇಡಿ, ಕುಡ್ಬಿಟ್ಟು ಗಾಡಿ ಹತ್ಬಿಡಿ, ರಾತ್ರಿ ಅವಶ್ಯಕತೆ ಇಲ್ಲ ಅಂದ್ರೆ ಗಾಡಿಲಿ ಹೋಗ್ಬೇಡಿ. ನೀವು ಸರಿಯಾಗಿದ್ರು ಇನ್ನೊಬ್ರು ಬಂದು ಗುದ್ಸ್ಬೋದು, ಏನೋ ಒಂದು ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಿದ್ದಾಗ ಸಣ್ಣ ಪುಟ್ಟ ಏಟಾದ್ರೂ ಟ್ರೀಟ್ಮೆಂಟ್ ಇದೆ. ಈಗಿರುವ ವಿಜ್ಞಾನದಲ್ಲಿ ಆಲ್ಮೋಸ್ಟ್ ಜೀವ ಹೋಗುವಂತಹ ಪೇಷಂಟ್ ಅನ್ನು ತುಂಬಾ ಬಗ್ಸಿ ಎದ್ದು ಅಡ್ಡಾಡುವಂತಹ ಉದಾಹರಣೆಗಳಿದೆ. ಬಟ್ ಅದು ಆಗದೆ ಇರೋ ಅಂತ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದು.
1: ಹೌದು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ. ಈಗ ಡಾಕ್ಟರ್, ಒಂದು ನಿಮ್ಗೆ ಕೊನೆಯ ಪ್ರಶ್ನೆ ನಾನು ನಿಮ್ಗೆ ಕೇಳುದು ಅಂದ್ರೆ, ಈ ಬ್ರೇನ್ಗೆ ಟ್ಯೂಮರ್ ಆಗ್ಲಿ ಅಥವಾ ಏನೋ ತೊಂದರೆ ಆದಾಗ ಸರ್ಜರಿ ಅಂತ ಮಾಡಿದ್ರೆ, ಈಗ ನಾವು ಕೀ ಹೋಲ್ ಸರ್ಜರಿ ಅಂತ ಕೇಳ್ತೀವಿ, ಇದರಲ್ಲಿ ಏನಾದ್ರೂ ಬದಲಾವಣೆಗಳು ಇದೆಯಾ ಅಥವಾ ಪೂರ್ತಿ ತಲೆಯನ್ನ ಶೇವ್ ಮಾಡಿ ನಾರ್ಮಲ್ ಸರ್ಜರಿ ಮಾಡೋ ತರಾನೇ ಮಾಡ್ತೀವಿ?
0: ಆಕ್ಚುಲಿ ತುಂಬಾ ತುಂಬಾ ಒಳ್ಳೆಯ ಪ್ರಶ್ನೆ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ತುಂಬಾ ಜನ ಕೇಳೋದಿಲ್ಲ ಈ ಪ್ರಶ್ನೆ. ನಾನಾಗಿ ಉಲ್ಟಾ ಪೇಷಂಟ್ ನಾನು ಹೇಳ್ತಿರ್ತೀನಿ, ಸರ್ ನಿಮ್ ಈ ರೀತಿ ರೋಗದಲ್ಲಿ ಈ ರೀತಿ ಮಾಡೋಣ, ಸೊ ನಿಮ್ಗೆ ಅವಶ್ಯಕತೆ ಇಲ್ಲ, ದೊಡ್ಡದಾಗ ಪೂರ್ತಿ ಶೇವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಸ್ಪೆಷಲಿ ಲೇಡೀಸ್ಗೆ, ಅವರಿಗೆ ಬೇಕು ಅಂದ್ರೆ ಮಾತ್ರ ತೆಗಿತೀವಿ. ನಾನು ಕೆಲವೊಂದು ಉದಾಹರಣೆಗಳನ್ನ ರೆಗ್ಯುಲರ್ ಆಗಿ ಪೇಪರ್ ಅಲ್ಲಿ ಹಾಕಿ, ಒಂದು ಪೇಷಂಟ್ ಹೀದೇ ಆಗಿತ್ತು, ತಲೆನೋವು ಅಂತ ಬಂದ್ರು ಮೈಗ್ರೇನ್ ಇರ್ಬೋದು ಮಾ, ಔಷಧಿ ನಾನೇ ಕೊಟ್ಟೆ. ಆಮೇಲೆ 15 ದಿನ ಸರ್ ಕಡಿಮೆ ಆಗಿಲ್ಲ, ಸ್ಕ್ಯಾನ್ ಮಾಡೋಣ, ಮೆದುಳುಗಡ್ಡೆ ಇತ್ತು. ಸೊ ಒಂದು ಆಪರೇಷನ್ ನಾವು ಸ್ಮಾಲ್ ಹೋಲ್ ಮಾಡ್ಬಿಟ್ಟು ಕ್ಲಿಯರ್ ಮಾಡಿದ್ವಿ. ನಾನು ಆಲ್ರೆಡಿ ಹೇಳಿದಂಗೆ ಕೆಲವೊಂದು ಇಂಡಿಕೇಟೆಡ್ ಪೇಷಂಟ್ ಗೆ ಡೆಫಿನೆಟ್ಲಿ ಕೀ ಹೋಲ್ ಸರ್ಜರಿನೇ ಮಾಡಬಹುದು. ಸೈಜ್ ತುಂಬಾ ಜಾಸ್ತಿ ಇತ್ತು, ಸುತ್ತಮುತ್ತ ಸೂಕ್ಷ್ಮವಾಗಿರುವಂತ ಮೆದುಳಿನ ಭಾಗಗಳಿದ್ದಾಗ ನಾವು ಕೀ ಹೋಲ್ ಮಾಡ್ಬಿಟ್ಟು ಸಣ್ಣ ಜಾಗದಲ್ಲಿ ಒದ್ದಾಡೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ಅವಾಗ ಹೇಳ್ತೀವಿ ಗಡ್ಡೆ ಸೈಜ್ ಜಾಸ್ತಿ ಆಗಿದೆ ಅಮ್ಮ, ನೀವು ರೆಗ್ಯುಲರ್ ಮಾಡೋದು ಒಳ್ಳೇದು ನಿಮಗೆ, ಆದ್ರೆ ನಾನು ಕಲಗುತ್ತೆ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರೋದಿಲ್ಲ. ಪಿಟ್ಯುಟರಿ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಮೊದಲಂಗೆ ಓಪನ್ ಮಾಡೋ ಸಾಧ್ಯತೆ ಬಹಳ ಕಡಿಮೆ. ಕೆಲವೊಂದು ಆಪರೇಷನ್ ಮಾಡ್ತೀವಿ ಕೆಲವೊಂದು ಪಿಟ್ಯುಟರಿ, ಬಟ್ ತುಂಬಾ ಆಪರೇಷನ್ ಮೂಗಿಂದ ಮಾಡ್ತೀವಿ, ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಇನ್ ಕೆಲವೊಂದು ಕಿವಿ ಹಿಂದೆ ಭಾಗದಲ್ಲಿ ಸಣ್ಣದಾಗಿ ಕೀ ಹೋಲ್ ಆಪರೇಷನ್ ಮಾಡಿ, ಟ್ರೈಜಮಿನ್ ನ್ಯೂರಾಲಜಿ ಅಂತೀವಿ, ರಕ್ತ ನಾಳ ಒಂದು 5ನೇ ನರದ ಮೇಲೆ ಕೂತಿರುತ್ತೆ, ಮುಖ ಉರಿ ನೋವು ಶಾಕ್ ಹೊಡೆದಂಗ್ ನೋವು ಬದಿರುತ್ತೆ, ಅದು ಸಣ್ಣದಾಗಿ ಗಡ್ಡೆಗಳಾಗಿರುತ್ತೆ. ಕೀ ಹೋಲ್ ಸರ್ಜರಿಗಳಲ್ಲಿ ತುಂಬಾ ಬದಲಾವಣೆಗಳಾಗಿದೆ. ಮೊದಲದಂಗೆ ಪೂರ್ತಿ ಹೆಡ್ ಶೇವ್ ಮಾಡೋ ಅವಶ್ಯಕತೆ ಇಲ್ಲ, ಪೂರ್ತಿ ಕೊಯ್ದು ಅಥವಾ ಓಪನ್ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸರ್ಜರಿ ನಾವು
1: ಬದಲಾವಣೆ ತುಂಬಾ ಬದಲಾಗಿದೆ.
0: ಹೌದು,
1: ಅಂದ್ರೆ ಮೊದಲು ಒಂದು ಕಾಲಕ್ಕೆ ಜನ ಹೆದರ್ತಿದ್ರು ಮೆದುಳಿನ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ನಾನು ಹೊಳ್ಳಿ ಬದುಕ್ ಬರ್ತೀನೋ ಇಲ್ಲೋ ಅನ್ನೋ ಒಂದು ಭಯ ಇತ್ತು.
0: ಈಗೂ ತುಂಬಾ ಮೂಢನಂಬಿಕೆಗಳಿದೆ ಮೇಡಮ್. ಇಷ್ಟೆಲ್ಲ ನಾವು ಹೇಳಿದಾಗ ಉದಾಹರಣೆಗಳು ತೋರಿಸಿದ್ರು, ನಾವು ಅವರು ನೋಡ್ತಿರ್ತಾರೆ ಟಿವಿಲಿ ನ್ಯೂಸ್ ಪೇಪರ್ ಓದ್ತಿರ್ತಾರೆ, ಆದ್ರೂ ಅನ್ಫಾರ್ಚುನೇಟ್ಲಿ ಈ ರೀತಿ ಮೋಸ್ಟ್ಲಿ ಕಾರ್ಯಕ್ರಮದಿಂದ ಅವ್ರಿಗೆ ಏನಾಗುತ್ತೆ ಜ್ಞಾನ ಬಂದ್ರೆ ಒಳ್ಳೇದು. ಮೂಢನಂಬಿಕೆಗಳು ಬೇಡ, ದಯವಿಟ್ಟು ಬೇಡ, ಅದರ ಜ್ಞಾನ ಪಡ್ಕೊಳ್ಳೋಣ.
1: ಏನಾದ್ರೆ
0: ಸಮಾಲೋಚನೆ ಮಾಡಲ್ಲ, ಒಬ್ರಿಲ್ಲಾದ್ರೆ ಇನ್ನೊಬ್ರು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಬಟ್ ಕರೆಕ್ಟ್ ಆಗಿರುವಂತಹ ಚಿಕಿತ್ಸೆ
1: ಅಲ್ಲ, ಅಟ್ ಲೀಸ್ಟ್ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಆದ್ರೂ ಮಾಡಿದ್ರೆ ಅರ್ಧ ಆರಾಮಾಗ್ತದೆ.
0: ನಿಜ.
1: ಆಯ್ತು ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರ, ಈ ಮೆದುಳು ಗಡ್ಡೆ ಹೆಂಗಿರ್ತದ, ಮೆದುಳಿನ ಕಾರ್ಯವೈಖರಿಯ ಜೊತೆ ಜೊತೆಗೆ ಗಡ್ಡೆಗಳು ಆಗುವುದಕ್ಕೆ ಏನ್ ಕಾರಣ, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ನಮ್ಮ ಕೇಳುಗರಲ್ಲಿ ಕಳಕಳಿಯಾಗಿ ಕೇಳ್ಕೊಂಡಿದ್ದು ಅಂದ್ರೆ, ಯಾವುದೇ ತರಹದ ತಲೆನೋವು ವಾಂತಿ ನಡಿಗೆಯಲ್ಲಿ ಇಂಬ್ಯಾಲೆನ್ಸ್ ಆಗಿರೋದು ಇಂತಹ ಲಕ್ಷಣಗಳು ಕಂಡು ಬಂದಾಗ ಏನೋ ಆಗಿರಬಹುದು ವೀಕ್ನೆಸ್ ಆಗಿರಬಹುದು ಅಂತ ಉದಾಸೀನ ಮಾಡದೆ ನರ ರೋಗ ತಜ್ಞರನ್ನ ಸೂಕ್ತ ಸಮಯದಲ್ಲಿ ಭೇಟಿ ಆದಾಗ ಮುಂದೆ ಆಗುವಂತಹ ಅನಾಹುತವನ್ನ ತಪ್ಪಿಸ್ಕೊಳ್ಬಹುದು ಮತ್ತೆ ಸುಲಭವಾಗಿ ಚಿಕಿತ್ಸೆಯನ್ನ ಪಡಿಬಹುದು ಅನ್ನೋ ಮಾತನ್ನ ತಾವು ಹೇಳಿದ್ರಿ. ಮತ್ತೆ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರ ಕ್ಲಿನಿಕ್ ಹುಬ್ಬಳ್ಳಿ ಜೊತೆಗೆ ಜನರಿಗೆ ಅನುಕೂಲ ಆಗ್ಲಿ ಅಂತ ಬೆಳಗಾವಿಯಲ್ಲಿ ಕೂಡ ಇದೆ. ಹೆಚ್ಚಿನ ತೊಂದರೆ ಇದ್ರೆ, ನರರೋಗಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸುಲಭವಾಗಿ ಪರಿಹಾರವನ್ನ ಪಡ್ಕೊಳ್ಬಹುದು ಅಂತ ಆಶಿಸ್ತಾ ಈ ಸಂದರ್ಶನವನ್ನ ಇಲ್ಲಿಗೆ ಮುಗಿಸೋಣ.
0: ಧನ್ಯವಾದಗಳು, ನಮಸ್ಕಾರ.
2: ಬ್ರೇನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ನರರೋಗ ತಜ್ಞರಾದ ಡಾ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣೇಕ್. ಈಗ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾ ಶಾಂತಲಾ ಹರ್ಲೇಕರ್ ಅವರು.
3: ಒಂದು ನವಜಾತ ಶಿಶು ಹಾಗೂ ಅದರ ತಾಯಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗುವುದು. ಆದರೆ ಅವರಿಬ್ಬರ ಆರೈಕೆಯಲ್ಲಿ ಹಲವಾರು ಪದ್ಧತಿಗಳು ಹಾಗೂ ಚಿತ್ರ ವಿಚಿತ್ರವಾದ ನಂಬಿಕೆಗಳು ಕಂಡುಬರುವು. ಅವು ಯಾವುವು ಹಾಗೂ ಅವುಗಳಿಂದ ಆಗುವ ಪರಿಣಾಮಗಳು ಏನು ಎಂಬುದರ ಬಗ್ಗೆ ವಿಚಾರ ಮಾಡೋಣ. ಮೊದಲಿಗಾಗಿ ನಾವು ಪದ್ಧತಿ ಅಂದರೆ ಏನು ಹಾಗೂ ಅದು ಹೇಗೆ ಚಾಲನೆಯಲ್ಲಿ ಬಂತು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ

ಮಾಡೋಣ. ಹಲವಾರು ವರ್ಷಗಳಿಂದ ಕಾಯ್ದುಕೊಂಡು ಬಂದಿರುವಂತಹ ರೀತಿಗಳೇ ಪದ್ಧತಿ. ಹಿಂದಿನ ಕಾಲದ ಜನರು ತಮಗೆ ಅನುಕೂಲವಾದಂತೆ ಆಗಿನ ಕಾಲದಲ್ಲಿ ಲಭ್ಯವಾಗಿರುವ ವಸ್ತುಗಳನ್ನು ಉಪಯೋಗಿಸಿ ಉತ್ತಮವಾದ ಆರೈಕೆ ಕೊಡುವ ಪ್ರಯತ್ನ ಮಾಡುತ್ತಿದ್ದರು. ಉದಾಹರಣೆಗಾಗಿ ಆ ಕಾಲದಲ್ಲಿ ಚಳಿ ಜಾಸ್ತಿ, ಮಳೆ ಜಾಸ್ತಿ, ಸ್ವೆಟರ್, ಹೊದಿಕೆ, ಗಾದಿ ಉಪಯೋಗ ಕಮ್ಮಿ. ಹೀಗಾಗಿ ಬಾಣಂತಿ ಹಾಗೂ ನವಶಿಶುವಿಗೆ ಇದ್ದಲಿಯಿಂದ ಕಾಯಿಸುವುದು, ತಲೆ ಕಟ್ಟಿ ಹಲವಾರು ಪದರಿನ ಬಟ್ಟೆ ಹಾಕುತ್ತಿದ್ದರು. ಈಗ ಯಾವುದೇ ಕಾಲವಿರಲಿ ಶಖೆ ಇರುವುದೇ, ಹಾಗಾಗಿ ಮೊದಲಿನಂತೆ ಹಲವಾರು ಪದರಿನ ಬಟ್ಟೆ ಹಾಕಿದರೆ ತಾಯಿ ಹಾಗೂ ಮಗುವಿಗೆ ಹಿಂಸೆ ಆಗುವುದು. ಈಗಿನ ಕಾಲದಲ್ಲಿ ನಮಗೆ ಅಂದರೆ ಸಾರ್ವಜನಿಕರಿಗೆ ಆ ದಿನದ ತಾಪಮಾನಕ್ಕೆ ಎಷ್ಟು ಅರವೆ ಬೇಕು ಅನಿಸುತ್ತದೋ ಅದಕ್ಕಿಂತ ಒಂದು ಅಥವಾ ಎರಡು ಪದರಿಗಳ ಹೆಚ್ಚು ಅರವೆ ಹಾಕಿದರೆ ಕೂಸಿಗೆ ಸಾಕು. ಅದೇ ತರಹ ತಾಯಿಗೂ ಸಹ ಕುಂಚಿಗೆ ಚಳಿಗಾಲದಲ್ಲಿ ಅಷ್ಟೇ ತಾಯಿಗೆ ಕಟ್ಟಿರಿ. ಈಗ ಪದ್ಧತಿ ಉಂಟಾಗೋದಕ್ಕೆ ಮತ್ತೊಂದು ರೀತಿಯೂ ಇದೆ, ಅದು ಏನೆಂದರೆ ಸ್ಪರ್ಧೆ. ನೀವು ಬಾಣಂತಿಗೆ ಎರಡು ಚಮಚ ತುಪ್ಪ ಹಾಕಿ ತಿನ್ನಿಸುತ್ತೀರಾ, ಹಾಗಾದರೆ ನಾವು ನಾಲ್ಕು ಚಮಚ ತಿನ್ನಿಸ್ತಾರೆ, ಅರ್ಧ ವಾಟಿ ತಿನ್ನಿಸುತ್ತಾರೆ. ಆ ಸ್ಪರ್ಧೆಯಿಂದ ಈಗ ಆ ಬಾಣಂತಿಗೆ ಒಂದು ವಾರದಲ್ಲಿ ಸಾಧಾರಣ ಒಂದು ಡಬ್ಬಿ ತುಪ್ಪ ತಿನ್ನಿಸುವ ಪ್ರಯತ್ನ ಮಾಡುತ್ತಾರೆ. ತಾಯಿಯ ನರಗಳಿಗಾಗಲಿ ಹಾಗೂ ಮೂಳೆಗಳ ಪೋಷಣೆಗಳಾಗಲಿ ನಾಲ್ಕು ಸಣ್ಣ ಚಮಚ ತುಪ್ಪ ಒಂದು ದಿವಸಕ್ಕೆ ಸಾಕು. ಸಸ್ಯಹಾರಿ ತಾಯಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಹಣ್ಣು, ಹಾಲು, ಬೇಳೆ, ತರಕಾರಿ ಎಲ್ಲವನ್ನೂ ಕೊಡಿರಿ. ಅದರಲ್ಲಿ ಯಾವುದೇ ತರಹದ ನಿರ್ಬಂಧಗಳು ಇಲ್ಲ. ಮಾಂಸಾಹಾರಿಗಳಲ್ಲಿ ಮೀನು ಸೇವಿಸುವುದು ಅತ್ಯುತ್ತಮ. ಸಾಕಷ್ಟು ಕಾಯಿಸಿ ಆರಿಸಿದ ನೀರನ್ನು ತಾಯಿಗೆ ಕೊಡಬೇಕು. ಅದರಿಂದ ಗಂಡು ಮಗುವಿಗೆ ಹೊಟ್ಟೆ ನೋವು ಬರುವುದು ಎಂಬ ಕಲ್ಪನೆ ತಪ್ಪು. ಸಣ್ಣ ಮಕ್ಕಳು ರಸ್ತೆಯಲ್ಲಿ ಗುಂಡಿ ಕಂಡಾಗ ಅದರಲ್ಲಿ ಕಲ್ಲು, ನೀರು ಕಟ್ಟಿಗೆ ಹಾಕುವರು. ಹಾಗೆಯೇ ಯಾರಿಗೋ ನವಶಿಶುವನ್ನು ಕಿವಿ ಹಾಗೂ ಮೂಗು ನೋಡಿದಾಗ ಅನಿಸಿತಂತೆ, ಅದರಲ್ಲಿ ಎಣ್ಣೆ ಸುರಿದು ಜೋರಾಗಿ ಉಗಿದರು. ನಮ್ಮ ದೇಹದಲ್ಲಿ ಪ್ರಬಲ ಪ್ರತಿರೋಧಕ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಕಣ್ಣು, ಮೂಗು, ಕಿವಿ ಯಾವುದರಲ್ಲಿಯೂ ಎಣ್ಣೆ ಇತ್ಯಾದಿ ಹಾಕುವ ಅವಶ್ಯಕತೆ ಇಲ್ಲ. ಅನುಭವಿ ತಜ್ಞ ವೈದ್ಯರು ಕೊಟ್ಟ ಔಷಧಿಗಳನ್ನು ಮಾತ್ರ ಬಳಸಬೇಕು. ಹೊಕ್ಕಳಿಗೆ ಯಾವುದೇ ಪೇಸ್ಟ್ ಕ್ರೀಮ್ ಹಚ್ಚಬಾರದು. ನವಶಿಶುವಿನ ನೆತ್ತಿ ಅಂದರೆ ಬುರಡೆ ಬೆಳವಣಿಗೆ ಆಗದೆ ಇರುವಂತಹ ಒಂದು ಜಾಗ ಇರುತ್ತದೆ. ಸಾಧಾರಣ ಒಂದು ವರ್ಷ ಕಾಲ ಬೇಕು ತಲೆಬುರುಡೆ ಪೂರ್ಣವಾಗಿ ಕೂಡಿಕೊಳ್ಳುವುದಕ್ಕೆ. ಹಲವಾರು ಜನರು ಆ ಜಾಗದಲ್ಲಿ ಎಣ್ಣೆ ತುಂಬಿ ಪೌಡರ್ ಹಾಕಿ ಪೇಪರ್ ಇಡುವರು. ಇವುಗಳಿಂದ ಎಲ್ಲವು ಬೆಳೆಯುವುದಿಲ್ಲ. ವ್ಯತಿರಿಕ್ತವಾಗಿ ಶಿಶುವಿನ ಮೆದುಳಿಗೆ ಅಪಾಯ ಆಗಿ ಮಾನಸಿಕ ತೊಂದರೆ ಅಥವಾ ದೌರ್ಬಲ್ಯ ಬರುವ ಸಂಭಾವನೆ ಜಾಸ್ತಿ. ನಿಮಗೆ ಆ ಬುರಡೆ ಕೂಡಿಕೊಳ್ಳಬೇಕು ಅನಿಸುತ್ತಿದ್ದರೆ ತಾಯಿಯ ಹಾಲು ಕುಡಿಸಿ. ಅದರಲ್ಲಿ ಇರುವ ಕ್ಯಾಲ್ಸಿಯಂ ಅಂಶ ಆ ಕೆಲಸ ಮಾಡುತ್ತದೆ. ತಾಯಿ ಎದೆ ಹಾಲಿನಲ್ಲಿ ಆ ಶಿಶುವಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು, ಸಾಕಷ್ಟು ನೀರು, ವಿಟಮಿನ್ಸ್, ರೋಗ ನಿರೋಧಕ ಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಶಿಶುವಿಗೆ ಪಚನವಾಗುವಂತಹ ರೂಪದಲ್ಲಿ ಇರುವುದು. ಹೀಗಾಗಿ ಮೊದಲಿಗೆ ಬರುವಂತಹ ತಾಯಿಯ ಗಟ್ಟಿ ಹಳದಿ ಹಾಲಾಗಲಿ ಅಥವಾ ಮುಂದೆ ಬರುವ ಬಿಳಿ ಹಾಲಾಗಲಿ ಕನಿಷ್ಠ ಆರು ತಿಂಗಳವರೆಗೆ ಕುಡಿಸಲೇಬೇಕು. ದೇವರ ಸೃಷ್ಟಿ ಇದು, ತಿರಸ್ಕರಿಸಬಾರದು. ಸಕ್ಕರೆ, ಜೇನುತುಪ್ಪ, ನೀರು ಹುಟ್ಟಿದ ಮಗುವಿಗೆ ಅಲ್ಲ, ಮುಂದೆ ಆರು ತಿಂಗಳವರೆಗೂ ಆ ಶಿಶುವಿಗೆ ಕೊಡೋದು ಸರಿಯಲ್ಲ. ಇನ್ನು ಬಾಣಂತಿ ಕೋಣೆ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸಾಕಷ್ಟು ಶುದ್ಧ ಗಾಳಿ, ಬೆಳಕು ಒಂದು ಕೋಣೆಗೆ ಬರದೇ ಹೋದರೆ ಆ ಕೋಣೆಯಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗಿ ತಾಯಿ ಹಾಗೂ ಮಗುವಿಗೆ ರೋಗ ಬರುವಂತಾಗುವುದು. ಹೀಗಾಗಿ ಬಾಣಂತಿ ಕೋಣೆ ಎಂಬುವ ಕಲ್ಪನೆಯೇ ಅಪಾಯಕಾರಿ. ತಾಯಿ ಹಾಗೂ ಶಿಶು ಇರುವ ಜಾಗದಲ್ಲಿ ನೆಲ, ಹಾಸಿಗೆ, ಹೊದಿಕೆ, ವಾತಾವರಣ ಸ್ವಚ್ಛ ಇಡುವುದು ಬಹುಮುಖ್ಯ. ಸೊಳ್ಳೆ ಹಾಗೂ ಇತರ ಹುಳಗಳು ಹೋಗಬೇಕು ಅಂತೂ ಹೇಳಿ ಸುಮಾರು ಜನರು ಲೋಬಾನ ಉಪಯೋಗಿಸುತ್ತಾರೆ. ಆದ್ದರಿಂದ ಬರುವ ಹೊಗೆಯು ಶಿಶುವಿನ ಶ್ವಾಸಕೋಶಕ್ಕೆ ತೊಂದರೆ ಕೊಡುವುದು. ಸೊಳ್ಳೆಗಳಿಗಾಗಿ ಸೊಳ್ಳೆ ಪರದೆ ಉಪಯೋಗಿಸಿರಿ ಅಥವಾ ಗಾಳಿ ಆಡುವ ಕೋಣೆಗೆ ಲೋಬಾನ ಹಾಕಿ ಆ ಹೊಗೆಯು ಪೂರ್ಣವಾಗಿ ಹೋದ ಮೇಲೆಯೇ ಆ ಶಿಶುವಿಗೆ ಆ ಕೋಣೆಯಲ್ಲಿ ಮಲಗಿಸಿರಿ. ಭೆಟ್ಟಿಯಾಗಲು ಬಂದವರಿಗೆ ಕೈ ಕಾಲು ಸ್ವಚ್ಛವಾಗಿ ನೀರು ಹಾಗೂ ಸೋಪಿನಿಂದ ತೊಳೆದ ಮೇಲೆಯೇ ಮಗುವನ್ನು ಮುಟ್ಟಲಿಕ್ಕೆ ಬಿಡಿ. ಈಗ ಶಿಶುವಿಗೆ ಎಣ್ಣೆ ಹಚ್ಚುವ ವಿಧಾನ. ಆ ಮೃದುವಾದ ಮಗುವಿನ ಚರ್ಮಕ್ಕೆ 4-5 ಹನಿ ನಮ್ಮ ಅಂಗೈಯಿಂದ ಸೂಕ್ಷ್ಮವಾಗಿ ಸಾವಕಾಶವಾಗಿ ಅದರ ಮೈಯನ್ನು ತಿಕ್ಕಬೇಕು. ಎಣ್ಣೆ ಹಚ್ಚಲು ಬರುವ ಹೆಂಗಸರು ತಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿದಲ್ಲಿ ಮಗುವಿನ ಎಲುಬು ಸರಿಯಬಹುದು, ಮುರಿಯಬಹುದು. ಅದರ ಬಗ್ಗೆ ಎಚ್ಚರವಿರಲಿ. ಈಗ ಅದರ ಸ್ನಾನಕ್ಕೆ ತಯಾರಿಸಿದ ಬಿಸಿ ನೀರಿನ ತಾಪಮಾನವನ್ನು ನಿಮ್ಮ ಮೊಣಕೈಯಿಂದ ತಪಾಸಣೆ ಮಾಡಬೇಕು. ಅತಿಯಾಗಿ ಬಿಸಿ ನೀರು ಹಾಕಿದಲ್ಲಿ ಮಗು ಅಳುವುದು, ಚರ್ಮ ಕೆಂಪಾಗಿ ಸುಡುವ ಸಂಭವತೆಯೂ ಇದೆ. ಗಂಡು ಮಕ್ಕಳ ಶಿಶ್ನದ ಚರ್ಮ ಹಿಂದೆ ಸರಿಸುವ ಪ್ರಯತ್ನ ಮಾಡಬಾರದು. ಕೆಲವು ನವಜಾತ ಶಿಶುಗಳಲ್ಲಿ ಎದೆ ತೊಟ್ಟುಗಳು ಸೋರಬಹುದು, ಅದನ್ನು ಹಿಂಡಿ ತೆಗೆಯುವ ಪ್ರಯತ್ನ ಮಾಡಬಾರದು.
ತಾಯಿಗೆ ಆದಷ್ಟು ಬೇಗ ಓಡಾಟಕ್ಕೆ ಪ್ರೋತ್ಸಾಹನ ಕೊಡಬೇಕು. ಭಾರ ಎತ್ತುವ ಕೆಲಸಗಳನ್ನು ಮಾಡಬಾರದು, ಆದರೆ ಸತತವಾಗಿ ಮಲಗಿಯೇ ಇರುವುದು ಸರಿಯಲ್ಲ. ತಾಯಿಯಲ್ಲಿ ಸಾಧಾರಣವಾಗಿ 3 ವಾರದವರೆಗೆ ರಕ್ತಸ್ರಾವ ಆಗುತ್ತದೆ. ಈ ದಿವಸಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಮುಖ್ಯ. ದಿನವೂ ಸ್ನಾನ ಮಾಡಬೇಕು. ರಕ್ತಸ್ರಾವಕ್ಕೆ ಸ್ವಚ್ಛ ಬಟ್ಟೆಯನ್ನು ಉಪಯೋಗಿಸಬೇಕು. ಹೆರಿಗೆ ಜಾಗದ ಗಾಯದ ಬಗ್ಗೆ ಕಾಳಜಿ ವಹಿಸಿರಿ. ಲೈಂಗಿಕ ಸಂಬಂಧವನ್ನು ಕನಿಷ್ಠ 6 ವಾರ

0: ವರೆಗೆ ಮಾಡಬಾರದು. ಮುಂದಿನ ವಿಷಯ ತಾಯಿಯಲ್ಲಿ ಬರುವ ಖಿನ್ನತೆ. ಈಗ ನಿದ್ರಾಹೀನತೆ, ನೋವು, ಆತಂಕ, ಅಪಚನ ಮುಂತಾದವುಗಳಿಂದ ಪ್ರಸೂತಿ ಆದ ತಾಯಿಗೆ 2 ವಾರದವರೆಗೆ ಖಿನ್ನತೆ ಆಗುವುದು ಸರ್ವಸಾಧಾರಣ. ಇದನ್ನು ನಾವು ಪ್ರೆಗ್ನೆನ್ಸಿ ಬ್ಲೂಸ್ ಎನ್ನುತ್ತೇವೆ. ಇದರ ನಿರ್ವಹಣದಲ್ಲಿ ಗಂಡ ಅವನು ಹಾಗೂ ಇತರ ಸಂಬಂಧಿಕರು ಪ್ರೀತಿ, ಗೌರವ ಹಾಗೂ ಸ್ನೇಹದಿಂದ ಬಾಣಂತಿಯನ್ನು ನೋಡಿಕೊಳ್ಳಬೇಕು. 2 ವಾರದ ಮೇಲೂ ಖಿನ್ನತೆ ಕಮ್ಮಿ ಆಗದೆ ಹೋದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು. ಯಾವುದೇ ಔಷಧಿ ಕೊಡುವ ಮೊದಲು ತಾಯಿ ಹಾಲಿನ ಮೇಲೆ, ಶಿಶುವಿನ ಮೇಲೆ ಆಗುವ ಅದರ ಪರಿಣಾಮವನ್ನು ವೈದ್ಯರ ಬಳಿ ತಿಳಿದುಕೊಳ್ಳಬೇಕು. ಮುಂದಿನ ಹೆರಿಗೆಗೆ ಕನಿಷ್ಠ 2 ವರ್ಷದ ಅಂತರ ಇರಲೇಬೇಕು. ಕೊನೆಯದಾಗಿ, ಹೆಣ್ಣು ಆಗಲಿ ಗಂಡು ಆಗಲಿ ಮಗುವಿಗೆ ಹಾಗೂ ತಾಯಿಗೆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಕೊಡಲೇಬೇಕು.
1: ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಡಾಕ್ಟರ್ ಶಾಂತಲಾ ಹರ್ಲೇಕರ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗಿ ಅವರಿಂದ ಮಾಹಿತಿ.
4: ಪ್ರತಿ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಅದಕ್ಕೆ ವೇದಿಕೆ ಕಲ್ಪಿಸುವ ಸಲುವಾಗಿ ರಾಜ್ಯ ಸರ್ಕಾರದಿಂದ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಇದರ ಮುಂದಿನ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರದಿಂದ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಕಲೋತ್ಸವ ಎಂಬ ವಿಶೇಷ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ಈ ಮೂಲಕ ಮಕ್ಕಳಿಗೆ ವೇದಿಕೆ ಒದಗಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ. ಕಲೋತ್ಸವವು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು 2015 ಇದನ್ನು ಪ್ರಾರಂಭಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವಾಲಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಪ್ರತಿಭಾ ಕಾರಂಜಿಯು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಇದನ್ನು 1-8 ತರಗತಿ ಒಳಗೆ ಆಚರಿಸಲಾಗುತ್ತದೆ. ಆದರೆ ಕಲೋತ್ಸವ ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿದ್ದು 9-12 ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಲಾಗುತ್ತದೆ. ಪ್ರತಿಭಾ ಕಾರಂಜಿಯಲ್ಲಿ ಶಿಕ್ಷಣ ಇಲಾಖೆ ನೀಡಿರುವ ಮಾರ್ಗದರ್ಶಿಗಳ ಮೂಲಕ ರೂಪಿಸಲಾಗುವುದು. ಆದರೆ ಕಲೋತ್ಸವದಲ್ಲಿ ಹಾಗಲ್ಲ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನ್ವೇಷಣೆ ಮಾಡಿ ಅದನ್ನು ಪ್ರೋತ್ಸಾಹಿಸಿ ಅದಕ್ಕೆ ವೇದಿಕೆ ಕಲ್ಪಿಸುವ ಕೆಲಸ ಮಾಡಲಾಗುತ್ತದೆ. ಕಲೋತ್ಸವವನ್ನು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ 3 ಹಂತಗಳಲ್ಲಿ ನಡೆಸಲಾಗುವುದು. ಇದರೊಂದಿಗೆ ಕಲಾ ಉತ್ಸವವು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು, ಸೃಜನಾತ್ಮಕ ಕೌಶಲ್ಯಗಳನ್ನು ಹೊರತರಲು ಉತ್ತಮ ವೇದಿಕೆಯಾಗಿದೆ. ಅಲ್ಲದೆ ಶಾಲಾ ಮಟ್ಟದಲ್ಲೇ ವಿದ್ಯಾರ್ಥಿಗಳಿಗೆ ದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದ ಕಲೋತ್ಸವವು ಹಲವು ಉದ್ದೇಶಗಳನ್ನು ಹೊಂದಿದೆ. ಅದೇನೆಂದರೆ, ವಿದ್ಯಾರ್ಥಿಗಳಲ್ಲಿ ದೇಶದ ವಿವಿಧ ಸಂಪ್ರದಾಯಗಳನ್ನು ಗೌರವಿಸುವ ಗುಣಗಳನ್ನು ಬೆಳೆಸುವುದು ಹಾಗೂ ಅವರನ್ನು ಸಂಸ್ಕೃತಿಯ ರಾಯಭಾರಿಯನ್ನಾಗಿ ರೂಪಿಸುವುದು. ವಿದ್ಯಾರ್ಥಿಗಳು ದೇಶದ ಮೂರ್ತ ಮತ್ತು ಅಮೂರ್ತವಾದ ಸಾಂಸ್ಕೃತಿಕ ಅಭಿವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅರ್ಥೈಸಿಕೊಳ್ಳುವಂತೆ ಮಾಡುವುದು. ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅದರಲ್ಲಿ ಆ ಭಾವನೆಯನ್ನು ಜಾಗೃತಗೊಳಿಸುವುದು ಕಲೋತ್ಸವದ ಮುಖ್ಯ ಉದ್ದೇಶವಾಗಿದೆ. ಕಲೋತ್ಸವದಲ್ಲಿ ಯಾವ ಯಾವ ಸ್ಪರ್ಧೆಗಳಿಗೆ ಅವಕಾಶವಿದೆ ಎಂದು ನೋಡುವುದಾದರೆ, ಸಾಂಪ್ರದಾಯಿಕ ಶಾಸ್ತ್ರೀಯ ಮತ್ತು ಜನಪದ ಶೈಲಿಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ. ಗಾಯನ ಸಂಗೀತ ಸ್ಪರ್ಧೆಯಲ್ಲಿ ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ಜನಪದ ಶೈಲಿಯನ್ನು ಇಲ್ಲಿ ಪ್ರಸ್ತುತಪಡಿಸಬಹುದು. ವಾದ್ಯ ಸಂಗೀತ ವಿಭಾಗದಲ್ಲಿ ಪ್ರಸಿದ್ಧ ಮತ್ತು ಸುಮಧುರ ವಿಭಾಗವಿದೆ. ನೃತ್ಯದಲ್ಲಿ ಶಾಸ್ತ್ರೀಯ ಮತ್ತು ಜನಪದ ದೃಶ್ಯ ಕಲೆಗಳಲ್ಲಿ 2 ಆಯಾಮಗಳಲ್ಲಿ ಸ್ಪರ್ಧಿಸಬಹುದಾಗಿದೆ. ಅಲ್ಲದೆ ಸ್ಥಳೀಯ ಆಟಿಕೆಗಳು ಮತ್ತು ಆಟಗಳು ಎಂಬ ಸ್ಪರ್ಧೆಯೂ ಇದೆ. ನಾಟಕ, ಏಕವ್ಯಕ್ತಿ ನಟನೆಯೂ ಇದರಲ್ಲಿದೆ. ಹೀಗೆ 10 ವಿಭಾಗಗಳಲ್ಲಿ ಸ್ಪರ್ಧೆ ಮಾಡಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಕಲೋತ್ಸವದಲ್ಲಿ ಭಾಗವಹಿಸಲು ಕೆಲವು ಅರ್ಹತೆಗಳು ಇರಬೇಕಾಗುತ್ತದೆ. ಯಾವುದೇ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ 9-12 ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು. ದಿವ್ಯಾಂಗ

ಮತ್ತು ವಿಶೇಷ ಆದ್ಯತೆಯುಳ್ಳ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಅವಕಾಶ ಹೊಂದಿರುತ್ತಾರೆ. ಒಬ್ಬ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ಒಂದು ಕಲೆಯ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬಹುದಾಗಿದೆ. ಹಿಂದಿನ ವರ್ಷಗಳಲ್ಲಿ ರಾಷ್ಟ್ರಮಟ್ಟದ ಕಲೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿಜೇತ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿನ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ವಿದ್ಯಾರ್ಥಿಗಳು ಕಲೋತ್ಸವದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಕೆಲವು ನಿಯಮಗಳಿದೆ. ಸ್ಪರ್ಧೆಯ ನಿಯಮದಂತೆ ಮೊದಲನೆಯದಾಗಿ ತಮ್ಮ ಕಲಾ ಪ್ರಕಾರವನ್ನು 5 ನಿಮಿಷಗಳಿಗೆ ಮೀರದಂತೆ ವಿಡಿಯೋವೊಂದನ್ನು ಚಿತ್ರೀಕರಿಸಿ www.schoolschoolkacin.kar.nic.in/vidavahinai ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಕಲೋತ್ಸವದ ಕಾರ್ಯಕ್ರಮದ ಲಿಂಕ್ನಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಗುರುತಿನ ಸಂಖ್ಯೆಯನ್ನು ನಮೂದಿಸಬೇಕು. ಜೊತೆಗೆ ತಾವು ಪ್ರಸ್ತುತಪಡಿಸುವ ಕಾರ್ಯಕ್ರಮದ ಕುರಿತು 100 ಪದಗಳಿಗೂ ಮೀರದಂತೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆದು ಸಲ್ಲಿಸಬೇಕು. ಅದಲ್ಲದೆ ತಮ್ಮ ಕಲಾ ಪ್ರಕಾರದ ಕುರಿತು ಛಾಯಾಚಿತ್ರಗಳನ್ನು ಅಪ್ಲೋಡ್ ಕೂಡ ಮಾಡಬಹುದು. ಈ ರೀತಿಯಾಗಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಈಗಾಗಲೇ ತಿಳಿದುಕೊಂಡಂತೆ ಕಲೋತ್ಸವವು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ನಡೆಯಲಿದ್ದು ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಬೇಕಾಗಿದೆ. ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆನ್ಲೈನ್ ಮಟ್ಟದಲ್ಲಿ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧೆಯನ್ನು ಆಫ್ಲೈನ್ ಮಟ್ಟದಲ್ಲಿ ನಡೆಸಲಾಗುವುದು. ವಿದ್ಯಾರ್ಥಿಗಳನ್ನು ಕಲೋತ್ಸವಕ್ಕೆ ಯಾರು ಆಯ್ಕೆ ಮಾಡುತ್ತಾರೆ ಎಂಬುದನ್ನು ನೋಡುವುದಾದರೆ, ಮಕ್ಕಳನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಮೌಲ್ಯಮಾಪನ ಸಮಿತಿ ಇರುತ್ತದೆ. ಅದಕ್ಕೆ ಆಡಳಿತ ಮತ್ತು ಅಭಿವೃದ್ಧಿ ಎಂಬ 2 ವಿಭಾಗದಲ್ಲಿ ಉಪನಿರ್ದೇಶಕರಿರುತ್ತಾರೆ. ಅಲ್ಲದೆ ಕಲೋತ್ಸವ ನೋಡಲ್ ಅಧಿಕಾರಿ ಇರುತ್ತಾರೆ. ಸಂಗೀತ, ನೃತ್ಯ ಹಾಗೂ ಚಿತ್ರಕಲೆ ಶಿಕ್ಷಕರನ್ನೊಳಗೊಂಡ ಮೌಲ್ಯಮಾಪನ ಸಮಿತಿ ಕಾರ್ಯನಿರ್ವಹಿಸುತ್ತದೆ. ಮೌಲ್ಯಮಾಪನ ಮಾಡಲು ಲಾಗಿನ್ ಐಡಿಯನ್ನು ರಾಜ್ಯ ಕಚೇರಿಯಿಂದಲೇ ನೀಡಲಾಗುವುದು. ಶಾಲಾ ಹಂತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹವಾದ ಸ್ಪರ್ಧೆಗಳನ್ನು ಆನ್ಲೈನ್ ಮೂಲಕ ಆಯ್ಕೆ ಮಾಡಬೇಕಿದೆ. ಪ್ರತಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರನ್ನು ರಾಜ್ಯ ಕಚೇರಿಗೆ ಕಳುಹಿಸಬೇಕಾಗುತ್ತದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ 3 ಹಂತಗಳಲ್ಲಿ ತಲಾ 10 ಬಾಲಕ ಮತ್ತು ಬಾಲಕಿಯರನ್ನು ಆಯ್ಕೆ ಮಾಡಬಹುದಾಗಿರುತ್ತದೆ. ಅಂದರೆ ಒಟ್ಟಾರೆ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದು. ಮೌಲ್ಯಮಾಪಕರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಪ್ರಸ್ತುತಿಯನ್ನು ಉತ್ತಮಪಡಿಸಲು ಬೇಕಾದ ಅಂಶಗಳನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಆಗಾಗ ಸಲಹೆಗಳನ್ನು ಕೊಡಬೇಕಾಗಿರುತ್ತದೆ. ಅಲ್ಲದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಮತ್ತೆ ತಮ್ಮ ಪ್ರಸ್ತುತಿಯ ವಿವರವನ್ನು ಅಪ್ಲೋಡ್ ಮಾಡುವಂತೆ ನೋಡಿಕೊಳ್ಳಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಪ್ರತಿ ಕಲಾ ಪ್ರಕಾರದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯನ್ನು ಆಯ್ಕೆ ಮಾಡಿ ರಾಷ್ಟ್ರಮಟ್ಟಕ್ಕೆ ಕಳುಹಿಸಬೇಕಾಗಿದೆ. ರಾಷ್ಟ್ರಮಟ್ಟವು ಕಲೋತ್ಸವದ ಅಂತಿಮ ಹಂತವಾಗಿದೆ. ರಾಷ್ಟ್ರಮಟ್ಟದಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಮತ್ತು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುವುದು. ಕಲೋತ್ಸವ ಪ್ರತ್ಯೇಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೆಲವು ನಿಯಮಗಳಿಗೆ ಮತ್ತು ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿದೆ. ಅವು ಸ್ಪರ್ಧೆಯಿಂದ ಸ್ಪರ್ಧೆಗೆ ಬೇರೆಯಾಗಿರುತ್ತವೆ. ವೈಯಕ್ತಿಕ ಸಂಗೀತ ವಿಭಾಗದಲ್ಲಿ ಶಾಸ್ತ್ರೀಯ ಮತ್ತು ಜಾನಪದ 2 ವರ್ಗಗಳಲ್ಲಿ ನಡೆಸಲಾಗುವುದು. ಪ್ರದರ್ಶನ ಅವಧಿ 4-6 ನಿಮಿಷಗಳಿರಬೇಕು. ಉಡುಪುಗಳು, ವೇದಿಕೆಗಳು, ರಂಗ ಪರಿಕರಗಳು ಮತ್ತು ಗುಣಲಕ್ಷಣಗಳು ಪ್ರಸ್ತುತಿಗೆ ಸಂಬಂಧಿಸಿದಂತಿರಬೇಕು. ಸ್ಪರ್ಧೆಯು ಸಂಘಟಕರು ಬೇಕಾದ ಪರಿಕರಗಳನ್ನು ಒದಗಿಸುತ್ತಾರೆ. ಎಲೆಕ್ಟ್ರಾನಿಕ್ ಅಥವಾ ಪ್ರೋಗ್ರಾಮ್ ಮಾಡಲಾದ ಸಂಗೀತ ಉಪಕರಣಗಳನ್ನು ಬಳಸುವಂತಿಲ್ಲ. ಜಾನಪದ ವಿಭಾಗಕ್ಕೆ ಬಂದಾಗ ಭರತನಾಟ್ಯ, ಕಥಕ್, ಕೂಚಿಪುಡಿ, ಮೋಹಿನಿಯಾಟ್ಟಂ, ಕಥಕ್ಕಳಿ ಮುಂತಾದ ರಾಜ್ಯ ಮತ್ತು ಪ್ರದೇಶದ ಸಾಂಪ್ರದಾಯಿಕ ಜನಪದವಾಗಿರಬೇಕು. ಅಂಥ ಕಲಾ ಪ್ರದರ್ಶನಕ್ಕೆ ಅವಕಾಶವಿರುತ್ತದೆ. ಇನ್ನು ದೃಶ್ಯ ಕಲೆಗಳ ವಿಚಾರಕ್ಕೆ ಬಂದರೆ ಪ್ರಸ್ತುತಪಡಿಸಿರುವ ಕಾರ್ಯಕ್ರಮಕ್ಕೂ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುವಂತಿರಬೇಕು. ಸ್ಥಳೀಯವಾಗಿ ಲಭ್ಯವಿರುವ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬಹುದು. ನಾಟಕದ ವಿಷಯ ಹೇಳುವುದಾದರೆ, ಖ್ಯಾತ ಸಮಾಜ ಸುಧಾರಕರು, ಬರಹಗಾರರು, ಕವಿಗಳು, ವಿಜ್ಞಾನಿಗಳು, ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಗಳ ಜೀವನ ಚರಿತ್ರೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಬರುವಂತಿರಬೇಕು. ಪ್ರದರ್ಶನವು ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಆಡುಭಾಷೆಯಲ್ಲಿರಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ, ಕಲಾ ಉತ್ಸವವು ಸಮಗ್ರ ಶಿಕ್ಷಣದ ಯೋಜನೆಗೆ ಪೂರಕವಾಗಿದ್ದು, ವಿದ್ಯಾರ್ಥಿಗಳ ತಾರ್ಕಿಕತೆ, ಗ್ರಹಿಕೆ, ಸಮಸ್ಯೆ ಪರಿಹರಿಸುವ ಗುಣ, ಅರಿವಿನ ಮತ್ತು ನಿರ್ಣಾಯಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅಲ್ಲದೆ ದೇಶದ

0: ಸಂಸ್ಕೃತಿಯ ಬಗೆಗೂ ಗೌರವ ಬೆಳೆಸಿದಂತಾಗುತ್ತದೆ.
1: ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗೆ ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ: ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು, ಧರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ಧತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು. ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು, ಅವರು ಜಲ ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ದ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ಧ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೇ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ಧಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ್ರ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದ

0: ಇಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ಧಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟ್ರವು ತನ್ನ ಮಹಿಳೆಯರ ಬಗೆಗಿನ ಬದ್ಧತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟ್ರವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟಿರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯ ಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 2016 ಜೂನ್ 9ರಂದು ಎಲ್ಲಾ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7.50 ಕೋಟಿ ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16ರಲ್ಲಿ ಪ್ರತಿ 100 ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24ರ ಅವಧಿಯಲ್ಲಿ 87ಕ್ಕೆ ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ 75 ರೂಪಾಯಿ ಸ್ಮರಣಾರ್ಥ ನಾಣ್ಯ ಮತ್ತು 5 ರೂಪಾಯಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12ರಂದು ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಜೂನ್ 13ರಂದು ಬ್ರಿಕ್ಸ್ ರಾಷ್ಟ್ರಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್

0: ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ. ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
1: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
0: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು.

0: manifestations.
1: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟ್ರದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
2: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
3: ಜಲಪಾತ ಚಿತ್ರದಿಂದ ಇದ ಒಂದು ಹಾಡು ಇದೀಗ ಧ್ವನಿಯಾಗಿದ್ದಾರೆ ಸದ್ವಿನಿ ಕೊಪ್ಪ ಹಾಗೂ ಶ್ರೀನಿಧಿ ಶಾಸ್ತ್ರಿ.

0: ಬಿಡಬೇಕು.
1: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಸಮಯ 1:30. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 15ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.
4: 15ನೇ ಸಂಧಿಯಲ್ಲಿ ಕುದುರೆ ಹೆಣ್ಣಾಗಿ ಹುಲಿಯಾಗಿ ಪುನಃ ಕೃಷ್ಣನ ಅನುಗ್ರಹದಿಂದ ಅಶ್ವವಾಗಿ ಪ್ರಮೀಳಾ ರಾಜ್ಯಕ್ಕೆ ಪ್ರವೇಶ ಮಾಡಿತು ಅನ್ನುವಂತಹ ಕಥೆಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ.

ಜೈಮಿನಿ ಭಾರತದ 15ನೇ ಸಂಧಿಯಲ್ಲಿ ಸೂಚನೆಯನ್ನು ಕವಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅರ್ಜುನ ತಂಗದಿರ ನನ್ವಯದ ಪಾರ್ಥ ಅಂತ, ತಂಗದಿರ ಬೆಂಗದಿರ ಅಂತ ಕನ್ನಡ ಶಬ್ದ. ಸೂರ್ಯ ಬೆಂಗದಿರನಾದರೆ ಕದಿರ್ ಅಂದ್ರೆ ಕಾಂತಿ. ಚಂದ್ರನ ವಂಶದ ಅರ್ಜುನ ಇದ್ದಾನಲ್ಲ, ಅವನ ಕುದುರೆ ಶಾಪದಿಂದ ಹೆಣ್ಗುದುರೆಯಾಯಿತು, ಪುನಃ ಸರೋವರ ಸ್ಥಾನದಲ್ಲಿ ಹೆಬ್ಬುಲಿಯಾಯಿತು, ಕೃಷ್ಣನ ಒಂದು ಅನುಗ್ರಹದಿಂದ ಪುನಃ ಅಮಲಾಶ್ವವಾಯಿತು. ಹೀಗೆ ಒಂದು ಆಶ್ಚರ್ಯದ ಘಟನೆ ನಡೀತಪ್ಪ, ಆಮೇಲೆ ಪ್ರಮೀಳಾ ರಾಜ್ಯವನ್ನ ಕುದುರೆ ಪ್ರವೇಶ ಮಾಡಿತು ಅನ್ನುವಂತಹ ಕಥೆಯನ್ನ ಈಗ ನಾವು ಆರಂಭ ಮಾಡ್ತಾ ಇದ್ದೇವೆ. ಈ ಸೂಚನಾ ಪದ್ಯವನ್ನ ಕವಿ ಹೇಳ್ತಾ ಬಹಳ ಚೆನ್ನಾಗಿ ಮುಂದಿನ ವೃತ್ತಾಂತವನ್ನ ಬೆಳೆಸ್ತಾ ಇದ್ದಾನೆ.

ಜನಮೇಜಯ ರಾಜನಿಗೆ ಕಥೆಯನ್ನ ಹೇಳ್ತಾ ಇದ್ದಾರೆ. ರಾಜ ಕೃಷ್ಣ ಎಲ್ಲವನ್ನೂ ಕೂಡ ಧರ್ಮರಾಜನ ಬಳಿಗೆ ತಂದು ಸಕಲ ವೃತ್ತಾಂತವನ್ನು, ಸುಧನ್ವ ಸುರಥರ ಸಂಹಾರವನ್ನು ಎಲ್ಲವನ್ನೂ ಕೂಡ ತಿಳಿಸಿದ್ದಾನೆ. ಕುದುರೆ ಉತ್ತರ ಮುಖವಾಗಿ ಹೊರಟಿದೆ. ಅಲ್ಲಿಂದ ಮುಂದಕ್ಕೆ ಗ್ರೀಷ್ಮಕಾಲ ಆರಂಭವಾಗಿದೆ. ಪಾರಿಪ್ಲವ ದೇಶಕ್ಕೆ ಅದು ಬಂದಿದೆ. ಎಲ್ಲ ಕಡೆಯಲ್ಲೂ ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋಗ್ಬಿಟ್ಟಿದೆ. ಪ್ರಯಾಣಿಕರಿಗೆ ಎಲ್ಲೂ ಕೂಡ ನೀರೇ ಸಿಗೋದಿಲ್ಲ. ಕವಿ ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಸೂರ್ಯನ ಬಿಸಿಲಿನ ಕಾವು ಭೂಮಿಗೆ ಬಂತಲ್ಲ, ಅದು ಪಾತಾಳ ತನಕನೂ ಹೋಯಿತು. ಹೋಗ್ಬಿಟ್ಟು ಆದಿಶೇಷನ ಹೆಡೆಯ ಮೇಲಿದ್ದಂತಹ ಮಣಿಗಳಿಗೆ ಆ ಕಾವು ತಟ್ಟೋಣ, ಅದೆಲ್ಲವೂ ಕೂಡ ಬಿಸಿಲಿನಂತೆ ಹೊಳಿತಾ ಇದೆ. ಪಾತಾಳದಲ್ಲಿದ್ದ ಮಣಿಗಳು ಕೂಡ ಬಿಸಿಲಿನಂತೆ ಹೊಳಿತಾ ಇದೆ ಆ ಕಾವಿಗೆ. ಅಷ್ಟರ ಮಟ್ಟಿಗೆ ತೀವ್ರವಾದ ಸೆಖೆ ಎಲ್ಲ ಕಡೆಯಲ್ಲೂ ಕೂಡ ಹರಡಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸೆಖೆಯನ್ನ ಇನ್ನೂ ಕೂಡ ವಿಶೇಷವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಎಲ್ಲೆಲ್ಲೂ ಕೂಡ ಆ ಸೂರ್ಯನ ಝಳ ಎಲ್ಲೆಲ್ಲೂ ಕೂಡ ವ್ಯಾಪಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಆ ಸೆಖೆಯನ್ನೇ ಮುಂದೆ ವರ್ಣಿಸ್ತಾ ಇದ್ದಾನೆ.

ಗ್ರೀಷ್ಮರಾಜನ ಚತುರಂಗ ಬಲವೇ ಅನ್ನುವಂತೆ ಈ ಬಿಸಿಲು ಬೆಳೀತಾ ಇದೆ ಅಂತ ಬಹಳ ಚೆನ್ನಾಗಿ ಹೇಳ್ತಾನೆ. ಚತುರಂಗದಲ್ಲಿ ನಾಲ್ಕಿರ್ಬೇಕು. ಇಲ್ಲಿ ಯಾವುದು ಅಂದ್ರೆ ಬಿಸಿಲು ಗುದುರೆ, ಹೆಚ್ಚಿನ ಕಾವು ಅನ್ನುವಂತಹ ತೇರು, ಉರಿ ಎಂಬ ಆನೆ, ಉದುರಿದ ಎಲೆ ಅನ್ನೋದೇ ಕಾಲಾಳು. ಹೀಗೆ ಈ ನಾಲ್ಕು ಕೂಡ ಆ ಗ್ರೀಷ್ಮರಾಜನ ಚತುರಂಗ ಬಲದಂತೆ ಎಲ್ಲ ಕಡೆಯಲ್ಲೂ ಕೂಡ ಆ ಬೇಸಿಗೆಯ ಬಿಸಿಯನ್ನ ತೋರಿಸ್ತಾ ಇದೆ. ಬಹಳ ಸುಸ್ತಾಗ್ಬಿಟ್ಟಿದ್ದಾರೆ ಎಲ್ಲರೂ ಸೆಖೆಗಳಿಂದ. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಆ ಬೇಸಿಗೆಯ ಒಂದು ವೈಶಿಷ್ಟ್ಯ ಎಲ್ಲ ಕಡೆಯಲ್ಲೂ ತೋರ್ತಾ ಇದೆ ಅನ್ನೋದನ್ನ ಕವಿ ಬಹಳ ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾನೆ.

ಈ ಬೇಸಿಗೆಯನ್ನ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಎಲ್ಲ ಕಡೆಯಲ್ಲೂ ಅರವಟ್ಟಿಗೆ ನೆಟ್ಟಿದ್ದಾರೆ. ಅಲ್ಲಿ ಸಣ್ಣ ಸಣ್ಣ ಹುಡುಗಿಯರು ಅರವಟ್ಟಿಗೆಯಲ್ಲಿ ನೀರನ್ನು ಕೊಡಕ್ಕಿದ್ರೆ ಹಾದಿ ಹೋಗರಿಗೆ ಆ ಹುಡುಗಿಯರನ್ನು ನೋಡೋದೇ ಒಂದು ಆನಂದ. ಎಲ್ಲ ಕಡೆಯಲ್ಲೂ ಕೂಡ ಆ ಬಿಸಿಲು ಗುದುರೆಯ ನೀರನ್ನು ಕುಡಿಯೋದಕ್ಕೆ ಮೃಗಗಳೆಲ್ಲ ಹೋಗ್ಬಿಟ್ಟು ಭ್ರಾಂತರಾಗಿದ್ದಾರೆ. ಎಷ್ಟೋ ಜನಗಳಿಗೆ ಈ ಒಂದು ಬೇಸಿಗೆಯಲ್ಲಿ ಯಾವುದನ್ನು ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ. ಅಂಥ ಒಂದು ವಿಶೇಷವಾದಂತಹ ಬೇಸಿಗೆಯಲ್ಲಿ ಅಧ್ವರಾಶ್ವದ ಕೂಡೆ ಎಲ್ಲರೂ ಕೂಡ ನಡೀತಾ ಇದ್ದಾರೆ. ಹಾಗೆ ನಡೀತಾ ನಡೀತಾ ಅವರೆಲ್ಲರೂ ಕೂಡ ಪಾರ್ವತಿಯು ಯಾವ ಜಾಗದಲ್ಲಿ ತಪಸ್ಸು ಮಾಡಿದಳೋ ಆ ತಪಸ್ಸಿನ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಕವಿ ಬಹಳ ಚೆನ್ನಾಗಿ ತಿಳಿಸ್ತಾ ಇದ್ದಾನೆ.

ಈ ಸೈನ್ಯ ಹೋಗ್ತಾ ಇದೆಯಲ್ಲ, ಎಷ್ಟು ದೊಡ್ಡ ಸೈನ್ಯ ಹೋಗ್ತಾ ಇದೆ ಅಂತಂದ್ರೆ ಎಲ್ಲ ಕಡೆಯಲ್ಲೂ ಕಣವನ್ನ ಮಾಡೋದಕ್ಕೆ ನೆಲವನ್ನ ಸಮ ಮಾಡ್ತಾರಂತೆ. ತಟ್ಟಿ ತಟ್ಟಿ ಈ ಸೈನ್ಯ ನಡೀತಾ ಇದ್ರೆ ಅಲ್ಲಲ್ಲಿ ನೆಲವೆಲ್ಲ ತಟ್ಟಿ ತಟ್ಟಿ ಸಮವಾದಂತೆ ಅಂಥ ದೊಡ್ಡ ಸೈನ್ಯ ಹೀಗೆ ಸಾಗುತ್ತಾ ಇದೆ. ಹಾಗೆ ಹೋಗ್ತಾ ಹೋಗ್ತಾ ಪಾರಿಪ್ಲವ ದೇಶಕ್ಕೆ ಹೋಗ್ಬಿಟ್ಟು ಹೆಣ್ಣು ಕುದುರೆಯಾಗಿ ಹುಲಿಯಾಯಿತು ಅಂತ ಹೇಳ್ಬಿಟ್ಟು ಸಂಗ್ರಹವಾಗಿ ಕಥೆಯನ್ನು ಹೇಳ್ತಾ ಇದ್ದಾರೆ.

ಜೈಮುನಿಗಳು ಹೇಳಿದರು, ಕುದುರೆ ಹೆಣ್ಣು ಕುದುರೆ ಆಗ್ಬಿಡ್ತು, ಹುಲಿಯಾಯಿತು, ಆಮೇಲೆ ಶ್ರೀಕೃಷ್ಣನ ಅನುಗ್ರಹದಿಂದ ಮುನ್ನಿನಂತೆ ಮಖಾಶ್ವವಾಯಿತು ಅಂತ, ಅಶ್ವಮೇಧದ ಕುದುರೆ ಆಯಿತು ಅಂತ. ಅದನ್ನು ಕೇಳಿದಾಗ ಜನಮೇಜಯನಿಗೆ ಆಶ್ಚರ್ಯವಾಗಿ, ಸ್ವಾಮಿ ಅದು ಹೇಗಾಯಿತು ಅಂದಾಗ, ನೋಡಪ್ಪ ಹಿಂದೆ ಪಾರ್ವತಿಗೆ ಒಂದು ಸಲ ಮನಸ್ಸಲ್ಲಿ ನಾನು ಒಂದು ಒಳ್ಳೆಯ ತಪಸ್ಸನ್ನು ಮಾಡಬೇಕು, ಅದಕ್ಕೆ ಅತ್ಯಂತ ಪುಣ್ಯವಾದಂತಹ ಅರಣ್ಯವನ್ನು ನಾನು ಹುಡುಕಬೇಕು, ಅಲ್ಲಿ ಒಂದು ಉತ್ತಮವಾದಂತಹ ಸರೋವರವಿರಬೇಕು, ಆ ಸರೋವರದಲ್ಲಿ ಎಲ್ಲ ಪಕ್ಷಿಗಳು ಬಂದು ಸ್ನಾನ ಮಾಡ್ತಾ ಇರಬೇಕು, ಅತ್ಯಂತ ಪವಿತ್ರವಾಗಿರಬೇಕು, ಅಂಥದ್ದನ್ನು ನಾನು ಹುಡುಕಬೇಕು ಅಂಥೇಳಿ ಕಾಡಿಗೆ ಬಂದಾಗ ಈ ಒಂದು ಅದ್ಭುತವಾದಂತಹ ಸರೋವರವನ್ನು ಕಂಡಿದ್ದಾಳೆ. ಆ ಸರೋವರವನ್ನು ಕವಿ ಬಹಳ ಚೆನ್ನಾಗಿ ಎರಡು ಮೂರು ಪದ್ಯಗಳಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಈ ಸರೋವರ ಬಹಳ ಪವಿತ್ರವಾಗಿದೆ, ಎಲ್ಲ ರೀತಿಯಿಂದಲೂ ಕೂಡ ಹಂಸಾದಿ ಪಕ್ಷಿಗಳಿಗೆ ಆಶ್ರಯವಾಗಿದೆ, ಕಮಲಗಳಿಂದ ಕನ್ನೈದೆಲೆಗಳಿಂದ ಶೋಭಿಸ್ತಾ ಇದೆ.

ಆ ಸರೋವರವನ್ನ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ನೈಋತ್ಯ ದಿಕ್ಕಿನಂತೆಯೂ ವಾನರ ಸೈನ್ಯದಂತೆಯೂ ಕುಮುದ ಶೋಭಿತವಾಗಿತ್ತು ಅಂತ. ಕುಮುದ ಅನ್ನುವಂಥ ವಾನರ ಇದ್ದ, ಆದ್ದರಿಂದ ಕುಮುದ ಅಂದ್ರೆ ಕನ್ನೈದಲೆಯೂ ಆಗತ್ತೆ. ಆ ಕುಮುದನಿದ್ದದ್ದರಿಂದ ವಾನರ ಸೈನ್ಯದಂತೆ ಈ ಸರೋವರ ಕಾಣ್ತಾ ಇತ್ತು ಅಂತ. ಆ ಸರೋವರ ಕಮಲೋದ್ಭಾಸಿಯಾಗಿ ಶುಕ್ಲಪಕ್ಷದಂತೆ ಅಹಿತಲ್ಪದಂತೆ ಇತ್ತು ಅಂತ. ಅಹಿತಲ್ಪ ಅಂದ್ರೆ ಹಾವಿನ ಹಾಸಿಗೆ ಅಂತ. ಕಮಲೋದರೋದ್ಭಾಸಿ ಅಂತಂದ್ರೆ ಕಮಲದ ನಾಭ ಅಂತಂದ್ರೆ ವಿಷ್ಣು, ಅವನ ನಾಭಿಯಿಂದ ಬ್ರಹ್ಮ ಬಂದ ಅಂತ. ಆದ್ದರಿಂದ ಶುಕ್ಲಪಕ್ಷವು ಪ್ರಕಾಶಮಾನವಾಗಿದೆ, ಆದಿಶೇಷನು ವಿಷ್ಣುವಿನ ಹಾಸಿಗೆ. ಆ ಸರೋವರವು ಬಿಳಿಗರಿಗಳ ಪಕ್ಷಿಗಳಿಂದ ಪ್ರಕಾಶಮಾನವಾಗಿತ್ತು. ಅಂತರಿಕ್ಷದಂತೆಯೂ ರಾಜಗೃಹದಂತೆಯೂ ಕವಿಸೇವಿತವಾಗಿತ್ತು ಅಂತ. ಅಂತರಿಕ್ಷದಂತೆ ಕವಿಸೇವಿತವಾಗಿತ್ತು ಅಂದ್ರೆ ಶುಕ್ರಾಚಾರ್ಯನಿದ್ದಾಗ ಅಂತರಿಕ್ಷದಲ್ಲಿ ಒಂದು ಶೋಭೆ, ಅದೇ ರೀತಿಯಾಗಿ ರಾಜಗೃಹದಲ್ಲೂ ಕವಿಗಳಿರ್ತಾರೆ. ಆದ್ದರಿಂದ ಕವಿಶೋಭಿತವಾದ್ದರಿಂದ ಅಂತರಿಕ್ಷದಂತೆಯೂ ರಾಜಗೃಹದಂತೆಯೂ ಇತ್ತು ಅಂತ. ಸರೋವರ ರಾಕ್ಷಸರಂತೆಯೂ ಹೂವಾಡಿಗರಂತೆಯೂ ಸುಮನೋಹರವಾಗಿತ್ತು ಅಂತ. ರಾಕ್ಷಸರು ಸುಮನ ಎಂದರೆ ದೇವತೆಗಳನ್ನ ಹರ ಅಂದ್ರೆ ಸಂಹಾರ ಮಾಡುವರು ಅಂತ. ಹೂವಾಡಿಗರು ಹೂವನ್ನು ಕೀಳೋರು, ಸುಮನಸ್ಸನ್ನ ಹರ ಅಂದ್ರೆ ಕೀಳ್ತಾರೆ ಅಂತ. ಈ ಸರೋವರ ಹರಿಜನ್ಮ ಭೂಮಿಯಂತೆಯೂ ವನದಂತೆಯೂ ಇತ್ತು ಅಂತ. ಹರಿಜನ್ಮ ಭೂಮಿ ಅಂದ್ರೆ ಗೋಕುಲ ಹರಿಜನ್ಮ ಭೂಮಿ. ಸರೋವರ ಕಪ್ಪೆ ಸರ್ಪಗಳಿಗೆ ಜನ್ಮಭೂಮಿ. ವನದಲ್ಲಿದ್ದಂತಹ ಗಜ ಸಿಂಹಗಳಿದ್ದಂತೆ ಸರೋವರದಲ್ಲಿ ಕಪ್ಪೆ ಮೊದಲಾದವುಗಳು ಹುಟ್ಟುತ್ತಿದ್ದವು. ಈ ರೀತಿಯಾಗಿ ಆ ಸರೋವರ ಅತ್ಯಂತ ಸುಂದರವಾಗಿತ್ತು. ಮತ್ತೆ ಕವಿ ಬಹಳ ಚೆನ್ನಾಗಿ ಈ ಸರೋವರವನ್ನ ವರ್ಣನೆ ಮಾಡ್ತಾ ಇದ್ದಾನೆ.

ಈ ಸರೋವರವನ್ನು ಬಹಳ ಚೆನ್ನಾಗಿ ಹೇಳಿದ್ದೇನೆ. ವನಮಾಲಿ ಅಂದದಿಂ ಪದ್ಮಿ, ವನಮಾಲಿ ಅಂದರೆ ವಿಷ್ಣು ಆಗ್ತಾನೆ, ವನಮಾಲಿಯಂತೆ ಇದು ಪದ್ಮಿ. ವಿಷ್ಣುವಿಗೆ ಪದ್ಮ ಅಂದರೆ ಲಕ್ಷ್ಮಿ, ಲಕ್ಷ್ಮಿಯಿಂದ ಕೂಡಿದವನು ಪದ್ಮಿ. ವನಮಾಲಿಯಂತೆ ಪದ್ಮಿ ಅಂದರೆ ಈ ಕಲೋವರದಲ್ಲೂ ಕೂಡ ಪದ್ಮಗಳು ಇವೆ ಅಂತ. ಪದ್ಮಿಯವೋಲ್ ಭುವನ ಕುಕ್ಷಿ ಅಂತ, ಪದ್ಮಿ ಅಂದರೆ ವಿಷ್ಣುವಿನಂತೆ ಭುವನ ಕುಕ್ಷಿಯಾಗಿದೆ ಅಂತ. ವಿಷ್ಣುವಿನ ಉದರದಲ್ಲಿ ವಿಶ್ವವಿದೆ, ಭುವನ ಅಂತಂದ್ರೆ ನೀರು ಅನ್ನೋ ಅರ್ಥವೂ ಇದೆ, ಸರೋವರದ ಒಡಲಲ್ಲಿ ನೀರಿದೆ ಅಂತ. ಭುವನ ಕುಕ್ಷಿಯವೋಲ್ ಹಂಸಲೋಚನ ಶೋಭಿ ಅಂತ, ಭುವನ ಕುಕ್ಷಿಯಾದ ವಿಷ್ಣುವಿನಂತೆ ಹಂಸಲೋಚನದಿಂದ ಶೋಭಿಸ್ತಾ ಇದೆ ಅಂತ. ಈ ಸರೋವರದಲ್ಲೂ ಹಂಸ ಪಕ್ಷಿಗಳು ಬಹಳ ಚೆನ್ನಾಗಿ ಶೋಭಿಸ್ತಾ ಇದೆ ಅಂತ. ಹಂಸಲೋಚನ ಶೋಭಿಯಾದಂತಹ ವಿಷ್ಣುವಿನಂತೆ ಚಕ್ರಾಯುಧವನ್ನ ಅಂದ್ರೆ ಸುದರ್ಶನ ಚಕ್ರವನ್ನು ಹಿಡಿದಿದನು ವಿಷ್ಣು. ಇದು ವರ ಚಕ್ರಿ ಅಂತಂದ್ರೆ ಚಕ್ರವಾಕ ಪಕ್ಷಿಗಳು ಇಲ್ಲಿ ಶೋಭಿಸ್ತಾ ಇದೆ ಅಂತ. ಅದೇ ರೀತಿಯಾಗಿ ಚಕ್ರಿಯಂತೆ ಅನಿಮಿಷಾಶ್ರಯ ಅಂತ, ವಿಷ್ಣು ಅನಿಮಿಷರು ಅಂದ್ರೆ ದೇವತೆಗಳಿಗೆ ಆಶ್ರಯನಾಗಿದ್ದಾನೆ. ಈ ಸರೋವರಕ್ಕೂ ಕೂಡ ಅನಿಮಿಷ ಅಂತಂದ್ರೆ ಮೀನುಗಳು ಅಂತ, ಮೀನುಗಳಿಗೆ ಆಶ್ರಯವಾಗಿದೆ ಅಂತ. ಅದೇ ರೀತಿ ಅನಿಮಿಷಾಶ್ರಯ ಮೂರ್ತಿಯಂತೆ ಕುವಲಯಾಧಾರಿ ಅಂತ, ಕುವಲಯ ಅಂತಂದ್ರೆ ಕನ್ನೈದೆಲೆ ಹೂವುಗಳು ಅಂತ. ಕುವಲಯ ಅಂದ್ರೆ ಭೂಮಿಯ ವಲಯಕ್ಕೆ ವಿಷ್ಣುವೇ ಆಶ್ರಯನಾಗಿದ್ದಾನೆ. ಈ ರೀತಿ ಆ ಕುವಲಯಾಧಾರಿಯಾದಂತ ವಿಷ್ಣುವಿನಂತೆ ಇದು ವನಮಾಲೆಯಾಗಿದೆ ಅಂತ. ವನಮಾಲಿ ಅಂದ್ರೆ ವಿಷ್ಣು ವನದ ತುಳಸಿ ಮಾಲೆಯಿಂದ ಶೋಭಿತನಾಗಿದ್ದಾನೆ ಅಂತ. ಇಲ್ಲಿ ನೀರಿನ ಮಾಲೆಯಿಂದ, ವನ ಅಂದ್ರೆ ನೀರು, ನೀರೆಂಬ ಮಾಲೆಯಿಂದ ಶೋಭಿತವಾಗಿದೆ ಅಂತ. ಹೀಗೆ ಅದ್ಭುತವಾದಂತಹ ಸರೋವರವನ್ನ ಆ ಪಾರ್ವತೀದೇವಿ ಕಂಡಳು ಅಂತ ಹೇಳಿ ಎರಡು ಪದ್ಯಗಳಿಂದ ಸರೋವರವನ್ನ ಬಹಳ ಚೆನ್ನಾಗಿ ವರ್ಣಿಸಿದ್ದಾನೆ. ಮುಂದೂ ಕೂಡ ಈ ಸರೋವರವನ್ನ ವರ್ಣಿಸ್ತಾ ಇದ್ದಾನೆ. ಇಲ್ಲಿ ವಿಶೇಷವಾಗಿ ಕವಿ ಈ ಪಾರ್ವತಿ ತಪಸ್ಸು ಮಾಡುವಂತಹ ಆ ಒಂದು ಜಾಗವನ್ನು ಕೂಡ ವರ್ಣಿಸ್ತಾನೆ. ಈ ವನದಲ್ಲಿ ಬಿರುಗಾಳಿ, ಬಿಸಿಲು, ಕಾಡ್ಗಿಚ್ಚು, ಸಿಡಿಲು, ಮಿಂಚುಗಳಿಂದ ಕೂಡಿದ ಬಿರುಮಳೆಗಳ ಕಾಟವಿಲ್ಲ. ಹಣ್ಣು ಹೂವು ಚಿಗುರುಗಳು ಯಾವಾಗಲೂ ಈ ವನದಲ್ಲಿದೆ. ಮೃಗ ಪಕ್ಷಿಗಳ ವೈರಗಳೆಲ್ಲ ಉಡುಗಿ ಹೋಯಿತು. ಹಂಸಗಳು ಮಳೆಗಾಲದಲ್ಲೂ ಇಲ್ಲಿ ಇದ್ದವು, ಕೋಗಿಲೆಗಳು ಚಳಿಗಾಲದಲ್ಲೂ ಕೂಗುತ್ತಾ ಇದ್ದವು, ದುಂಬಿಗಳು ಸಂಪಿಗೆ ಹೂವಿಗೆ ಮುತ್ತಿದರೂ ಕೂಡ ಅವಕ್ಕೇನು ಆಗುತ್ತಿರಲಿಲ್ಲ ಅಂತ ಹೀಗೆ ಕವಿ ಬಹಳ ಚೆನ್ನಾಗಿ ಈ ಒಂದು ಸರೋವರವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಸರೋವರವನ್ನು, ಪಾರ್ವತಿಯ ತಪಸ್ಸಿನ ಆ ಜಾಗವನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾನೆ.

ಈ ಸರೋವರವನ್ನೇ ಇನ್ನೂ ವರ್ಣನೆ ಮಾಡ್ತಾ ಇದ್ದಾನೆ. ಕಳಹಂಸಗಳಿಂದ ಕೂಡ್ಕೊಂಡಿದ್ರು ಕೂಡ ಕಾಳಗದ ಕಳನಲ್ಲ, ಕಾಳಗದ ಭೂಮಿ ಇಲ್ಲ ಅಂತ. ಇಲ್ಲಿ ಕಳಹಂ ಸಮಾಕೀರ್ಣವಾಗಿರದು ಅಂತ ಅಂದ್ರೆ ಆ ಎರಡರ್ಥವೂ ಬರೋ ಹಾಗೆ ಮಾಡ್ತಾ ಇದ್ದಾನೆ. ಕಲಹದಿಂದ ಕೂಡಿದ್ರೂ ಕಾಳಗದ ಭೂಮಿಯಲ್ಲ ಅಂತ, ವಿಷಭರಿತವಾಗಿರ್ದು ಸರ್ಪ ಸಂಕುಳಮಲ್ಲ ಅಂತ. ವಿಷ ಅನ್ನೋ ಅರ್ಥ ನೀರಿಗೂ ಇದೆ, ನೀರಿಂದ ಕೂಡಿದ್ದರಿಂದ ಇದು ಸರ್ಪಭರಿತವಾಗಿಲ್ಲ. ಕುಮುದಯುತವಾಗಿರ್ದು ಕಳ

ಅಂತರಂಗದ ಮಾತಲ್ಲ ಇದು ಅಂದ್ರೆ ಕುಮುದ ಅಂದ್ರೆ ಕನ್ನ ಇದೆಯಲ್ಲ ಏನಾದ್ರು ಅದರ ಪರಿಹಾರ ಅರ್ಥ. ಅಳಿದುಳಿದು ಭಂಗಮಯವಾಗಿರ್ದು ಮೃಗ ಮುರಿದ ನೃಪದಳಮಲ್ಲ ಅಂತ. ಎಷ್ಟೋ ಜಾಗದಲ್ಲಿ ಬೇಸಿಗೆಗೆ ಎಲ್ಲಾ ಕಡೆಯಲ್ಲೂ ಒಣಗಿದ್ರೂ ಕೂಡ ಇದು ಅಳಿದ ಮುರಿದ ನೃಪದಳವಲ್ಲ ಅಂತ, ಭಂಗವಾಗಿದೆ ಅಂತ ಹೇಳಿ ಉಳಿದ ರಾಜರ ದಳವಲ್ಲ ಅಂತ ಹೇಳಿಬಿಟ್ಟು ಹೀಗೆ ಬಹಳ ಒಂದು ಶ್ಲೇಷಾರ್ಥದಿಂದ ಮತ್ತೆ ವಿಶೇಷಾರ್ಥದಿಂದ ಈ ಸರೋವರವನ್ನ ವರ್ಣನೆ ಮಾಡ್ತಾ ಇದ್ದಾನೆ. ಅಂಥ ಒಂದು ವಿಮಲವಾದಂತಹ ಸರೋವರದ ತೀರದಲ್ಲಿ ಪಾರ್ವತಿ ಆಶ್ರಮವನ್ನು ಮಾಡಿಕೊಂಡು ಪರಮಾತ್ಮನನ್ನ ಶಿವನನ್ನ ಧ್ಯಾನ ಮಾಡ್ತಾ ಇದ್ದಾಳೆ.

ಆ ಸರೋವರದ ತೀರದಲ್ಲಿ ಆಶ್ರಮವನ್ನ ಮಾಡಿಕೊಂಡು ಭಕ್ತಿಯಿಂದ ಆ ಪಾರ್ವತಿ ಅಲ್ಲಿ ತಪಸ್ಸನ್ನು ಮಾಡಿದ್ದಾಳೆ. ಆ ತಪಸ್ಸಿಗೆ ಪರಮೇಶ್ವರ ಮೆಚ್ಚಿ ಇಲ್ಲಿ ನಿನ್ನ ತಪಸ್ಸಿಗೆ ಯಾವತ್ತೂ ಕೂಡ ತೊಂದರೆಯಾಗೋದು ಬೇಡ ಅಂತ ಹೇಳ್ಬಿಟ್ಟು ಅವಳಿಗೆ ವರವನ್ನು ಕೊಟ್ಟ. ಬಹಳ ಕಾಲ ಆ ದೇವಿ ತಪಸ್ಸನ್ನ ಮಾಡ್ತಾ ಆ ಧೂರ್ಜಟಿಯ ರಾಣಿ ತಾನೇ ಯೋಗಿನಿಯೋ ಅನ್ನುವಂತೆ ತಪಸ್ಸನ್ನ ಮಾಡ್ತಾ ಇದ್ದಾಳೆ. ಆ ಪರಮಾತ್ಮನ ಆ ಧ್ಯಾನವನ್ನು ಮಾಡ್ತಾ ಅವಳಿಗೆ ಶಿವನ ಅರೆಮೈಯೊಳಂದಿರ್ದ ಸೌಖ್ಯಮಂ ಮರೆದು ಅಂತ, ತಾನು ಶಿವನ ದೇಹಾರ್ಧವನ್ನೇ ಸ್ವೀಕಾರ ಮಾಡಿದ್ದಾಳೆ ಅಂತ ಪಾರ್ವತಿಗೆ ಇನ್ನು ಏನು ಮೆಚ್ಚಿಸಬೇಕಾಗಿದೆ ಗೊತ್ತಿಲ್ಲ. ಆದರೂ ಕೂಡ ಆ ಪಾರ್ವತಿ ತಪಸ್ವಿನಿಯಾಗಿ ಸರ್ವರಿಗೂ ಅಂತರಾತ್ಮನಾದಂತಹ ಆ ಪರಮೇಶ್ವರನನ್ನ ಅವಳು ಪ್ರತಿನಿತ್ಯವೂ ಧ್ಯಾನ ಮಾಡ್ತಾ ಇದ್ದಾಳೆ. ಆ ಪಾರ್ವತಿಯ ತಪಸ್ಸಿನಿಂದ ಇಡೀ ಕಾಡಿನಲ್ಲೆಲ್ಲ ಒಂದು ವೈಶಿಷ್ಟ್ಯ ಉಂಟಾಗಿದೆ. ಸಹಜ ವೈರಿಗಳೆಲ್ಲ ವೈರಗಳನ್ನು ಕಡ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದನ್ನ ಮೂರ್ನಾಲ್ಕು ಪದ್ಯಗಳಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ.

ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 15ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಎಲ್ ರತ್ನ,

ಪ್ರದೇಶ ಸಮಾಚಾರ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: So in the last 12 years, exports have actually made a major improvement. From almost 460 billion, we have doubled our an economic size of more than 50 trillion will get up. Areas such as textile, engineering goods, marine products, plantation items, we'll see tariffs going down from as high as 15%, 20% to zero. So it will be a big boost for our exports. So, and apart from that, these FTAs will help us in diversifying our export. It will also help us in building trusted relationships with the countries.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಇಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ಧಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ಧಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಮ್ಸ್ಟೇಯಲ್ಲಿ ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು, ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸದಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೇವೇಗೌಡ ಅವರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು ನಾಳೆಯಿಂದ 2 ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ದತೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ತುಂಡಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆಯವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10-30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಟಿಆರ್ಎಂ ಸಾಫ್ಟ್ವೇರ್ ಬದಲಿಗೆ ಐಪಿಡಿಎಸ್ ಐಟಿ ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ ಪಿಎಂ ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಹಾಗೂ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಮ್ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಳಿನಿ ಪೈ.
1: ನಮಸ್ತೆ ಬಚ್ಚೋ.
2: ನಮಸ್ತೆ ಟೀಚರ್ ನಿಜಿ.
3: ನಮಸ್ತೆ ಟೀಚರ್ ನಿಜಿ.
1: ಹಮಾರಾ ಆಜ್ ಕಾ ವಿಷಯ ಹೈ ಮಾಂ ಕೆ ಏಕ್ ಕಹಾನಿ. ಯಹ ಏಕ್ ಕವಿತಾ ಹೈ ಜೋ ಮೈಥಿಲಿ ಶರಣ್ ಗುಪ್ತ ನೇ ಲಿಖಿ ಹೈ. ಯಹ ಬಹುತ್ ಹಿ ಪ್ಯಾರಿ ಕವಿತಾ ಹೈ ಜೋ ತುಮ್ ಲೋಗೋ ಕೋ ಕಭಿ ಯಾದ್ ಕರ್ನಾ ಚಾಹಿಯೆ. ಏಕ್ ಬಾತ್ ಬತಾವೋ, ತುಮ್ ಲೋಗೋ ನೇ ಕಭಿ ಅಪ್ನಿ ಮಾಂ ಸೇ ಕಹಾನಿ ಸುನ್ನೆ ಕಿ ಜಿದ್ ಕಿ ಹೈ?
2: ಜೀ ಹಾಂ ಟೀಚರ್ ನಿಜಿ,
3: ಜೀ ಬಹುತ್ ಬಾರ್.
1: ಅಚ್ಛಾ, ಯಹ ಕವಿತಾ ಮೇ ಭಿ ಏಕ್ ಛೋಟಾ ಬಚ್ಚಾ ಅಪ್ನಿ ಮಾಂ ಸೇ ಕಹಾನಿ ಸುನ್ನೆ ಕಿ ಜಿದ್ ಕರ್ತಾ ಹೈ. ತೋ ಶುರೂ ಕರೇ,
2: ಹಮ್ ಕವಿತಾ ಸುನೇಂಗೆ.
3: ಯಹ ಕವಿತಾ ಕಿಸ್ನೆ ಲಿಖಾ ಹೈ ಟೀಚರ್ ನಿಜಿ?
1: ಮೈ ತುಮ್ ಲೋಗೋ ಕೋ ಬತಾನೆ ಹಿ ವಾಲಿ ಥಿ. ಕವಿ ಕಾ ನಾಮ ಹೈ ಮೈಥಿಲಿ ಶರಣ್ ಗುಪ್ತ. ಇನ್ಕಾ ಜನ್ಮ ಉತ್ತರ ಪ್ರದೇಶ ಕೆ ಝಾನ್ಸಿ ಜಿಲ್ಲೆ ಕೆ ಚಿರ್ಗಾಂವ್ ಗ್ರಾಮ ಮೇ ಹುವಾ ಥಾ ಔರ್ ಉನ್ಹೋನೆ ಘರ್ ಮೇ ಹಿ ಪಡಾಯಿ ಕಿ ಥಿ. ಸಂಸ್ಕೃತ, ಬಂಗ್ಲಾ, ಮರಾಠಿ ಔರ್ ಹಿಂದಿ ಸೀಖೆ. ಉನ್ಕಿ ರಚನಾ ಮಹಾಕಾವ್ಯ ಸಾಕೇತ್ ಕೆ ಲಿಯೆ ಉನ್ಹೇ ಮಂಗ್ಲಾ ಪ್ರಸಾದ್ ಪಾರಿತೋಷಿಕ್ ಪ್ರದಾನ್ ಕಿಯಾ ಗಯಾ. ಭಾರತ ಸರ್ಕಾರ ನೇ ಉನ್ಕೋ ಪದ್ಮಭೂಷಣ್ ಸೇ ಭಿ ಅಲಂಕೃತ್ ಕಿಯಾ. ಉನ್ಕಿ ರಚನಾ ಮೇ ದೇಶಭಕ್ತಿ, ಗಾಂಧಿವಾದ್, ಮಾನವತಾ ಔರ್ ನಾರಿ ಕೆ ಪ್ರತಿ ಕರುಣಾ ವ್ಯಕ್ತ ಕಿ ಗಯಿ ಹೈ. ಚಲೋ ಅಬ್ ಕವಿತಾ ಪಡ್ತೆ ಹೈ.
2: ಮೈ ಪಡೂ ಟೀಚರ್ ಜೀ?
1: ಚಲೋ ಶುರು ಕರ್ನೆ ಸೇ ಪಹಲೆ ಮುಝೆ ತುಮ್ ಲೋಗೋ ಸೇ ಏಕ್ ಔರ್ ಪ್ರಶ್ನ ಪೂಚನಾ ಥಾ.
2: ಕ್ಯಾ ಕ್ಯಾ ಹೈ ಟೀಚರ್ ನಿಜಿ?
1: ತುಮ್ ಲೋಗೋ ನೇ ಬುದ್ಧ ಕಾ ನಾಮ ಸುನಾ ಹೈ?
2: ಜೀ, ಉನ್ಕೋ ದಿ ಎನ್ಲೈಟನ್ಡ್ ವನ್ ಕಹಾ ಜಾತಾ ಹೈ.
3: ಹಾಂ,
1: ಬಿಲ್ಕುಲ್ ಸಹಿ. ಬುದ್ಧ ಕಾ ಮತಲಬ್ ಹೈ ಜಗಾ ಹುವಾ. ಯಹ ಏಕ್ ಹಾದ್ಸೆ ಪರ್ ಆಧಾರಿತ ಹೈ. ಏಕ್ ದಿನ ಜಬ್ ವಹ ಉಪವನ್ ಮೇ ಸೈರ್ ಕರ್ ರಹೆ ಥೆ, ಉನ್ಹೋನೆ ಏಕ್ ಹಂಸ್ ಕೋ ಗಿರ್ತೆ ದೇಖಾ. ವಹ ತುರಂತ ಉಸ್ ಹಂಸ್ ಕೋ ಠೀಕ್ ಕರ್ನೆ ಕೆ ಲಿಯೆ ಪಹುಂಚ ಗಯೆ. ಇತ್ನೆ ಮೇ ಶಿಕಾರಿ ಆಯಾ ಔರ್ ಹಂಸ್ ಕೋ ವಾಪಸ್ ಮಾಂಗ್ನೆ ಲಗಾ. ಉಸ್ಕೆ ಬಾದ್ ಕ್ಯಾ ಹುವಾ? ಚಲೋ ಕವಿತಾ ಸುನೇ.
2: ಮೈ ಪಡೂಂಗಿ.
1: ಚಲೋ ಪಡೋ.
2: ಮಾಂ ಕಾ ಏಕ್ ಕಹಾನಿ. ಬೇಟಾ, ಸಮಝ ಲಿಯಾ ಕ್ಯಾ ತೂನೆ, ಮುಜ್ಕೋ ಅಪ್ನಿ ನಾರಿ ಕಹತಿ ಹೈ ಮುಜ್ಸೆ ಯಹ ಬೇಟಿ. ತೂ ಮೇರಿ ನಾನಿ ಕಿ ಬೇಟಿ, ಯಹ ತೋ ಮಾಂ ಬೇಟಿ ಹಿ ಬೇಟಿ. ರಾಜಾ ಥಾ ಯಾ ರಾನಿ, ಮಾಂ ಕಹೋ ಏಕ್ ಕಹಾನಿ. ತೂ ಹೈ ಬೇಟಿ ಮಾಂ ಧನ್ ಮೇರಿ, ಸುನ್ ಉಪವನ್ ಮೇ ಬಡೇ ಸವೇರೆ, ತಾತ್ ಭ್ರಮಣ ಕರ್ತೆ ಥೆ ತೇರೆ, ಜಹಾಂ
1: ಸುರಭಿ ಮನಮಾನಿ.
2: ಸುರಭಿ ಮನಮಾನಿ.
1: ಚಲೋ ಮೇ ಏಕ್ ಬಾರ್ ಔರ್ ಪಡ್ತಿ ಹೂಂ. ಮಾಂ ಕಹೆ ಏಕ್ ಕಹಾನಿ. ಬೇಟಾ, ಸಮಜ್ ಲಿಯಾ ಕ್ಯಾ ತೂನೆ, ಮುಜ್ಕೋ ಅಪ್ನಿ ನಾನಿ. ಕಹತಿ ಹೈ ಮುಜ್ಸೆ ಯಹ ಚೇಟಿ, ತೂ ಮೇರಿ ನಾನಿ ಕಿ ಬೇಟಿ. ಕಹ ತೋ ಮಾ ಲೇಟಿ ಹಿ ಲೇಟಿ, ರಾಜಾ ಥಾ ಯಾ ರಾನಿ. ಮಾಂ ಕಹೆ ಏಕ್ ಕಹಾನಿ. ತೂ ಹೈ ಹಟಿ ಮಾಂಧನ್ ಮೇರೆ, ಸುನ್ ಉಪವನ್ ಮೇ ಬಡೇ ಸವೇರೆ, ತಾತ್ ಭ್ರಮಣ ಕರ್ತೆ ತೆ ತೇರೆ, ಜಹಾಂ ಸುರಭಿ ಮನಮಾನಿ. ಠೀಕ್ ಹೈ. ಯಹಾಂ ಕಿತ್ನೆ ಲೋಗೋ ಕಿ ಆವಾಜ್ ಸುನಾಯಿ ದೇತಿ ಹೈ ತುಮ್ ಲೋಗೋ ಕೋ?
3: ದೋ ಲೋಗೋ ಕಿ ಆವಾಜ್, ಏಕ್ ಬಚ್ಚೆ ಕಿ ಔರ್ ದೂಸರೆ ಮಾಂ ಕಿ.
1: ಪಹಲೆ ಆವಾಜ್ ಕಿಸ್ಕಿ ಹೈ?
2: ಮಾಂ ಕಿ ಆವಾಜ್.
1: ಬಚ್ಚಾ ಮಾಂ ಕೋ ಕಹಾನಿ ಸುನಾನೆ ಕಿ ಮಾಂಗ್ ಕರ್ ರಹಾ ಹೈ ಔರ್ ಮಾಂ ಕ್ಯಾ ಕಹ ರಹಿ ಹೈ?
2: ವಹ ಪೂಚ್ ರಹಿ ಹೈ ಕಿ ಬೇಟಾ, ತೂನೆ ಮುಝೆ ಅಪ್ನಿ ನಾನಿ ಸಮಜ್ ರಖಾ ಹೈ, ತೋ ಮೈ ತುಝೆ ಕಹಾನಿ ಸುನಾಓಗಿ?
3: ಜೀ, ಜೈಸೆ ಜ್ಯಾದಾತರ್ ಹೋತಾ ಹೈ, ನಾನಿ ಯಾ ದಾದಿ ಬಚ್ಚೋ ಕೋ ಕಹಾನಿಯಾ ಸುನ್ತೆ ಹೈ.
1: ಬೇಟಾ ಕ್ಯಾ ಕಹತಾ ಹೈ? ವಹ ಕಹತಾ ಹೈ ಕಿ ಏಕ್ ಚೇಟಿ ಕಹ ರಹಿ ಹೈ ಕಿ ಮಾಂ ನಾನಿ ಕಿ ಬೇಟಿ ಹೈ. ನಾನಿ ನ ಸಹಿ. ಅಬ್ ಚೇಟಿ ಕಾ ಕ್ಯಾ ಅರ್ಥ ಹೈ? ಚೇಟಿ ಕಾ ಮತಲಬ್ ಹೈ ದಾಸಿ,
2: ಯಾನಿ ಕಿ ನೌಕರಾನಿ ಹೈ ನ ಟೀಚರ್ ನಿಜಿ?
1: ಬಿಲ್ಕುಲ್ ಸಹಿ ಕಹಾ. ಬೇಟಾ ಪೂಚ್ತಾ ಹೈ, ಮಾಂ

ಆಕಾಶವಾಣಿ ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ, ಅವಲೋಕನ 6:30 ಕೃಷಿರಂಗ ಕಾರ್ಯಕ್ರಮ 6:51 ಜೈವಿಕ ಗೊಬ್ಬರದ ಮಹತ್ವ ಕುರಿತಾಗಿ ಡಾಕ್ಟರ್ ಶುಭಶ್ರೀ ಕೆಎಸ್ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತುರುವೇಕೆರೆ ತಾಲೂಕು ನೀರಗುಂದ ಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದ, ಸಿರಿಗಂಧ 7:45, 9:15 ಅನಿತಾ ಆನಂದ್ ಹಾಡಿರುವ ಭಾವಗೀತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾತ್ರಿ 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್ಎಂ ಸ್ಮಿತಾ ಅವರಿಂದ ವಯಲಿನ್ ವಾದನ, ಮೃದಂಗ ಸಹಕಾರ ಎಂ ಗುರುರಾಜ್, ಮೋರ್ಚಿಂಗ್ ಜಿ ಲಕ್ಷ್ಮೀನಾರಾಯಣ. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಇದುವರೆಗೂ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಜ್ಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮ ಯುವವಾಣಿ.

0: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ವಿಡಿಯೋ ಲೈಕ್ ಮಾಡಲು ಹಣ

0: ಎಷ್ಟು ಸುಲಭ. ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ನಂದನ್ ಕುಮಾರ್ ಬಿ ನಾಯ್ಕ್ ಅವರೊಂದಿಗಿನ ಸಂದರ್ಶನ.

0: ಆತ್ಮೀಯ ಕೇಳುಗರೆ, ನಮ್ಮ ಜೊತೆಗೆ ಇವತ್ತು ನಂದನ್ ಕುಮಾರ್ ಬಿ ನಾಯ್ಕ ಅವರಿದ್ದಾರೆ. ಇವರು ಹವ್ಯಾಸಿ ಯಕ್ಷಗಾನ ಕಲಾವಿದರು ಕೂಡ ಹೌದು, ಜೊತೆಗೆ ಯಕ್ಷ ಗುರುಗಳು ಕೂಡ ಹೌದು. ಒಂದಷ್ಟು ಜನರಿಗೆ ಯಕ್ಷಗಾನದ ತರಬೇತಿಯನ್ನು ಕೂಡ ನೀಡಿದಂಥವರು. ಅವರ ವಿದ್ಯಾಭ್ಯಾಸದ ಸಮಯದಲ್ಲಿ ಮೂಡುಬಿದ್ರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಇವರು ಶಿಕ್ಷಣವನ್ನು ಪಡೆದಂಥವರು. ಅಲ್ಲಿ ಯಕ್ಷಗಾನವನ್ನು ಅಭ್ಯಾಸ ಮಾಡಿ ನಂತರ ಒಂದಷ್ಟು ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಶಿಕ್ಷಣವನ್ನು ನೀಡಿಕೊಂಡು ಬಂದಂಥವರು. ಅವರ ಅನುಭವನ ಇವತ್ತು ನಾವು ಕೇಳೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ನಂದನ್ ಕುಮಾರ್ ನಾಯ್ಕ ಅವರು, ತಾವು ಹೇಳಿ, ಈ ಯಕ್ಷಗಾನದಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು?
1: ಯಕ್ಷಗಾನ ಅಂದ್ರೆ ನಮ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ನನ್ನ ಅಜ್ಜ ಯಕ್ಷಗಾನ ಹವ್ಯಾಸಿ ಕಲಾವಿದರಾಗಿದ್ರು, ಹಾಗೆ ನನ್ನ ತಂದೆ ತಾಯಿಯ ಒಂದು ಪ್ರೇರಣೆಯ ಸಪೋರ್ಟ್ ನಿಂದಾಗಿ 3ನೇ ಕ್ಲಾಸ್ನಿಂದಲೇ ನನ್ನ ಯಕ್ಷಗಾನದ ನಂಟು ಎನ್ನುವುದು ಜೊತೆಗೂಡ್ಕೊಳ್ತು. ಅಂದ್ರೆ ಆವಾಗ ಹಳ್ಳಿಯಲ್ಲಿರುವಂತವ್ರು ನಾವು, ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ, ಕಲಿಯುವ ಹಠ ಇದ್ದರೆ ಕಲಿಸುವವರಿಲ್ಲ. ದಿವಾನ್ ಯಕ್ಷ ಸಮೂಹ ಹಾರ್ಸಿಕಟ್ಟೆ ಎನ್ನುವಂತ ಒಂದು ಸಂಸ್ಥೆಯನ್ನು ಮಾಡಿ ಹಳ್ಳಿಯ ಮಕ್ಕಳಿಗೆ ರಜಾ ದಿನಗಳಲ್ಲಿ ಒಂದು 10ರಿಂದ 15 ದಿವಸ ಶಿಬಿರಗಳಲ್ಲಿ ಪಾಲ್ಗೊಂಡು ಯಕ್ಷಗಾನ ಕಲಿಕೆ ಅಭ್ಯಾಸ ಮಾಡ್ತಾ ಇದ್ವಿ. ಆವಾಗ ಹೇಗೆ ಅಂದ್ರೆ 100ರಿಂದ 105 ಜನ ಮಕ್ಕಳು ಬರ್ತಾ ಇದ್ರು. ನಾವು ಕೊನೆಯ ಸಾಲಿನಲ್ಲಿರುವಂತ ಮಕ್ಕಳು, ಅವಾಗ ಏನು ಗೊತ್ತಿಲ್ಲ, ಒಟ್ಟು ಆಟೋಟಗಳಲ್ಲಿ ಹೋಗೋದು ಬರೋದು. ಬಟ್ ಅದ್ರ ಕಲಿಯುವಂತ ಆಸಕ್ತಿ ಇದೆ, ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಕಲೆಗಳಲ್ಲಿ ತುಂಬಾ ಆಸಕ್ತಿ, ಚಿತ್ರಕಲೆ, ಕವನಗಳನ್ನ ಬರೆಯೋದು, ಲೇಖನ ಬರೆಯೋದು, ಕಲಾಜೀವಿಯಾಗಿ ಇರಬೇಕು ಅನ್ನೋ ನನ್ನ ಆಸೆ. ಅಪ್ಪ ಅಮ್ಮನ ಕೂಡ ಆಸೆನೂ ಅದೇ ಆಗಿತ್ತು. ಯಕ್ಷಗಾನಕ್ಕೆ 3ನೇ ಕ್ಲಾಸ್ನಿಂದಲೇ ಹೊಸ್ತೋಟ ಮಂಜುನಾಥ ಭಾಗವತ್ ಗುರುಗಳು ಹಾಗೂ ಸತೀಶ್ ಉಪಾಧ್ಯಾಯ ಅಂಬಲಪಾಡಿಯವರ ಮಾರ್ಗದರ್ಶನದಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಟ್ಟದ್ದು.
0: ಈಗ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಯಕ್ಷಗಾನದಲ್ಲಿ ಯಾವ ರೀತಿ ತೊಡಗಿಸಿಕೊಂಡ್ರಿ ನೀವು?
1: ಆಳ್ವಾಸ್ಗಿಂತ ಪೂರ್ವವಾಗಿ ಹೇಳಬೇಕು ಅಂತ ನಾನು ಉಡುಪಿಯ ಪರಿಸರಕ್ಕೆ ಕಾಲಿಟ್ಟದ್ದು. SSLCಯಲ್ಲಿ ಇಲ್ಲಿ ಹೇಗಿತ್ತು ಊರ ಕಡೆ ಅಂದ್ರೆ, ಒಂದು ಅಬೌಟ್ 75-80 ಬಂದ್ರೆ ಮಾತ್ರ ಅವನು ಮುಂದೆ ಲೈಫ್ ರೀಚ್ ಆಗ್ತಾನೆ ಅನ್ನೋ ಮಾತಿತ್ತು. ಬಟ್ ನಾವೆಲ್ಲ ಅವಾಗ ಎಜುಕೇಶನ್ ನಮ್ಗೆ ಅಷ್ಟೊಂದು ಹಿಡಿಸ್ತಿಲ್ಲ, ಅದೊಂದು 60% ಲೆವೆಲ್ಗೆ ಮಾಡಿಕೊಂಡು ಯಕ್ಷಗಾನ ಆಸಕ್ತಿ ಇರೋದ್ರಿಂದ ಸತೀಶ್ ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ಉಡುಪಿಯ ಯಕ್ಷಗಾನ ಕೇಂದ್ರವನ್ನು ಸೇರ್ಕೊಂಡೆ. ಬಂದಂಜೆ ಸಂಜೀವ ಸ್ವರ್ಣಗುರುಗಳ ಮುಖಾಂತರ ಅಲ್ಲಿ ನನ್ನ ಉದ್ದೇಶ ಯಕ್ಷಗಾನ ಕಲಿಕ್ ಹೋಗಿದ್ದು. ಬಟ್ ಅಲ್ಲಿ ಗುರುಗಳು ನನ್ನ ಆಟೋಟಗಳನ್ನ ನೋಡಿ ಗಮನಿಸಿ, ಬೇಡ ನೀನು ಕಾಲೇಜ್ ಜೊತೆಗೆ ಯಕ್ಷಗಾನವನ್ನು ಮಾಡುವಂತ ಉಡುಪಿಯಲ್ಲಿ ಡಿಗ್ರಿಯನ್ನು ಮುಗಿಸಿದೆ. PUC ಅಪ್ ಟು ಡಿಗ್ರಿವರೆಗೆ ಕೇಂದ್ರದಲ್ಲಿ ಇದ್ಕೊಂಡು ರಾತ್ರಿ ಪಾಳಿಯಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಮತ್ತೆ ಹೋಟೆಲ್ಗಳಲ್ಲಿ KFCಗಳೆಲ್ಲ ಕೆಲಸ ಮಾಡಿಕೊಂಡು ಜೊತೆಗೆ ಯಕ್ಷಗಾನ ಅಭ್ಯಾಸ ಮಾಡಿಸ್ಕೊಂಡೆ. ತದನಂತರ ಡಿಗ್ರಿ ಸಾಕು ಅನ್ನೋ ಮಟ್ಟಿಗೆ ಆಯ್ತು, ಸಾಕು ಯಕ್ಷಗಾನ ಕಲಾವಿದ ಮೇಳಕ್ಕೆ ಹೋಗುವ ಅಥವಾ ಎಲ್ಲರ ಒಂದು ಸೇವೆ ಮಾಡ್ಕೊಂಡಿರುವಂತ ಮನಸ್ಥಿತಿ ಇತ್ತು. ಆಳ್ವಾಸ್ನವರು ಎಲ್ಲೋ ನನ್ನ ಪ್ರೋಗ್ರಾಮ್ ಅಲ್ಲಿ ನೋಡಿ, ಹುಡುಗ ಟ್ಯಾಲೆಂಟ್ ಇದ್ದಾನೆ, ಇವನ್ನ ನಮ್ಮ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮೋಹನ್ ಆಳ್ವರು ದತ್ತು

0: ಕಾಲದಲ್ಲಿ ಪೋಸ್ಟ್ ಗ್ರಾಜುಯೇಷನ್ಗೆ ಆಳ್ವಾಸ್ಗೆ ತಗೊಂಡೋದ್ರು. ಅಲ್ಲಿ ನಮ್ಮ ಬದುಕಿನ ದಾರಿ ಬದಲಾಯಿತು ಆಳ್ವಾಸಿಗೆ ಹೋದ್ಮೇಲೆ. ಅದು ಆಳ್ವಾಸ್ ಅಂದ್ರೆ ಒಂದು ದೊಡ್ಡ ಸಮುದ್ರ, ಏನ್ ಬೇಕೋ ನಾವು ಕಲಿಬಹುದು, ಯಾವ್ದು ಬೇಕೋ ಕೈ ಹಾಕಿದ್ದಲ್ಲೆಲ್ಲ ನಮ್ಗೆ ಗಂಧವೇ ಸಿಗುವಂಥದ್ದು. ಅಲ್ಲಿ ಹೋದ್ಮೇಲೆ ತೆಂಕು ಬಡಗಳನ್ನ ಅಭ್ಯಸಿಸಿಕೊಂಡೆ, ಜೊತೆಗೆ ಬಣ್ಣ ಮಾಡುವಂಥದ್ದು, ಜೊತೆಗೆ ನನ್ನ ಕನಸು ಒಂದು ಪದವಿಯನ್ನು ಪಡಿಬೇಕು, MHRD ಪದವಿಯನ್ನು ಅಂದ್ರೆ ಫ್ರೀ ಎಜುಕೇಶನ್ ಅಲ್ಲಿ ನಾನು ಅಲ್ಲಿ ಕಲ್ತ್ಕೊಂಡೆ. ಆಳ್ವಾಸ್ನ ವಿರಾಸತ್ತು ನುಡಿಸಿರಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ಪ್ರೋಗ್ರಾಮ್ ಗಳನ್ನು ಕೊಟ್ವಿ. ಅಲ್ಲಿಂದ ಊರ್ ಕಡೆ ಬಂದ್ರೆ ಆಳ್ವಾಸ್ ಅಲ್ಲಿ ನಂತ ಹುಡುಗ ಅಂತ ಖುಷಿಯಿಂದ ನೋಡ್ಕೊಳ್ತಾ ಇದ್ದೆ ನಾನು.
1: ಈಗ ಯಕ್ಷಗಾನದಲ್ಲಿ ಸಾಕಷ್ಟು ವೈವಿಧ್ಯತೆಗಳಿರ್ತವೆ. ನೀವು ಈಗಾಗಲೇ ಹೇಳಿದ್ರಿ ತೆಂಕುತಿಟ್ಟು ಬಡಕುತಿಟ್ಟು ಅಂತ ಹೇಳಿ, ನಿಮಗೆ ಭಾಗವತಿಗೆ ಹೆಚ್ಚು ಇಷ್ಟವಾಯಿತೋ ಅಥವಾ ವೇಷಭೂಷಣಗಳು ಅದು ಇಷ್ಟವಾಯಿತೋ ಅಥವಾ ಅರ್ಥಗಾರಿಕೆ ಇಷ್ಟವಾಯಿತೋ ಹೇಗೆ?
0: ಮೊದಲು ನನಗೆ ಇಷ್ಟ ಅಂದ್ರೆ ಹಾಡಿನಲ್ಲಿ ತುಂಬಾ ಇಷ್ಟ ಇದೆ, ಯಾಕಂದ್ರೆ ಮೊದಲಿಂದ ಜಾನಪದ ಹಾಡುಗಳನ್ನು ತುಂಬಾ ಹಾಡ್ತಾ ಇದ್ದೆ. ಸ್ವರ ಚೆನ್ನಾಗಿರೋದಕ್ಕೆ ನನ್ನ ಚಿಕ್ಕಪ್ಪ ಮೂಲ ಭಾಗವತರು, ಈಗ ಒಂದು ಹಾಲಾಡಿ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನನಗೂ ಭಾಗವತ್ಕೆ ಮಾಡ್ಬೇಕು ತುಂಬಾ ಇಷ್ಟ ಇತ್ತು. ಆಮೇಲೆ ಕೇಂದ್ರಕ್ಕೆ ಹೋದಾಗ ಮೊದಲು ಭಾಗವತ್ಗೆ ಹೋಗಿದ್ದೆ ನಾನು, ನನ್ನ ಸತೀಶ್ ಕೆದ್ಲಾಯ ಅಂತ ನನ್ನ ಗುರುಗಳು ಭಾಗವತ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ಅದು ಒಂದು ಆ ಹುಚ್ಚು ಮನಸ್ಸು ಅಂದ್ರೆ ನಮಗೆ ವೇಷ ಹಾಕ್ಬೇಕು, ಒಂದು ಮೊದಲಿಂದ ವೇಷನೂ ಹಾಕ್ತಾ ಇದ್ದೆ. ನನ್ನ ಆಯ ತುಂಬಾ ಉದ್ದ ಇರೋದ್ರಿಂದ ನನಗೆ ಅನಿಸ್ತಿತ್ತು ವೇಷ ಸರಿ ಅನ್ಸೋದಿಲ್ವೇನೋ ಅಂತ. ಕಳವೇಷಗಳನ್ನ ಮಾಡ್ತಿದ್ದೆ, ಗುರುಗಳು ಗುರುತಿಸಿ ಕಳವೇಷ ಮಾಡ್ತಾನೆ, ಹಾಸ್ಯ ವೇಷವನ್ನು ಮಾಡ್ತಾನೆ, ಈ ಹುಡುಗ ವೇಷವನ್ನು ಮಾಡಲಿ ಅಂತ ವೇಷಕ್ಕೆ ದೂಡಿದ್ರು. ಹಾಗೆ ನನಗೆ ವೇಷದ ಮೇಲೆ ಆಸಕ್ತಿ ಹೆಚ್ಚಾಗೋಯ್ತು. ತುಂಬಾ ವೇಷಭೂಷಣ ಹಾಕೊಂಡು ಒಂದು ಫೋಟೋ ಎಲ್ಲ ಹೊಡ್ಕೊಂಡು ಎಲ್ಲ ತೋರಿಸ್ಬೋದು ನಾವು ಹೀಗೊಂದು ವೇಷ ಹಾಕಿದ್ದೇವೆ ಅಂತ. ಹೀಗೆ ಭಾಗವತ್ಗೆ ಇಂಟ್ರೆಸ್ಟ್ ಹೋಗಲಿಲ್ಲ, ಪ್ರಾಕ್ಟೀಸ್ ಮಾಡುವಾಗ ಭಾಗವತ್ಗೆ ಬೇಕೇ ಬೇಕು, ಯಾಕಂದ್ರೆ ಈಗ ಮಕ್ಕಳಿಗೆ ಕುಣಿಸ್ಬೇಕು ನನಗೆ ಪದ್ಯ ಬರಬೇಕು ಹೇಳಲಿಕ್ಕೆ. ಆ ನಿಟ್ಟ ಸ್ವರಜ್ಞಾನ ಸ್ವಲ್ಪ ಕಲ್ತ್ಕೊಂಡೆ, ತಕ್ಕ ಮಟ್ಟಿಗೆ ಮಕ್ಕಳಿಗೆ ಕ್ಲಾಸಿಂದ ಕುಣಿಸುವಷ್ಟು ಭಾಗವತ್ಗೆ ಅಭ್ಯಾಸ ಮಾಡ್ಕೊಂಡಿದ್ದೇನೆ.
1: ಈ ವೇಷ ಹಾಕುವುದರ ಬಗ್ಗೆ ಹೇಳಿ, ಈಗ ವಿಶೇಷವಾಗಿ ನೀವು ಖಳನಾಯಕನ ಪಾತ್ರವನ್ನ ವಹಿಸ್ತೀರಿ ಅಂತೇಳಿ, ಯಾವುದು ನಿಮಗೆ ಹೆಚ್ಚು ಇಷ್ಟವಾದಂತಹ ಒಂದು ಖಳನಾಯಕನ ಪಾತ್ರ, ಮತ್ತು ರಾಜವೇಷಗಳಿಗೂ ಮತ್ತು ಈ ಖಳನಾಯಕನಿಗೂ ಏನು ವ್ಯತ್ಯಾಸ ಕಾಣ್ತದೆ ವೇಷಭೂಷಣದಲ್ಲಿ ಮತ್ತು ಅವರ ಒಂದು ನೃತ್ಯದಲ್ಲಿ?
0: ಈಗ ವೇಷಭೂಷಣಗಳನ್ನ ನೋಡುವಾಗ ಯಕ್ಷಗಾನಕ್ಕೆ ಸರ್ವಾಂಗೀಣ ಸುಂದರ ಕಲೆ, ಅಡಿಯಿಂದ ಮುಡಿಯವರೆಗೂ ನಾವು ಆಭರಣಗಳು ಬರೆಸ್ತೇವೆ, ಬಣ್ಣವನ್ನು ಹಚ್ತೇವೆ. ಬಣ್ಣ ಮಾಡ್ಕೊಳ್ಳುವಾಗೆ ನಮ್ಮ ಈಗ ಒಂದು ನಾನು ಒಬ್ಬ ರಾಮನಾಗಿ ಹೋಗ್ಬೇಕು ಅಂತಾರೆ, ಪರಕಾಯ ಪ್ರವೇಶ ನಾವು ಚೌಕಿ ಮೇಲೆ ಯಾವಾಗ ಬಣ್ಣಕ್ಕೆ ಕುತ್ಕೊಳ್ತೇವೋ ಗಣಪತಿಯಲ್ಲಿ ಅಲ್ಲಿ ನಾವು ರಾಮನಾಗಿಯೇ ಕುತ್ಕೊಳ್ಬೇಕು, ಯಾಕಂದ್ರೆ ಅಷ್ಟು ನಾವು ಪೂರ್ವಾಭ್ಯಾಸ ಮಾಡ್ಕೊಂಡಿರ್ಬೇಕು. ಈಗ ನಾನೊಬ್ಬ ನಂದನಾಥ ಹೋಗೋದು ಅಥವಾ ಬೇರೆ ಯಾವುದೋ ಹೆಸರು ಹೇಳ್ಕೊಂಡು ಹೋಗ್ಲಿಕ್ಕಲ್ಲ, ರಂಗಸ್ಥಳಕ್ಕೆ ಹೋಗುವ ರಾಮನಾಗೆ ಹೋಗ್ಬೇಕಾಗ್ತದೆ ಅಥವಾ ರಾವಣನಾಗೆ ಹೋಗ್ಬೇಕಾಗ್ತದೆ. ಪೂರ್ವ ತಯಾರಿ ಅಂತಂದ್ರೆ ಈಗ ನಮ್ದೊಂದು ವೇಷ ಅಂತ ಕೊಟ್ಟಾಗ ಆ ವೇಷ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಹೋಗ್ಬೇಕು, ಒಂದು ರಾಮ ಅಥವಾ ರಾವಣ ವೇಷವೂ ಹಾಗೆ. ಈಗ ಬಣ್ಣ ಮಾಡ್ಕೊಳ್ಳುವಾಗ ರಾಮ ಅಂತ ಸಾತ್ವಿಕತೆ ಒಂದು ಮುಖದಲ್ಲಿ ಕಾಣ್ಬೇಕು, ಅಂದ್ರೆ ಸಾತ್ವಿಕ ರಾಜವೇಷಗಳ ಬಣ್ಣಗಳು ಹೇಗಿರ್ತಾವೋ, ಮುದ್ರೆ ಆಗಿರ್ಬೋದು, ಹುಬ್ಬು ಆಗಿರ್ಬೋದು, ನಾವು ಹುಬ್ಬುವನ್ನು ಬರೆಯುವಂಥದ್ದು, ಅಥವಾ ಮುಖಚರ್ಯವನ್ನು ನಾವು ಬದಲಾವಣೆ. ಅದೇ ಕಳಾವೇಷ ಅಂತಂದಾಗ ರಾಕ್ಷಸನ ಪ್ರವೃತ್ತಿ ಬರಬೇಕು. ಈಗ ನಮ್ಮ ದಕ್ಷಿಣ ಕನ್ನಡಕ್ಕೂ ಮತ್ತು ಉತ್ತರ ಕನ್ನಡಕ್ಕೂ ತುಂಬಾ ಬಣ್ಣಗಳಲ್ಲಿ ವ್ಯತ್ಯಾಸಗಳಿದೆ. ಅಲ್ಲಿ ಚಿಟ್ಟುಗಳನ್ನ ಇಟ್ಟು ರಾಕ್ಷಸ ರೂಪವನ್ನು ಬರ್ತಾರೆ, ಇಲ್ಲಿ ನಮ್ಮ ಕಡೆ ಸಂಪ್ರದಾಯದಲ್ಲಿ ಬಣ್ಣದಲ್ಲೇ ಅದನ್ನ ಪ್ರತಿಬಿಂಬಿಸ್ತಾರೆ. ವೇಷ ನನಗೆ ತುಂಬಾ ಹೆಸರನ್ನ ತಂದುಕೊಟ್ಟಂದ್ರೆ ಜಾಂಬವತಿ ಕಾರಣ ಜಾಂಬವನ ಮುಖಾಂತರ ನಾನು ಸ್ವಲ್ಪ ಗುರುತಿಸ್ಕೊಂಡಿದ್ದೆ. ಅದು ಹೇಗೆ ಅಂದ್ರೆ ಒಂದು ತುಂಬಾ ರೋಷದಿಂದ ಬಂದು ಭಕ್ತಿ ಪ್ರಧಾನವಾಗಿ ಹೋಗುವಂತ ಬದಲಾವಣೆ ಆಗ್ತದೆ. ಆ ವೇಷ ನನಗೊಂದು ತುಂಬಾ ಹೆಸರು ತಂದುಕೊಟ್ಟಿದೆ. ಒಂದು ವರ್ಷಕ್ಕಾದ್ರೂ ಒಂದು 25-30 ಜಾಂಬವ ವೇಷವನ್ನು ಮಾಡ್ತೇನೆ, ನಂದನ ಎಕ್ಕದೊಂದು ಜಾಂಬವನ್ನು ಮಾಡಿಸುವ ಅಂತ ಹೇಳಿ ಸಣ್ಣ ಮಟ್ಟಿಗೆ ಗುರುತಿಸ್ಕೊಂಡಿದ್ದೇನೆ. ಜೊತೆಗೆ ನನ್ನ ಡಿಗ್ರಿ ಲೈಫಲ್ಲಿ ನಾನೊಂದು ಕಂಡುಕೊಂಡೆ, ನಾನು ತುಂಬಾ ಉದ್ದ ಇರೋದ್ರಿಂದ ಏನು ಡಿಫ್ರೆಂಟ್ ಆಗಿ ಒಂದು ಕೊಡಬೇಕು ಜನರಿಗೆ ಅಂತ ಶ್ವೇತ ಕುಮಾರ್ ಚೇತನ ಒಂದು ಪ್ರೇತ ವೇಷ ಬರ್ತದೆ, ಕರ್ಕಿ ಹಾಸ್ಯಗಾರರು ಮಾಡ್ತಿದ್ರು ಆ ಹಾಸ್ಯವನ್ನು, ನನಗೆ ಅದ್ರ ಬಗ್ಗೆ ಕಂಡು ಬಿತ್ತು ಇದೊಂದು ವೇಷ ನಾನು ಮಾಡಬಹುದಂತ. ಅದನ್ನು ಮಾಡ್ತಾ ಬಂದು ಈಗ ಪ್ರೇತ ವೇಷದಲ್ಲೂ ಈಗ ಒಂದು ಒಳ್ಳೆ ಪ್ರೇತ ಮಾಡಿ ಇಲ್ಲ ನಂದನ್ನ ಹೇಳಿದ್ರೆ ಹಾಸ್ಯಗಳು ಅವ್ರಿಗೆ ಪ್ರೇತ ಹೇಳುವ ಅನ್ನೋ ಮಟ್ಟಿಗೆ.
1: ಈ ಪ್ರಶ್ನೆಯನ್ನು ನಾನು ಮೊದಲೇ ಕೇಳಬೇಕು ಅಂತ ಇದ್ದೆ. ನಾವೆಲ್ಲ ಕರ್ಕಿ ಹಾಸ್ಯಗಾರರ ಪ್ರೇತ ವೇಷವನ್ನು ನೋಡಿದ್ರೆ
0: ಈಗ ಅಂದ್ರೆ ಹುಲಿ ಸಿಂಹದತ್ಯವನ್ನು ಮಾಡ್ತಾರೆ. ಈಗ ಮೊನ್ನೆ ರೀಸೆಂಟ್ ಆಗಿ ಹಿಲ್ಲೂರು ನಮ್ಮ ಪ್ರಸಿದ್ಧ ಭಾಗವತರು ಅವರು ಒಂದು ಸಟ್ಟಿಗೆ ನನ್ನ ಒಂದು ಪ್ರೇತ ವೇಷ ಕರ್ಕೊಂಡೋಗಿ ತುಂಬಾ ಹೊಗಳಿದ್ರು, ಕರ್ಕಿ ಹಾಸ್ಯ ನೋಡ್ದಂಗೆ ಆಯ್ತು, ತುಂಬಾ ಖುಷಿ ಆಯ್ತು. ಸ್ವಲ್ಪ ಸ್ಟಡಿ ಮಾಡಿ, ಸ್ಟಡಿ ಬೇಕು, ಯಾಕಂದ್ರೆ ಯಕ್ಷಗಾನ ಅಂತಲ್ಲ ಯಾವುದೇ ರಂಗ ಆದರೂ ಕಲಿಕೆ ನಿರಂತರ. ಈಗ ನಾವು ಕಲ್ತಿದ್ದೇವೆ ಅನ್ನೋದಲ್ಲ, ಹೋಗ್ತಾ ಹೋಗ್ತಾ ರಂಗಸ್ಥಳದಲ್ಲೇ ಕಲಿಯುವಂತಿರ್ತದೆ, ಕೆಲವೊಂದು ತಿದ್ದುಕೊಳ್ಳೋದಿರ್ತದೆ, ಹಿರಿಯರ ಒಂದು ಮಾರ್ಗದರ್ಶನ ತಗೊಳ್ಳಿಕ್ಕೆ ಇರ್ತದೆ. ಬಟ್ ಅದೊಂದು ವೇಷದಲ್ಲಿ ಎಲ್ಲ ಕಡೆ ಸ್ವಲ್ಪ ಫೇಮಸ್ ಆಗಿದ್ದೇವೆ ಅಂತ ಒಂದು ಹೆಮ್ಮೆ ಅನಿಸ್ತದೆ.
1: ಈ ಯಕ್ಷಗಾನದಲ್ಲಿ ಒಂದು ಪಾತ್ರವನ್ನು ನಿರ್ವಹಣೆ ಮಾಡಬೇಕಿದ್ರೆ ಪದಗಳು ಕೂಡ ನಿಮಗೆ ನೆನಪಿನಲ್ಲಿ ಇರಬೇಕು, ಅದರ ಏನೇನು ಮುಂದೆ ಕತೆ ಹೇಗೆ ಮುಂದುವರ್ತದೆ ಅನ್ನೋದು ಕೂಡ ಗೊತ್ತಿರಬೇಕು ಅಂತ. ಇದಕ್ಕೆ ಎಷ್ಟರ ಮಟ್ಟಿಗೆ ಅಧ್ಯಯನದ ಒಂದು ಅವಶ್ಯಕತೆ ಬರ್ತದೆ?
0: ಅಧ್ಯಯನ ಅಂತಂದ್ರೆ ಈಗ ಈಗಿನ ಮಕ್ಕಳಲ್ಲಿ ರಾಮಾಯಣ ಮಹಾಭಾರತ ಕಥೆಗಳು ಕೇಳಿದ್ರೆ ಗೊತ್ತಾಗುತ್ತೆ ನಮ್ಗೆ ಹೇಗಿತ್ತು ಅಂದ್ರೆ, ಆವಾಗ ನಾವು ಶಾಲೆಯಲ್ಲೂ ಅವಾಗ ನಮಗೆ ರಾಮಾಯಣ ಮಹಾಭಾರತ ಪರೀಕ್ಷೆಯನ್ನ ಕನ್ನಡ ಸಂಸ್ಕೃತಿ ಇಲಾಖೆಯ ಒಂದು ಇಲಾಖೆಗಳು ಬಂದು ಮಾಡ್ತಾ ಇದ್ರು, ಆವಾಗ ಓದಿದ್ರೆ ಇಂಟ್ರೆಸ್ಟ್ ಬರ್ತಾ ಇತ್ತು. ಹಾಗೆ ನಾವು ಹೇಗೆ ಶಿಬಿರಗಳಿಗೆ ಹೋದ್ರು, ಶಿಬಿರಗಳಲ್ಲಿ ನಮ್ಮ ತುಂಬಾ ತಿಳ್ಕೊಂಡಂತ ಜ್ಞಾನಿಗಳು ಬಂದು ನಮಗೆ ರಾಮಾಯಣ ಮಹಾಭಾರತ ಕಥೆಗಳನ್ನ ಬೋಧಿಸ್ತಾ ಇದ್ರು. ಜೊತೆ ಕೇಂದ್ರದಲ್ಲೂ ನಮ್ಗೆ ಯಕ್ಷಗಾನ ನಂಟಿರೋದ್ರಿಂದ ರಾಮಾಯಣ ಮಹಾಭಾರತ ಕಥೆಗಳು, ಭಾಗವತ ಕಥೆಗಳು, ಉಪಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಕಥೆ ಜ್ಞಾನ ಗೊತ್ತಿರಬೇಕು, ಈಗ ಒಂದು ವೇಷವನ್ನು ಮಾಡ್ಬೇಕು ಅಂತಾರೆ ಪೂರ್ವ ತಯಾರಿ ಗೊತ್ತಿರಬೇಕು, ಮತ್ತೆ ಕನ್ನಡದಲ್ಲಿ ಭಾವಾರ್ಥ ಅಂತ ಒಂದು ಪದ್ಯವನ್ನು ಕೊಟ್ಟು ಈ ಭಾವ ಏನು ಅರ್ಥ ಬರ್ತದೆ. ಈಗ ನಮ್ಗೆ ಶಾಲೆಯಲ್ಲಿ ಒಂದು ಪಾಠನ ಇತ್ತು, ಒಂದು ಕುವೆಂಪು ಒಂದು ನುಡಿಗಳನ್ನ ಕೊಟ್ಟು ಇದಕ್ಕೆ ಅರ್ಥನ ಹೇಳಿ ಅಂತ ನಾವು

0: ಅರ್ಥ ಹೇಳ್ತಿದ್ವಿ. ಅದು ಸೇಮ್ ಇದೇ ಯಕ್ಷಗಾನದಲ್ಲಿ ಒಂದು ಪದ್ಯ ಬರ್ತದೆ, ನಮಗೆ ಹಿಂದಿನ ಕಥೆ ಗೊತ್ತಿರಬೇಕು, ರಾವಣ ಯಾರು, ರಾಮ ಯಾರು, ಸೀತೆ ಅನ್ನೋ ಒಂದು ಸಂಬಂಧಗಳು ಗೊತ್ತಿರಬೇಕು, ಮತ್ತು ನಾವು ರೀಸೆಂಟ್ ನಾವು ಮಾತಾಡ್ತಾ, ಬಟ್ ತುಂಬ ಕಷ್ಟ ಮಾತಿನ ಕಲೆಯನ್ನು ಅಳವಡಿಸ್ಕೊಳ್ಳೋದು ತುಂಬ ತುಂಬ ಕಷ್ಟ. ಸಾಹಿತ್ಯ ಸಿಗುವುದಿಲ್ಲ, ಜ್ಞಾನ ಸಿಗುವುದಿಲ್ಲ, ತುಂಬ ಸ್ಟಡಿ ಮಾಡಬೇಕು. ಆ ವಿಚಾರ ನಾನು ಇನ್ನೂ ಹಿಂದೆ ಇದ್ದೇನೆ, ಯಾಕಂದರೆ ನನಗೆ ಸ್ಟಡಿ ಮಾಡಲಿಕ್ಕೆ ಇದೆ, ಬ್ಯುಸಿ ಶೆಡ್ಯೂಲು, ಓದ್ಕೊಳ್ಳಿಕ್ಕಾಗುತ್ತೆ. ಕೆಲವೊಂದು ಜ್ಞಾನ ಕೇಳಿ ಪಡ್ಕೊಳ್ತೇವೆ, ಈ ಥರ ಮಾತಾಡ್ಬೋದು. ಅದನ್ನು ವೇಷವನ್ನು ಕೊಟ್ಟಾಗ ನಮ್ಮ ಹಿರಿಯ ಕಲಾವಿದರು ಏನು ಹೇಳ್ಕೊಳ್ಳೋ ಅದೇ ಮಾರ್ಗದಲ್ಲಿ ಸ್ಟಡಿ ಮಾಡಿ ಹೋಗುವಂಥ ಕಾಲ ನಮಗೀಗ ಬ್ಯುಸಿ ಆಗಿಬಿಡ್ತೀವಿ. ಸಮಯ ಸಿಕ್ಕ ಸ್ಟಡಿ ಮಾಡಿದೆ, ಒಂದು ವೇಷ ಕೊಟ್ಟು ಸ್ಟಡಿ ಮಾಡೇ ಮಾಡ್ತೀವಿ.
1: ಈಗ ಮುಖವರ್ಣಿಕೆಯಲ್ಲಾಗ್ಬೋದು ಅಥವಾ ಒಂದು ವೇಷಭೂಷಣದಲ್ಲಾಗ್ಬೋದು, ಕಿರೀಟಗಳಾಗ್ಬೋದು, ಬೇರೆ ಬೇರೆ ಇದು, ಇದರಲ್ಲಿ ಯಾವ ರೀತಿಯ ಒಂದು ಸುಧಾರಣೆ ಆಗಿದೆ, ಬದಲಾವಣೆ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ?
0: ಬದಲಾವಣೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಗಿತ್ತು ಅಂದ್ರೆ, ಉಡುಪಿಯಲ್ಲಿ ಅಲ್ಲವಾ ಅಟ್ಟೆ ಮುಂಡಾಸು ಅಂತ, ಅಟ್ಟೆಯನ್ನು ಕಟ್ಟಿ ಅಂದ್ರೆ ಹುಲ್ಲಿನ ಚೆಂಡನ್ನು ಸುತ್ತಿ ಅದನ್ನು ಸುತ್ತಿ ಸುತ್ತಿ ಸುತ್ತಿ ಆಮೇಲೆ ಒಂದು ಆಕೃತಿಗೆ ತರ್ತೇವೆ, ನೋಡ್ಲಿಕ್ಕೂ ಚಂದ. ಮತ್ತೆ ಹೇಗಂದ್ರೆ ಯಕ್ಷಗಾನ ಕಲಾವಿದನ ಆಕಾರ ಹೇಗಿರಬೇಕು ಅಂದ್ರೆ ಅಲ್ಲಿ ತೋರಿಸ್ತಿತ್ತು, ಅಂದ್ರೆ ಕುತ್ತಿಗೆ ಹಿಂಗೆ ಮಾಡ್ಲಿಕ್ಕೆ ಆಗೋದು, ಹೀಗೆ ಮಾಡ್ಲಿಕ್ಕೂ ಆಗೋದಿಲ್ಲ, ಅಂದ್ರೆ ಮೇಲೆ ಕೆಳಗೆ ಮಾಡೋದು ನಡು ಅಂದ್ರೆ ಅದು ಗೊತ್ತಿನಲ್ಲೇ ಇರಬೇಕು ಅನ್ನೋ ಉದ್ದೇಶ. ಮತ್ತೆ ಈಗಿನ ಆಕಾರ ವಿಕಾರಗಳಿಗೆ ಹೋಗ್ತಾ ಇರಲಿಲ್ಲ, ಆಕಾರ ಚಂದ ಇರ್ತದೆ. ಈಗೆಲ್ಲ ಕೇರಿಗೆ ಮುಂದಲೆ ಅನ್ನೋದು ಥರ್ಮೋಕೋಲ್ ಬಂದು ಹೇಗೆ ಬೇಕಾದ್ರೂ ಬೆಂಡ್ ಮಾಡ್ತೇನೋ, ದೊಡ್ಡ ಮುಂಡಸ ಕೊಟ್ಟು ಹಿಂದೆ ಬಾಗ್ತೇವೆ ಮುಂದೆ ಬಾಗ್ತೇವೆ, ಅಂದ್ರೆ ಅದು ಯಕ್ಷಗಾನ ಅಂತ ಅಲ್ಲ, ಅಂದ್ರೆ ಜನ ಹೇಗೆ ಆಸೆ ಪಡ್ತೋ ಆ ರೀತಿ ನಾವು ಬದಲಾವಣೆ ಮಾಡ್ಬೇಕು. ಅದು ಈಗಿನ ಪರಿಸ್ಥಿತಿ ಆಗಿದೆ, ಕಲಾವಿದರಿಗೂ ಅನುಕೂಲವಾಗ, ಅಂದ್ರೆ ವೇಟ್ ಆಗೋದಿಲ್ಲ, ವೇಟ್ಲೆಸ್ ಇದೆ, ಕುಣಿಬಹುದು, ಎಷ್ಟೋ ಕೆಲಸಗಳನ್ನು ಮಾಡಬಹುದು. ಆದ್ರೆ ಕೆಲವು ಸಂಪ್ರದಾಯ ಹೆಸರನ್ನು ವಿರೋಧಿಸ್ತಾರೆ, ಯಾಕಂದ್ರೆ ಸಂಪ್ರದಾಯ ಅನ್ನೋದು ಪ್ರತಿಯೊಂದು ಮನೆಗಳಲ್ಲೂ ಒಂದು ಸಂಪ್ರದಾಯ ಅಂತ, ಹೇಗೆ ಒಂದು ಕಲೆಗೂ ಒಂದು ಸಂಪ್ರದಾಯ ಇದೆ, ಇದನ್ನು ಬಿಡಬಾರದು. ಈಗಿನ ಜನ ಅದನ್ನು ಒಪ್ಪುವುದಿಲ್ಲ, ಕೆಲವೊಂದು ಈಗಿನ ಪ್ರೇಕ್ಷಕರು ಈ ಥರದೇ ಒಪ್ಪುವಂಥದ್ದು. ಈ ಥರ ವೇಷಭೂಷಣ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಬೇಕು. ಈ ಒಂದು ಯಕ್ಷಗಾನದಲ್ಲಿ ಎಲ್ಲರೂ ಒಂದೇ ಥರ ಮಾಡ್ಕೊಬೋದು, ಒಂದು ಅಟ್ರಾಕ್ಟಿವ್ ಬಂದರೆ ಹಾಂ ಇದು ನೋಡ್ಬೋದು ನಾವು ಅಂತ, ಅಂದರೆ ಪ್ರೇಕ್ಷಕರ ಮನಸ್ಥಿತಿಯೂ ಬದಲಾಗಿದೆ. ಕಲಾವಿದರು ಏನು ಮಾಡಲಿಕ್ಕೆ ಅದು ಅನಿವಾರ್ಯ, ಹೊಂದ್ಕೊಳ್ಬೇಕಾಗಿದೆ ಆ ಪ್ರೇಕ್ಷಕರಿಗೆ ಕಲೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಿಗಾಗಿ ಹೊಂದ್ಕೊಳ್ಬೇಕಂತ ಪರಿಸ್ಥಿತಿ ಈಗಿನ ಕಲಾವಿದರಲ್ಲಿ ಆಗಿದೆ.
1: ಈ ಯಕ್ಷಗಾನ ವೇಷಧಾರಿಗಳ ಒಂದು ನಿರಂತರ ಕಲಿಕೆಯಿಂದಾಗಿ ಅವರು ಯಾವ ರೀತಿ ಅಭಿವೃದ್ಧಿ ಹೊಂದಬಹುದು ಅಂತ?
0: ಅಭಿವೃದ್ಧಿ ಅಂದ್ರೆ ಸರ್, ಈಗ ಮೊದಲು ಹೇಗಿತ್ತು ಅಂದ್ರೆ ಕಷ್ಟ ಇತ್ತು, ಕಲಾವಿದರು ಪೆಟ್ಟಿಗೆ ಎಲ್ಲ ಹೊತ್ಕೊಂಡು ಎಲ್ಲೆಲ್ಲೋ ಹೋಗಬೇಕಿತ್ತು. ಬಟ್ ಈಗ ಆ ಥರ ಪದ್ಧತಿಗಳಿಲ್ಲ, ಎಲ್ಲರ ಹತ್ರ ಒಂದು ವಾಹನದ ವ್ಯವಸ್ಥೆಗಳಿದ್ದಾವೆ, ಎಲ್ಲಿ ಬೇಕಲ್ಲ ಹೋಗ್ಬೋದು, ವೇಷವನ್ನು ಮುಗಿಸಿ ಬರ್ಬೋದು. ಅಭಿವೃದ್ಧಿ ಅಂತ ಸರ್, ಈಗ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಗೆ ಏನು ಸಂಬಳ ಸಿಗುತ್ತೋ ಆ ಸಂಬಳನ ಪ್ರಬುದ್ಧ ಕಲಾವಿದ ಒಂದು 6 ತಿಂಗಳು ದುಡಿಯುವಂಥ ತಾಕತ್ತು ಈ ಕಲೆಯಾಗಿದೆ. ಯಾಕಂದ್ರೆ ಈಗಿನ ದಿನಗಳಲ್ಲಿ ಅದು ಅಂದರೆ ಕೆಲವರು ಕಮರ್ಷಿಯಲ್ ಮಾಡ್ಕೊಂಡಿದೆ, ಕೆಲವರು ಹವ್ಯಾಸವಾಗಿ ಅದನ್ನು ಸೇವೆ ಥರ ಮಾಡ್ತಾರೆ. ಕಮರ್ಷಿಯಲ್ ಆಗಿ ಯಾರು ಕಲಾವಿದ ನಿತ್ತ ಅಂತ ಆದರೆ ಒಬ್ಬ ಕಲಾವಿದ ಅಂದರೆ 6 ತಿಂಗಳಿಗೆ ಅವು 6 ಲಕ್ಷ 7 ಲಕ್ಷಗಳನ್ನು ದುಡಿಯುವಂಥ ಕೆಪಾಸಿಟಿ ಇದರಲ್ಲಿದೆ. ಯಾಕಂದರೆ ಈಗ ಒಂದು ಒಬ್ಬ ಚಂಡಿಗಾರ ಅಥವಾ ಭಾಗವತನ ಒಂದು ಕಾರ್ಯಕ್ರಮಕ್ಕೆ ಕರೆಸಿದರೆ ಅವನೊಂದು 3 ತಾಸು ಹಾಡಿದರೆ ಅಂದರೆ ಸಣ್ಣ ಮಟ್ಟದ ಕಲಾವಿದ ಒಂದು 2,000 ರೂಪಾಯಿ ಕೊಡಬೇಕು. ನಾವೇ ಒಂದು ಮೇಳಕ್ಕೆ ಹೋದರೆ ನಮಗೆ 2,000 ಅಥವಾ 1,000 ನಾವು ಪೇಮೆಂಟ್ ಮಾಡಬೇಕು. ಅದು ಡೈಲಿ ಅವನಿಗೆ ಆಟ ಒಂದು 3 ತಾಸು 4 ತಾಸು ಆಟ ಸಿಕ್ಕಿದ್ರೆ ಅವನ ಮಂತ್ಲಿ ಇನ್ಕಮ್ ಪ್ರೋಗ್ರೆಸ್ ಆಗುತ್ತೆ, ಅವನು ಅಭಿವೃದ್ಧಿ ಆಗ್ತಾನೆ. ಮಾತಿನ ಕೌಶಲ್ಯ ಇರ್ಬೋದು ಅಥವಾ 4 ಜನಕ್ಕೆ ಬುದ್ಧಿ ಹೇಳುವಂಥದ್ದು ಇರ್ಬೋದು ಅಥವಾ ಪುನರ್ಜ್ಞಾನಗಳಿರ್ಬೋದು ಅಥವಾ ಅವನೊಬ್ಬ ಸಮಾಜದ ಒಂದು ಕಲಾವಿದ ಅನ್ನುವಂಥ ಪಟ್ಟವನ್ನು ತಗೊಳ್ಳಿಕ್ಕೆ ಸಮರ್ಥ ಆಗ್ತಾನೆ.
1: ಈಗ ಕಲಾವಿದ ಯಾವುದೋ ಒಂದು ವಿಶೇಷತೆಯನ್ನ ಗುರುತಿಸುವಂತಹದ್ದು, ಕಲಾವಿದ ಚಿಟ್ಟಾಣಿ ಅಂದ ತಕ್ಷಣ ಭಸ್ಮಾಸುರ ಅಂತ ನೆನಪಾಗ್ತದೆ, ಹಾಗೆ ಕಲಾವಿದ ಅಭಿವೃದ್ಧಿ ಆಗಬೇಕಿದ್ರೆ ಏನು ಮಾಡಬೇಕು?
0: ಕಲಾವಿದ ಅಭಿವೃದ್ಧಿ ಆಗಬೇಕಂದ್ರೆ ಮೊದಲು ಅವನಿಗೆ ತಾಳ್ಮೆ ಬೇಕು. ಈಗಿನ ಮಕ್ಕಳಿಗೆ ಹೇಳೋದು ಅಷ್ಟೇ ಅಥವಾ ಹಿಂದಿನ ಜನರೇಷನ್ ನಮಗೆ ಹೇಳ್ಕೊಟ್ಟೆ ಅಷ್ಟೇ, ಮೊದಲು ತಾಳ್ಮೆ ಇರಬೇಕು. ಈಗ ಈಗಿನ ಹೇಗಿದೆ ಯೂಟ್ಯೂಬ್ ಮುಖಾಂತರ, ಇಲ್ಲಪ್ಪ ನಾನು ವೇಷ ಈಗ ನಾಳೆ ಒಂದು ಕ್ಲಾಸ್ಗೆ ಕಳಿಸಿ ಒಂದು 4 ತಾಳ ಕಲಿತು ನನ್ನ ಮಗ ಅಭಿಮನ್ಯುನೇ ಮಾಡಬೇಕು ಅಂತ ಫ್ರೆಂಡ್ಸ್ ಬಂದು ಹೇಳ್ತಾರೆ. ಅಷ್ಟು ಹ್ಯಾಜ್ಮೆಂಟ್ ಹಾಕ್ಬಾರ್ದು, ಹಂತ ಒಂದು ಮೆಟ್ಟು ಏರ್ಕೊಂಡೆ ಒಂದು ಹಂತಕ್ಕೆ ಹೋಗಬೇಕು. ಈಗ ಚಿತ್ರಾಣಿಯವರು ಭಸ್ಮಾಸುರ ಅಂತಾನೆ, ಅಂಥ 1,000 ಭಸ್ಮಾಸುರನ ಮಾಡಿ ಒಂದು ಭಸ್ಮಾಸುರ ಕ್ಲಿಕ್ ಆಗಿದೆ ಅವರು, ಅಂದರೆ ಅಷ್ಟು ಸ್ಟಡಿ ಮಾಡಿದ್ದಾರೆ. ಅಂಥವ್ರನ್ನ ನಾವು ಆದರ್ಶವಾಗಿ ಇಟ್ಕೋಬೇಕು. ಈಗಿನ ಯೂಟ್ಯೂಬ್ ನೋಡಿಕೊಂಡು ಇಲ್ಲ ನಾಳೆನೇ ನನ್ನ ಮಗನ ಅಥವಾ ನನ್ನ ಮಕ್ಕಳನ್ನ ಸಮಾಜದಲ್ಲಿ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶ ಈ ಕಲೆ ಮುಖಾಂತರ ಹೋಗ್ಬಾರ್ದು. ಅದಕ್ಕೆ ಬೇರೆ ಬೇರೆ ಮಾಧ್ಯಮಗಳಿದ್ದಾವೆ, ಸಂಗೀತ ಇರ್ಬೋದು, ಭರತನಾಟ್ಯ, ಯಕ್ಷಗಾನ ಇರ್ಬೋದು, ಇದು ಹಂತ ಒಂದೊಂದು ಮೆಟ್ಲು ಆಗಿ ಹೋಗಿ ಮೇಲೆ ಗುರುತಿಸ್ಬೇಕು ವಿನಃ ಕೇವಲ ಒಂದು ಪ್ರೋಗ್ರಾಮಿಗೋಸ್ಕರ ನಾನು ವೇಷ ಹಾಕಿ ಕುಣಿತೇನೆ ಅಂದ್ರೆ ಅದು ಯಕ್ಷಗಾನ ಅಲ್ಲ, ನಮ್ಮ ಪ್ರಕಾರದ ಅಲ್ವೇ ಅಲ್ಲ, ಹಂತವಾಗಿ ತಾಳಗಳ ಅಭ್ಯಾಸ ಮಾಡಿ ಹೋಗ್ಬೇಕು.
1: ಪೂರ್ಣಕಾಲಿಕ ಯಕ್ಷಗಾನ ಕಲಾವಿದರಾಗಿ ತಿರುಗಾಟವನ್ನು ಮಾಡುವಂತಹ ಯಕ್ಷಗಾನ ಮೇಳಗಳಲ್ಲಿ, ಅದು ಇತ್ತೀಚಿನ ವರ್ಷಗಳಲ್ಲಿ ಈ ಕಾಲಮಿತಿ ಯಕ್ಷಗಾನವು ಕೂಡ ಬಂದಿದೆ. ಇದರ ಒಂದು ಅನುಕೂಲತೆಗಳು ಏನೇನು ಮತ್ತು ಹವ್ಯಾಸವಾಗಿ ಯಕ್ಷಗಾನವನ್ನು ಉಳಿಸಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಏನ್ ಮಾಡಬಹುದು?
0: ಈಗ ಕಾಲಮಿತಿ ಬಂದಿದ್ದು ತುಂಬಾ ಅನುಕೂಲ ಆಗಿದೆ ಕಲಾವಿದರಿಗೆ ಅಂತಲ್ಲ, ಈಗಿನ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಹೇಗೆ ಎಲ್ಲರೂ ಉದ್ಯೋಗಕ್ಕೆ ಹೋಗೋರೆ. ಆಗಿನ ಕಾಲದಲ್ಲಿ ಬೇರೆ ಒಂದು ಎಂಟರ್ಟೈನ್ಮೆಂಟ್ ಏನೂ ಇರಲಿಲ್ಲ, ಟಿವಿ ಇರಲಿಲ್ಲ ಅಥವಾ ಮೊಬೈಲ್ ಮಾಧ್ಯಮಗಳು ಇರಲಿಲ್ಲ, ನೋಡ್ತಿದ್ರು ಬೆಳಕು ತನಕ ಕೂತ್ಕೊಂಡು ಬೆಳಕು ತನಕ ಆಟವನ್ನು ನೋಡ್ತಿದ್ರು. ಈಗ ಏನಾಗಿದೆ ಪರಿಸ್ಥಿತಿ, ಎಲ್ಲರೂ ಜಾಬಿಗೆ ಹೋಗೋರೆ, ಮತ್ತೆ ಮನೆಯಲ್ಲಿ ಟಿವಿ ಇದೆ ಮೊಬೈಲ್ ಇದೆ, ಯಾರು ಮನೆ ಅಂಗಳದಲ್ಲಿ ಯಕ್ಷಗಾನ ಆದರೂ ಮನೆಗೆ ಬರೋರಿಲ್ಲ. ಒಂದು ಸಮಯಕ್ಕೆ ಬಂದ್ರು ಒಂದು ಹಾಸ್ಯ ಸನ್ನಿವೇಶ ನೋಡಿದ್ರು ಹೋಗಿದ್ರು. ಈಗಿನ ಮನಸ್ಥಿತಿ ಹೀಗಿದೆ. ಕಾಲಮಿತಿ ಮಾಡೋದ್ರಿಂದ ಒಂದು 3 ತಾಸು ಮಾಡಿದ್ರಪ್ಪ, ಈಗ ಒಂದು ನಾವು ಜಾಂಬೋತಿ ಕಲ್ಯಾಣ ಮಾಡಿದ್ವಿ 3 ತಾಸು, ಒಂದು ಕಲ್ಯಾಣ ಪ್ರಸಂಗ ಏನೋ ಒಂದು 6 ರಿಂದ 7 ಗಂಟೆ ಹತ್ತು ಗಂಟೆ 11 ಗಂಟೆ ಮುಗಿಸಿದ್ರು. ಈ ಕಡೆ ಕಲಾವಿದರಿಗೂ ರೆಸ್ಟ್ ಸಿಗ್ತದೆ, ಒಂದು ಈ ಕಡೆ ಉದ್ಯೋಗಿಗೂ ಒಂದು ನೋಡ್ಲಿಕ್ಕೆ ಅವಕಾಶ ಸಿಗ್ತದೆ, ಮತ್ತೆ ತುಂಬಾ ಅನುಕೂಲ ಇದು. ಬೆಳಗ್ಗೆ ತನಕ ಒದ್ದಾಡಿ ಉದ್ದಾಡಿ ಮಾಡೋ ಬದಲು ಬೆಳಗ್ಗೆ ನಾವು ಮಾಡ್ತೀವಿ, ಬೆಳೆ ತನಕ ಲಾಸ್ಟಿಗೆ ಕಮಿಟಿ ಅಧ್ಯಕ್ಷರು ನಮಗೆ ವೀಳ್ಯ ಕೊಟ್ಟವ್ರು ಬಿಟ್ರೆ ಮತ್ತೆ ಯಾರು ಇರೋದಿಲ್ಲ. ಹಾಗಾಗಿ ಇದು ಒಳ್ಳೆ ಅನುಕೂಲವಾಗಿದೆ.
1: ಯಕ್ಷಗಾನ ವೇಷಧಾರಿ ಆಗುವುದರ ಜೊತೆಗೆ ನೀವು ಯಕ್ಷಗಾನ ಗುರುಗಳು

0: ಹೌದು, ಹವ್ಯಾಸವಾಗಿ ತಾಳಮದ್ದಲ್ಲಿಯೂ ಕೂಡ ಹಸ್ತಗಾರಿಕೆಯನ್ನು ಮಾಡಿದಂಥವ್ರು. ಈ ಅನುಭವದ ಬಗ್ಗೆ ಹೇಳಿ.
1: ತಾಳಮದ್ದನ್ನ ತುಂಬಾ ಗುರುತಿಸಿಕೊಂಡಿದ್ದು ಕಡಿಮೆ, ಎಲ್ಲೋ ಹೀಗೆ ಅಪರೂಪಕ್ಕೆ ಒಂದು ಅವಕಾಶಗಳು ಸಿಕ್ಕಾಗ ಹೋಗಿ ಒಂದು ಕುತ್ಕೊಳ್ಳೋದು, ಹಿರಿಯ ಕಾಲದೊಟ್ಟಿಗೆ ಮಾತಾಡ್ತೇವೆ ಅಂತ ಹೋಗಿ ಕುತ್ಕೊಂಡು ನೋಡುದು ಹೇಗೆ ಮಾಡ್ತದೆ ಅಂತ ತುಂಬಾ ಇಂಟ್ರೆಸ್ಟ್ ಇದೆ. ಅದ್ರ ಬಗ್ಗೆ ಗುರುಗಳು ಅನ್ನೋ ಪದ ದೊಡ್ಡದಕ್ಕಿಂತ ಕಲಿಸುವ ಹಂಬಲ ಇದೆ ನನಗೆ, ಯಾಕಂದ್ರೆ ನಾನು ಇನ್ನೊಂದು 28-30 ವರ್ಷದ ಹುಡುಗ. ಗುರು ಅನ್ನೋ ಪದ ಜನ ಕೊಡ್ತಾರೆ ಬಿಟ್ಟು ನನಗೆ ಅದಿನ್ನು ಆತ್ಮಸ್ಥೈರ್ಯ ಇಲ್ಲ, ಯಾಕಂದ್ರೆ ಇನ್ನೂ ಅದಕ್ಕೆ ಸ್ಟಡಿ ಮಾಡೋದೇ ನಾನು ಮಾಡೋದಿದೆ ಅನ್ನೋ ಹಂಬಲ ಇದೆ.
0: ಸ್ವಂತ ಕಲಿಯೋದ್ರ ಜೊತೆಗೆ ಇನ್ನೊಬ್ಬರಿಗೂ
1: ಕಲಿಸಬೇಕಾಗ ನಂದು ಹುಟ್ಟುಗಳು ಹಾಗೆ ನಾನು ಬೆಳಿಬೇಕು, ನನ್ನ ಸುತ್ತಮುತ್ತಲೂ ಬೆಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಂದ್ರೆ ನಮಗ ಸಂಸ್ಥೆಯನ್ನು ಯಾಕೆ ಕಟ್ಟೆ ಹಾಕಿದ್ವಿ ಅಂದ್ರೆ ಯಕ್ಷತ್ರಂಗಿಣಿ ಹಾರಿಸಿ ಕಟ್ಟ ಅಂದ್ರೆ ಈಗ ನಾನು ಕಷ್ಟಪಟ್ಟಿದ್ದೇನೆ. ಎಲ್ಲೋ ಪೆಟ್ರೋಲ್ ಬಂಕ್ಗಳಲ್ಲೋ ರಾತ್ರಿ 12 ಗಂಟೆವರೆಗೆ ಕೆಲಸ ಮಾಡಿ ಅಥವಾ KFC ಡೆಲಿವರಿ ಬಾಯ್ ಆಗಿ ಬೆಳಗ್ಗೆ ಶಾಲೆ ಸ್ಕೂಲ್ಗಳಿಗೆ ಹೋಗಿ ಅಥವಾ ಕಾಲೇಜುಗಳಿಗೆ ಹೋಗಿ ಯಕ್ಷಗಾನ ಅಭ್ಯಾಸ ಮಾಡಿದ್ದೇನೆ. ಇದೇ ಕಷ್ಟಗಳನ್ನ ಗ್ರಾಮೀಣ ಪ್ರತಿಭೆಗಳು ತುಂಬಾ ಇದ್ದಾರೆ. ಹಳ್ಳಿ ಅಂದ್ರೆ ಪೇಟೆ ಮಟ್ಟದಲ್ಲಿ ಅವರಿಗೆ ಅವಕಾಶಗಳಿದ್ದಾವೆ ತುಂಬಾ, ಟಿವಿ ಮಾಧ್ಯಮ ಇದೆ ಅಥವಾ ಸ್ಕೂಲ್ ಇದೆ ಅನ್ನೋ ಇದೆ. ಹಳ್ಳಿ ಮಕ್ಳಿಗೆ ಕಲಿಸೋರು ಯಾರು ಅನ್ನೋ ಉದ್ದೇಶದಲ್ಲಿ ನನಗೆ MHRD ಪದವಿ ಆಗುವವರೆಗೆ ಪೂನಾದಲ್ಲಿ HP ಕಂಪನಿಯಲ್ಲಿ ಅಸಿಸ್ಟೆಂಟ್ ಮೇಜರ್ ಪೋಸ್ಟ್ ಬಂದಿತ್ತು, ಅದನ್ನು ಬಿಟ್ಟು ಬಂದ್ಬಿಟ್ಟೆ ನಾನು. ಇಲ್ಲ, ಯಕ್ಷಗಾನವೇ ಇಲ್ಲ. ಹೋದ 3 ತಿಂಗಳ ಉಸಿರು ಕಟ್ಟಿದಾಗಾಯ್ತು, ಬಿಟ್ಟು ಬಂದ್ಬಿಟ್ಟೆ. ಹಳ್ಳಿಯಲ್ಲಿ ಏನಾದ್ರು ಮಾಡಬೇಕು ಅನ್ನೋ ಉದ್ದೇಶ, ಅಪ್ಪ ಅಮ್ಮನ ಆಸೆನೂ ಕೂಡ ಅದೇತು, ಏನಾದ್ರು ಮಗ ಸಾಧನೆ ಮಾಡಬೇಕು. ಹಳ್ಳಿ ಬಂದ್ರೆ ಹಳ್ಳಿ ಮಕ್ಕಳನ್ನು ಗುರುತಿಸಬೇಕು ಏನಾದರೂ ಮಾಡಿ, ನನ್ನ ಫೀಲ್ಡೇ ಇದು, ಅದಕ್ಕೆ ಇದರಲ್ಲೇ ಗುರುತಿಸುವ ಅಂತ ತುಂಬ ಇಷ್ಟಪಟ್ಟು ಒಂದು ಸಂಸ್ಥೆಯನ್ನು ಕಟ್ಕೊಂಡೆ ನಾನು.
0: ಯಕ್ಷಗಾನ ತರಬೇತಿ ಬಗ್ಗೆ ಆಮೇಲೆ ಮಾತಾಡು, ಒಂದು ಜನಪದ ಹಾಡನ್ನ ನಮ್ಮ ಕೇಳುಗರಿಗೆ ಕೇಳಿಸುವ.
1: ದೊಡ್ಡ

0: ತಿಳಿದಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ.
1: ಬಹಳ ಸುಂದರವಾಗಿ ಹಾಡಿರಿ ನಂದನ್ ಕುಮಾರ್ ಅವರೇ. ಈಗ ತರಬೇತಿಯ ಬಗ್ಗೆ ಬರುವ, ಈ ಮಕ್ಕಳ ಒಂದು ಆಯ್ಕೆ ಹೇಗೆ, ಅಂದ್ರೆ ಅವರ ಇಂಟ್ರೆಸ್ಟ್ ಏನು, ಅವರ ಅಪ್ಪ ಅಮ್ಮಂದ್ರೆ ಒಂದು ಒತ್ತಾಯಕ್ಕೆ ಬರ್ತಾರೋ ಅಥವಾ ಅವರೇ ಆಸಕ್ತಿಯಿಂದ ಬರ್ತಾರೋ ಹೇಗೆ?
0: ಈಗಿನ ಪರಿಸ್ಥಿತಿ ಹೇಗೆ ಅಂದ್ರೆ ಹೇಳಿದ್ರು, ಆದಷ್ಟು ಬೇಗ ಮಕ್ಕಳಿಗೆ ಪ್ರಚಾರ ಸಿಗಬೇಕು. ಇದು ತಂದೆ ತಾಯಿ ವೇದಿಕೆ ಬರಬೇಕು. ತಂದೆ ತಾಯಿ ಮನಸ್ಥಿತಿ ಆದ್ರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಮಕ್ಕಳಿಗೆ ಭವಿಷ್ಯ ಅವ್ರಿಗೆ ಏನು ಕಲೆ ಅಂದ್ರೆ ಏನು, ಅಥವಾ ಅವ್ರಿಗೆ ಒಂದು ಅಟ್ರಾಕ್ಷನ್ ವೇಷ ಹಾಕಿದ ಒಂದು ಅಟ್ರಾಕ್ಷನ್ ಅಷ್ಟೇ. ನಾ ಹೇಳಿದ್ರೆ ಪೇರೆಂಟ್ಸ್ ಗೆ ಬುದ್ಧಿ ಹೇಳಬೇಕು, ಮಕ್ಕಳು ಕೇವಲ ಪ್ರಚಾರ ಒಂದು ವೇದಿಕೆಗೋಸ್ಕರ ಕಲಿಸುವುದಲ್ಲ, ಅವರ ಒಂದು ಧೈರ್ಯಕ್ಕೆ ಒಂದು ಕಲಾವಿದ ಅಂತ ಪಟ್ಟ ತಗೊಳ್ಳಿಕ್ಕೂ ಒಂದು ಶ್ರೇಷ್ಠತೆ ಬೇಕು. ನಾನು ಇಂಜಿನಿಯರ್ ಅಂತ ಒಂದು ನಾಲ್ಕು ಜನ ಅಥವಾ ಮ್ಯಾನೇಜರ್ ಅಂತ ಒಂದು ನಾಲ್ಕು ಜನ ಹೇಳ್ಕೊತಾರೆ ಜಾಬ್ ಆದ್ರೆ, ಕಲಾವಿದ ಇಡೀ ಸಮಾಜ ನಮ್ಮನ್ನು ಒಪ್ಪುತ್ತೆ ಒಬ್ಬ ಕಲಾವಿದ ಅಂತ. ಅದಕ್ಕೆ ನಮ್ಮ ಪೂರ್ವ ತಯಾರಿ ಅಥವಾ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಹೇಗಿರ್ಬೇಕು ಅದಕ್ಕೆ ಅಂದ್ರೆ ಸ್ಯಾಕ್ರಿಫೈಸ್ ಇರಬೇಕು, ನಮ್ಮ ತ್ಯಾಗ ಇರಲೇಬೇಕು ಅದರಲ್ಲಿ. ಹಾಗಾಗಿ ಮಕ್ಕಳು ಇಂಟ್ರೆಸ್ಟ್ ಇರುತ್ತೆ, ಮಕ್ಕಳು ಇಂಟ್ರೆಸ್ಟ್ ಕ್ಷಣಿಕ, ಒಂದು ನೋಡ್ತಾರೆ ಇಲ್ಲ ನಾನು ಕಲಿತೆ ಅಂತ ಬರ್ತಾರೆ, ಒಂದು ಕ್ಲಾಸಿಗೆ ಎರಡು ಕ್ಲಾಸಿಗೆ ಬರ್ತಾರೆ, ನಾವು ಹೇಳಿದ್ನೇ ಹೇಳ್ಕೊಡ್ತೇವೆ ಬಿಟ್ಟು ಹೋಗ್ಬಿಡ್ತಾರೆ. ಕೆಲವು ಮಕ್ಕಳು ಶಾರ್ಪ್ ಆಗ್ತದೆ, ಶಾರ್ಪ್ ಬೇಗ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ಅದೇ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ವೇದಿಕೆ ನೋಡ್ಬೇಕು ಅನ್ನೋ ಆಸೆ, ಮಕ್ಕಳಿಗೆ ಎಂತೋ ಒಂದು ವೇಷ ಹಾಕಿದ್ರೆ ಆಯ್ತು ಅನ್ನೋ ಆಸೆ. ಬಟ್ ಆ ಮನಸ್ಥಿತಿ ಇರ್ಬೋದು, ತಂದೆ ತಾಯಿಗಳಿಗೂ ಮಕ್ಕಳಿಗೆ ಒಂದೇ ಮನಸ್ಥಿತಿ ಬೇಕು, ನನ್ನ ಮಗಳು ಒಂದು ಕಲಾವಿದ ಅಂದ್ರೆ ಸಮಾಜದ ನಾಲ್ಕು ಜನ ಗುರುತಿಸುವಂತೆ ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಈಗಿನ ಪೇರೆಂಟ್ಸ್ಗೆ ಬರ್ಬೇಕು. ಆತ
1: ಮಕ್ಕಳನ್ನು ನೋಡಿದ ತಕ್ಷಣ ಇವರಿಗೆ ಯಾವ ಪಾತ್ರ ಸೂಟ್ ಆಗ್ತದೆ, ಇವರು ಭಾಗವತರ ಆಗ್ತಾರೋ, ಇವರು ವೇಷಧಾರಿ ಆಗ್ತಾರೋ ಅಥವಾ ಹಾಸ್ಯಗಾರ ಆಗ್ತಾರೋ, ಹೇಗೆ ನಿರ್ಧಾರ ಮಾಡೋದು?
0: ಈಗ ನಾವು ಪೂರ್ವ ಒಂದು 7 ಸಪ್ತ ತಾಳಗಳನ್ನ ಹೇಗೆ ಕಲಿಸ್ತೀವೋ ಅವಾಗ ನಮ್ಗೆ ಒಂದು ಆಕಾರ ಅಂತ ಒಂದು ಯಕ್ಷಗಾನಕ್ಕೆ ಆಕಾರ ಮುಖಚರ್ಯವನ್ನು ನೋಡ್ತೇವೆ. ಇವ್ರು ಯಾವ ರೀತಿ ಆಗ್ಬೋದು, ರಕ್ಕಸರ ಪಾತ್ರ, ಕಣ್ಣು ದೊಡ್ಡ ಉಂಟ ಅಥವಾ ಕೆಲವೊಬ್ರಿಗೆ ಗೊತ್ತಾಗುದಿಲ್ಲ. ಈಗ ನಮ್ಮ ನೋಡಿದ್ರೆ ಗೊತ್ತಾಗುದಿಲ್ಲ, ನಮ್ಮ ಹಾಗೆ ನಿಮ್ಮ ವೇಷ ನೋಡಿದ್ರೆ ಗೊತ್ತಾಗುದಿಲ್ಲ ಮಾರ ನೀವು ಇದ್ದಿದ್ದಕ್ಕೂ ಅಂತ ಹೇಳ್ತಾರೆ. ಕೆಲವೇ ವೇಷ ಒಪ್ಪು ಬಿಡ್ತದೆ, ಹೇಗೆ ಚಿಟ್ಟಾಣಿ ಹೊಡೆದಿಗೆ ಇಲ್ಲಿ ದೊಡ್ಡ ಗಂಟೆ, ಆ ವೇಷ ಮಾಡುವಾಗ ಗಂಟೆ ಕಾಣ್ತಾ ಇರಲಿಲ್ಲ. ನಮ್ಮ ಅಗ್ರಮ ಹಳ್ಳಿಯ ಅದ್ಭುತ ಪ್ರತಿಭೆ ನಮ್ಮ ಬಂಗಾರ ನಾಯಕರು ಹಳಿಯಾಳ, ಅವರೊಂದು ಕೌರವ ವೇಷ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಅವ್ರು ಕಟ್ಟಿಕೊಡ್ತಾ ಇದ್ರು. ಕೌರವ ಅಂದ್ರೆ ಈಗ ನಮ್ಮ ಗ್ರಾಮೀಣ ವ್ಯಾಸ ಹೇಗೆ ನಮ್ಮ ಭಾಷೆ ಹೇಗೆ ಮಾತಾಡ್ತಾರೋ ಅದೇ ಭಾಷೆಯಲ್ಲಿ ಕೌರವನ್ನು ಕಟ್ಟಿಕೊಡ್ತಾರೆ. ಯಾಕೆಂದ್ರೆ ಹಳ್ಳಿ ಜನರಿಗೆ ಅರ್ಥ ಆಗ್ತಿತ್ತು ಆ ಸಾಹಿತ್ಯ. ಈಗ ನಾನು ತುಂಬಾ ಸಾಹಿತ್ಯ

0: ಹಾಕಿ ಮಾತಾಡಿದ್ರೆ ಹಳ್ಳಿ ಜನರಿಗೆ ಅರ್ಥ ಆಗ್ತಿಲ್ಲ. ಆದ್ರೆ ಅದನ್ನ ನಮ್ಮ ಹಳಿಯಾಳ ಬಂಗಾರ ನೆಪ ಕೌರವನ್ನ ಬಿಂಬಿಸ್ತಾ ಇದ್ರು. ಅದು ಪ್ರತಿಭೆ, ನಿಜವಾದ ಪ್ರತಿಭೆ ಚಿತ್ರಾಂಗ, ಅದು ನಿಜವಾದ ಪ್ರತಿಭೆ. ಈಗಿನ ವೇಷಭೂಷಣ ಅದ್ಭುತವಾಗಿ ಕಾಣಬಹುದು, ಬಟ್ ಆ ವೇಷವನ್ನು ತುಂಬಿಸ್ಬೇಕಲ್ಲ, ಅದು ತುಂಬಾ ಕಷ್ಟ. ಮಕ್ಕಳನ್ನ ಗಮನಿಸ್ತವೆ ಯಾರಿಗೆ ಯಾವ ವೇಷ ಆಗುದು, ಮುಖ ಚಂದ ರೌಂಡ್ ಆಗಿರೋ ಕೃಷ್ಣನ ವೇಷ, ಅಥವಾ ಸ್ವಲ್ಪ ದಪ್ಪ ದಪ್ಪಗೊಂಡು ಒಂದು ರಾಕ್ಷಸನ ವೇಷ, ಅಥವಾ ಚಂದ ಸ್ಲಿಮ್ ಆಗಿರೋ ಒಂದು ಸ್ತ್ರೀ ವೇಷ, ನಟಿಗೆ ಎಲ್ಲ ಆ ತರ ಇದ್ರೆ ಈ ತರ ಫೈಂಡ್ ಔಟ್ ಮಾಡಬಹುದು ಮಕ್ಕಳನ್ನು.
1: ಸಾಮಾನ್ಯವಾಗಿ ಈಗ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಆಗ್ಬಹುದು, ಒಂದು ಯಕ್ಷಗಾನ ತರಬೇತಿಯನ್ನು ಕೊಡುವಂತ ಇರ್ಬೋದು, ಒಂದು ವಾರ ತರಬೇತಿ ಕೊಟ್ಟು ಒಂದು ವೇಷ ಹಾಕೋದು ಅಂತ. ಈ ಸಂಭಾಷಣೆಯನ್ನ ಅವ್ರು ಪ್ರಚುರಪಡಿಸ್ಬೇಕು.

0: ಮುಖಾಂತರ ಮಾಡಬೇಕು ಅಂತಂದ್ರೆ ಅವರಿಗೆ ನಾನು ಮೊದಲು ಮಾಡಿದ್ದೆ ಸಂಭಾಷಣೆ ಮುಖಾಂತರ ಮಾಡಿದೆ. ಅವ್ರಿಗೆ ಏನಾದ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಕ್ಕಳು ಏನು ಮಾಡಿದ್ರು ಕನ್ನಡ ಬರೋದಿಲ್ಲ, ಮಧ್ಯ ಮಧ್ಯೆ ಏನಾದ್ರು ಇಂಗ್ಲೀಷ್ ಹಾಕ್ಬಿಡ್ತಾರೆ, ಅಟ್ಲೀಸ್ಟ್ ಸಾರಿ ಯಾರು ಹಾಕ್ಬಿಡ್ತಾರೆ ಲಾಸ್ಟ್ಗೆ, ಏನೂ ಇಲ್ಲ ಅಂತಂದ್ರೆ ಇಲ್ಲ ಸಾಧ್ಯವೇ ಆಗಲಿಲ್ಲ, ಕನ್ನಡ ಬರ್ತಾನೆ ಇಲ್ಲ. ಆಮೇಲೆ ಅದನ್ನು ಏನು ಮಾಡಿದ್ವಿ ಅಂದರೆ ನಾನು ಯಕ್ಷಗಾನಕ್ಕೆ ಏನಾದ್ರು ಯಕ್ಷಗಾನತೆ ರೂಪಕ ಅಂತ ಮಾಡ್ತಾರೆ, ಯಾಕಂದ್ರೆ ನಾವು ಫಾರಿನ್ಗಳಿಗೆ ಹೋಗ್ತಾ ಇದ್ವಿ ಅವಾಗ, ಶಿವರಾಮ್ಕ ಅಂತ ಫಾರಿನ್ಗಳಿಗೆ ಮತ್ತೆ ಸಿಕ್ಕಿಂ ಅಸ್ಸಾಂ ಕಡೆಯಿಂದ ಬರ್ತಿದ್ರು, ರೂಪಕಗಳನ್ನು ಮಾಡ್ತಾ ಇದ್ರು. ಏನಿಲ್ಲ ಮಾತಿಲ್ಲ, ಭಾವನೆ ಮುಖಾಂತರ ಜನರು ವ್ಯಕ್ತಪಡಿಸೋದು. ನಾನು ಯಾಕೆ ಅದನ್ನು ಮಾಡ್ಬೋದು, ಫಸ್ಟ್ ಪುಣ್ಯಕೋಟಿ ಅಂತ ಒಂದು ರೆಕಾರ್ಡಿಂಗ್ ಮಾಡಿಸ್ಕೊಂಡೆ, ಸ್ವಂತ ಖರ್ಚು ನನ್ನ ಫಸ್ಟ್ ಜಾಬ್ ಆದ್ಮೇಲೆ ಫಸ್ಟ್ ಸ್ಯಾಲ್ರಿ ತಗೊಂಡು ಪುಣ್ಯಕೋಟಿ ಅಂತ ಒಂದು ರೆಕಾರ್ಡಿಂಗ್ ಮಾಡಿಸ್ಕೊಬಿಟ್ಟೆ ಅರ್ಧ ಗಂಟೆ. ಪುಣ್ಯಕೋಟಿ ಕಥೆ ಎಲ್ರಿಗೂ ಗೊತ್ತಿದೆ, ಮಾತಾಡಬೇಕು ಅಂತಲೇ ಇಲ್ಲ, ಅಭಿನಯ ಮುಖಾಂತರ ತೋರಿಸೋ. ಒಂದು ಅರ್ಧ ಗಂಟೆ ಗೋವು ಹುಲಿ ದನ ಎಲ್ಲ ಬಂತು, ಒಂದು ಅರ್ಧ ಗಂಟೆ ಸೆಟ್ ಮಾಡಿದೆ, ಚಂದ ರೀತಿ ಒಂದು 4 ಪ್ರೋಗ್ರಾಮ್ ಕೊಟ್ಟೆ, ತುಂಬ ಚೆನ್ನಾಗಿ ಹೊಗಳಿಕೆ ಬಂತು. ಈಗೇನಾಗಿದೆ ಅಂದರೆ ಈ ಥರ ಮೋಸ್ಟ್ ಮೊದಲು ಕಲಿಸ್ತಾ ಇರಲಿಲ್ಲ, ಅರ್ಧ ಗಂಟೆ ಒಂದು ಗಂಟೆ ಅಥವಾ ಒಂದು ಪ್ರೋಗ್ರಾಮ್ ಒಂದು 5 ನಿಮಿಷ ಕುಣಿಲಿಕ್ಕೆ, ಅದು ಕಲೆ ಅಷ್ಟು ಸುಲಭ ಅಲ್ಲ, ಪೂರ್ವ ತಯಾರಿ ಮಾಡಬೇಕು. ಬಟ್ ಈಗೇನಾಗಿದೆ ಅಂದರೆ ಮಕ್ಕಳಿಗೆ ಒಂದು ಆಸೆ ಇದೆ, ಸ್ಕೂಲ್ ಮಕ್ಕಳು ಒಂದು ಯಕ್ಷಗಾನ ವೇಷ ಹಾಕಿಸ್ಬೇಕು ಅಂತ, ಎಲ್ಲರಿಗೂ ಅವಕಾಶ ಇರೋದಿಲ್ಲ, ಇರಲಿ ಮಾಡುವ ಅಂತ ಒಂದು 10-15 ನಿಮಿಷ ಪ್ರೋಗ್ರಾಮ್ ಅನ್ನು ಕೊಡಿಸ್ತೇನೆ. ಈ ಪುಣ್ಯಕೋಟಿ ಮಾಡಿ ಎಲ್ಲ ಕಡೆ ಕ್ಲಿಕ್ ಆಯ್ತಲ್ಲ, ಆಮೇಲೆ ಇದನ್ನೇ ಹವ್ಯಾಸ ಮಾಡಿಕೊಂಡೆ. ಈಗ ಒಂದು ಶಾಲೆ ಹೇಳಿದ್ರೆ ಅದೊಂದು ಅರ್ಧ ಗಂಟೆ ಸ್ಟೆಪ್ಸ್ಗಳನ್ನ ಹೇಳ್ಕೊಡೋದು, ಒಂದು ರೆಕಾರ್ಡಿಂಗ್ ಹಾಕಿ ಕೊಡ್ತೀವಿ. ನಾವು ಹೇಳ್ತೀವಿ ಇದು ಯಕ್ಷಗಾನ ಅಲ್ಲ, ದಯವಿಟ್ಟು ಯಕ್ಷಗಾನ ಅಲ್ಲ, ನೀವು ತಪ್ಪು ತಿಳ್ಕೊಬಿಡಿ, ಯಕ್ಷಗಾನ ನೃತ್ಯ ರೂಪಕ ಅಂತ ಹಾಕೋಬಿಡಿ, ನೀವು ಯಕ್ಷಗಾನ ಬೇರೆ ಇದೆ ಅಂತ ಹೇಳ್ಬಿಡ್ತೀವಿ. ಈ ತರ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ.
1: ಈ ಒಂದು ಹಾಸ್ಯಕಟ್ಟದಲ್ಲಿ ನಡೆಸ್ತಾ ಇರುವಂತಹ ಒಂದು ಯಕ್ಷ ತರಬೇತಿಯ ಬಗ್ಗೆ ಸ್ವಲ್ಪ ಹೇಳಿ, ಎಷ್ಟು ಜನ ವಿದ್ಯಾರ್ಥಿಗಳು ತರಬೇತಿನ ಪಡ್ಕೊಂಡು ಎಷ್ಟು ಜನ ಮುಂದುವರೆಸಿದ್ರು?
0: 2019 ನಾನು ಈ ಕಡೆ ಬಂದ ನಂತರ ಮೊದಲು ಮಾಡಿದ್ದೆ ಯಕ್ಷತರಂಗಿಣಿ ಅಂತ ಹಾಸ್ಯಕಟ್ಟ ಸಂಸ್ಥೆ. ಇದ್ರ ಮೂಲ ಉದ್ದೇಶ ಇಷ್ಟೇ, ನಾನು ತುಂಬಾ ಕಷ್ಟಪಟ್ಟಿದ್ದೇವೆ ಕಲೆಯನ್ನು ಕಲಿತು, ಎಲ್ಲೆಲ್ಲೋ ಹೋಗಿ ಯಾರ್ಯಾರ್ದು ಕಾಯ್ಕೊಂಡು ಎಲ್ಲೆಲ್ಲೋ ಮಾಡ್ಕೊಂಡು ಬಂದಿದ್ದೇವೆ. ಹಳ್ಳಿ ಮಕ್ಕಳ ಪ್ರತಿಭೆ ಇದೆ, ಯಾಕಂದ್ರೆ ನನ್ನ ಜೊತೆ ಇದ್ದವರು ಎಷ್ಟೋ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಒಂದು ಉತ್ತಮ ವೇದಿಕೆ, ಉತ್ತಮ ಅಂತ ಅಲ್ಲ ಅಂದ್ರೆ ಗ್ರಾಮೀಣ ಮಟ್ಟದ ಒಂದು ವೇದಿಕೆ ಕೊಡಬೇಕು. ಯಾರು ಹೇಳಿದಪ್ಪ, ಅವ್ರ ಅಪ್ಪ ಅಮ್ಮ ಹೇಳ್ಬೇಕು, ನನ್ನ ಮಗ 4 ಹೆಜ್ಜೆ ಕಲಿತ ಅಥವಾ 4 ಅಭಿನಯ ಮಾಡ್ದ. ಇಲ್ಲ ಹಾಸ್ಯಕಟ್ಟದ ಹೇಗೆ ಅಂದ್ರೆ ಒಂದು ಯಕ್ಷ ಕಾಶಿ ಅಂತ ಹೇಳ್ತೀವಿ ನಾವು ನಮ್ಮ ಹಾಸ್ಯಕಟ್ಟವನ್ನು. ಯಾವಾಗಲೂ ಕಾರ್ಯಕ್ರಮ ಸಾಕ್ತದೆ, ನಮ್ಮ ದಿವಾನ ಆಗ್ತಾ ಇರ್ತದೆ, ಹಾಗಾಗಿ ಅಲ್ಲಿ ವೇದಿಕೆ ಅಂತೂ ಉಂಟು. ಅದು ತಯಾರಿ ಮಾಡೋರು ಯಾರು? ಈಗ ನಾನು ಯೋಚನೆ ಮಾಡಿದೆ, ಏನು ಯಾವ ದೇವರಿಗಿಲ್ಲ, ಏನು ಪ್ರಸಾದ ಏನೂ ಇಲ್ಲ, ನನ್ನ ಮನಸ್ಸಿನ ಇಚ್ಛೆ ಯಕ್ಷ ತರಂಗಿಣಿ ಅಂತಂದ್ರೆ ತರಂಗಗಳ ಹಾಗೆ ಸಾಕ್ತಾ ಇರಬೇಕು ಕಲೆ, ನಿಲ್ಲಬಾರ್ದು ಅನ್ನೋದು. ಯಕ್ಷತರಂಗಿ ಸಂಸ್ಥೆ ಕಟ್ಕೊಂಡೆ. ಮೊದಲು ಕಟ್ಟಾಗ ತುಂಬಾ ಪರವಿರೋಧಗಳು ಇರ್ತಾ ಇರ್ತವೆ, ಯಾಕಂದ್ರೆ ತುಂಬಾ ವರ್ಷದಿಂದ ಮಾಡ್ಕೊಂಡು ಬಂದವರು ಇರ್ತಾರೆ. ನನ್ನ ಉದ್ದೇಶ ಅಷ್ಟೇ, ಮಕ್ಕಳಿಗೆ ಒಂದು ಅವಕಾಶ, ಯಕ್ಷಗಾನ ಅಂತ ಅಲ್ಲ ನಾನು ಹೇಳೋದು, ಯಾವುದೇ ಕಲೆಯಲ್ಲಿ ಯಕ್ಷತರಣಿ ಅಂದರೆ ಅವ್ರಿಗೆ ಒಂದು ಅವಕಾಶ ಸಿಗಬೇಕು. ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ಯಾವುದೇ ಇರ್ಬೋದು. ಮೊದಲಾಗಿ ನಾನು ಪ್ರತಿ ಮೊದಲಿಂದ ಕ್ಲಾಸ್ ಮಾಡ್ತಾ ಇದ್ದೆ, ದಿವಾನ್ ಯಕ್ಷ ಸಮೂಹ ಬಿಟ್ಟ ಮೇಲೂ ಸಹ ನಾನೇ ತರಗತಿಯನ್ನು ನೋಡ್ಕೊಳ್ತಾ ಇದ್ದೆ. ಆಗ ನನಗೆ ನಾನೇ ಒಂದು ಸಂಸ್ಥೆ ಕಟ್ಟಿದ್ರೆ ಇನ್ನು ಸ್ವಲ್ಪ ಮಕ್ಕಳು ಬರ್ಬೋದು ಅಂತ ಅನಿಸ್ತು ಕಟ್ಕೊಂಡೆ. ಫಸ್ಟಿಗೆ ಒಂದು ಅಂದರೆ ಶಿಬಿರ ಮಾಡಲಿಕ್ಕೆ ಶುರು ಮಾಡಿದೆ, ವರ್ಷಕ್ಕೊಂದು ಶಿಬಿರ ಅಂತ, 15 ಕ್ಯಾಂಪ್. ನನಗೆ ಈಗ ಡ್ಯೂಟಿ ಯಾವಾಗ ರಜೆ ಇರ್ತದೆ, ಶನಿವಾರ ಭಾನುವಾರ ಕ್ಲಾಸ್ ಶುರು ಮಾಡಿದೆ, ಬಣ್ಣ ತರಗತಿಗಳನ್ನು ಮಾಡಿದೆ. ಯಕ್ಷತರಣಿಯ ಮುಖಾಂತರ ಸಿದ್ದಾಪುರಗಳೆಲ್ಲ ಒಂದು ಕಡೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ರು. ಯಕ್ಷತರಣಿ ಹಾರಿಸಿಕಟ್ಟ ಅನ್ನೋದು ಕ್ಲಿಕ್ ಆಯಿತು, ಜನ ಮನಸ್ಸ ಒಂದು ಯಕ್ಷತರಣಿ ಅಂತ ಇದೆ, ನಂದನ್ನ ಕಲಿಸ್ತಾರೆ ಅಂತ. ಆಮೇಲೆ ಹಂಗೆ ನನ್ನ ಪ್ರಚಾರ ಜಾಸ್ತಿ ಆಗ್ತದೆ, ಎಲ್ಲ ಕಡೆ ಕ್ಲಾಸ್ ಮಾಡಬೇಕು ಅನ್ನೋದು ಬಂತು. ಮನೆ ಮನೆ, ಹೊಸೂರು, ಈಗ ಇಲ್ಲೆಲ್ಲ ಮಾಡ್ತಾ ಇದೆ ಮನೆ ಮನೆ, ಮತ್ತು ಸೃಷ್ಟಿಯಲ್ಲಿ ಕ್ಲಾಸ್ ಮಾಡಿದೆ. ಅಂದ್ರೆ ನನ್ನ ಉದ್ದೇಶ ತುಂಬಾ ಖುಷಿ ಅನಿಸ್ತದೆ ಈಗ, ಯಾಕಂದ್ರೆ ಕಷ್ಟಪಟ್ಟು ಕಟ್ಟಿದಂತ ಸಂಸ್ಥೆಯಲ್ಲಿ ಈಗ ನನ್ನ 2-3 ಮಕ್ಕಳು ಮೇಳದಲ್ಲಿದ್ದಾರೆ. ಈಗ ಯುವರಾಜ್ ನಾಯ್ಕ ಹಳಿಯಾಳ ಅಂತ ಒಬ್ಬ ಅದ್ಭುತ ಪ್ರತಿಭೆ, ಹೊಟ್ಟೆಯಂಗಡಿ ಮೇಲೆ ಪ್ರಧಾನ ವಿಷಯ ಕಲಿತಾ ಇದ್ದ ನನ್ನ ಜೊತೆ ಇದ್ದ ಹುಡುಗ, ನನ್ನ ತಮ್ಮ ಭರತ್ ನಾಯ್ಕ ಅಂತ, ಅವನು BSc ಸೈನ್ಸ್ ಅಲ್ಲಿ ಟಾಪರ್ ಆಗಿ ಈಗ ಅವನು ಓದ್ತಾ ಇದ್ದಾನೆ, ಜೊತೆ ಯಕ್ಷಗಾನ ಚಿತ್ರಕಲೆ ಮಾಡ್ತಾ ಇದ್ದಾನೆ. ಇದ್ರ ಜೊತೆಗಿದ್ದು ಇಲ್ಲಿ ಇದ್ದ ಮಕ್ಕಳು ಎಲ್ಲ ಕಡೆ ಈ ಹಳ್ಳಿಗಳಲ್ಲಿ ಎಲ್ಲೇ ವೇಷಗಳು ಹೋದ್ರು ಇಲ್ಲ ಬಾಲಗೋಪಾಲ ಅಂತ ಬರ್ತದೆ ಫಸ್ಟಿಗೆ. ಅದನ್ನು ಎಲ್ಲ ಕಡೆ ಬಿಟ್ಬಿಟ್ಟಿದ್ರು, ಯಾಕಂದ್ರೆ ಈ ಸೀದಾ 20-20 ಮ್ಯಾಚ್ ಎಲ್ಲ ಸೀದಾ ಪ್ರಸಂಗವೇ. ಬಟ್ ನಂದೊಂದು ಉದ್ದೇಶ ಅದು ಬಿಡಬಾರ್ದು, ಯಾಕಂದ್ರೆ ಬಾಲಗೋಪಾಲ ಅಂದ್ರೆ ಒಂದು ಸ್ಟೇಜಿಗೆ ಹೋಗಿ ಒಂದು ನಮನ ಸಲ್ಲಿಸುವಂಥದ್ದು, ಅದನ್ನು ಕಂಟಿನ್ಯೂ ಮಾಡಬೇಕು. ಈಗ ಎಲ್ಲೇ ಆದರೂ ಬಾಲಗೋಪಾಲ ಇರ್ತದೆ, ಯಾರು ನಂದನ್ನ ಕೃಷಿಸಿರು ಅಂತ ಹೇಳ್ತಾರೆ, ಅದೊಂದು ಹೆಮ್ಮೆ ಇದೆ. ನಾನು ಕಟ್ಟಿದಂತ ಕನಸು ಸಾಗ್ತಾ ಇದೆ ಹಾಗೆ.
1: ಬಹುಶಃ ನಿಮ್ಮ ಹವ್ಯಾಸದಲ್ಲಿ ಒಂದು ಕವನವನ್ನು ಬರೆಯುವಂತಹದ್ದು ಕೂಡ ನಿಮ್ಮ ಹವ್ಯಾಸ ಅಂತ ಹೇಳಿದೆ, ಒಂದು ಕವನವನ್ನು ನಮ್ಮ ಕೇಳುಗರಿಗೆ ಕೇಳಿಸಿ.
0: ಕವನಗಳು ಅಂದ್ರೆ ಹುಡುಕ್ಬೇಕಾಗ್ತದೆ ಸರ್. ಈಗ ನಾನು ಡಿಗ್ರಿ ಲೈಫ್ ಅಲ್ಲಿ ಏನ್ ಮಾಡಿದ್ದೆ ಅಂದ್ರೆ, ಅವಾಗ ನಮಗೆ ಕನ್ನಡ ಸಬ್ಜೆಕ್ಟ್ ಅನ್ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದ ಕೆಲವು ಸಾಹಿತ್ಯವನ್ನು ಬಯಲೇಬೇಕಾಗಿತ್ತು ನಮಗೆ ಕಾಲೇಜ್ ಅಂತಂದ್ರೆ. ಆವಾಗ ಒಂದು ಅನುದಿನದ ಅಲೆಗಳು ಅಂತ ಒಂದು ಕವನ ಸಂಕಲನ ಬಿಡುಗಡೆ ಮಾಡಿದ್ದೆ. ತದನಂತರದಲ್ಲಿ ಹವ್ಯಾಸ ಫ್ರೀ ಇದ್ದಾಗ ಒಂದೊಂದು ಕವನ, ಈಗ ರೈಲ್ವೆಲ್ಲಿ ಹೋಗುವಾಗ ಅಥವಾ ಬಸ್ಸಲ್ಲಿ ಹೋಗುವಾಗ ಒಂದೊಂದು ಕವನಗಳನ್ನು ಗೀಚ್ತಾ ಇದ್ದೆ. ಉದ್ಯೋಗದ ಫೀಲ್ಡ್ ಬಂದ್ಮೇಲೆ ಬಿಟ್ಟು ಹಾಕಿದೆ. ಆದ್ರೆ ಅಪರೂಪಕ್ಕೆ ಎಲ್ಲರೂ ಹೀಗೆ ರಾತ್ರಿ ನಿದ್ದೆ ಬರಲಿಲ್ಲ, ಆ ಸಮಯ ಇದ್ಕೊಂಡು ಸುಮ್ಮನೆ ಈಗ ಒಂದು ಅವತ್ತೊಂದು ಬರೆದಿದ್ದೇನೆ. ಸುರಿಯುವ ಮಳೆಯಲ್ಲಿ, ಕೊರೆಯುವ ಚಳಿಯಲ್ಲಿ, ಸುಡಿಯುವ ಬಿಸಿಲಿನಲ್ಲಿ ನಿನದೇ ನೆನಪು ನನ್ನೆದೆಯಲ್ಲಿ, ಜರಿಯುವ ಜಗದ ಜನರೆದರು ಮರೆಯದೇ ಇರುವ ಹೃದಯ ರಸಿ ನನ್ನ ಮನದಲ್ಲಿ, ಕತ್ತಲೆ ಕವಿದ ನನ್ನ ಅಂತರಂಗಕ್ಕೆ ಬೆಳಕಾಗಿ ಬರುವೆಯ ಗೆಳತಿಯಾಗಿ, ಅನುದಿನವು ಅನವರತವು ನಗುತ್ತ ನಗುಸುತ್ತಲಿರುವೆ ಆತ್ಮೀಯನಾಗಿ, ಬಣ್ಣ ಬಳೆಯುವೆ ನವ ವಸಂತದ ಭಾವನೆಗಳಿಗೆ, ಜೀವ ತುಂಬುವೆ ನೀ ಕಂಡ ಕನಸುಗಳಿಗೆ, ಉಸಿರಲಿ ಉಸಿರಾಗಿ ಬೆರೆಯುವೆ ನಿನ್ನ ಆ ಆಸೆಗಳಿಗೆ, ಕಂಬನಿ ಬರದಂತೆ ಕಾಪಾಡುವೆ ನಿನ್ನ ಆ ನೆನಪುಗಳಿಗೆ, ಹುಚ್ಚು ಮನಸ್ಸಿನ ಬಿಚ್ಚು ಕಾಮನೆಗಳಿವು ಗೆಳತಿ, ಹೆಚ್ಚೇನು ಹೇಳೆನು ಮತ್ತೇನು ಕೇಳೆನು, ಕಾರ್ಮೋಡ ಕವಿದ ಬಾಳಲಿ ಹುಣ್ಣಿಮೆಯ ಬೆಳಕಂತೆ ಬಂದು, ಸ್ನೇಹ ಜ್ಯೋತಿಯ ಬೆಳಗಿಸು ನೀ ಆತ್ಮೀಯ ಮನದ ಗೆಳತಿಯಾಗಿ.

0: ಇದು ಕಮಲಗಳು ಹೇಗೆ ಅಂದ್ರೆ ನನಗೆ ಯಾವಾಗ ನಮ್ಮ ಕಾಲೇಜ್ ಕಾಂಪಿಟೇಷನ್ ಅಲ್ಲಿ ಪ್ರೇಮಕವಿ ಎಸ್ ನರ್ಸಿ ಅವರದು ಕಾಂಪಿಟೇಷನ್ ಮಾಡ್ತೀವಿ. ಪ್ರತಿ ವರ್ಷ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಪ್ರತಿ ವರ್ಷ ಟಾಪ್ ಟೆನ್ ನನ್ನೊಂದು ಹೆಸರಿದ್ದೆ ನಮ್ಮ ಕಾಲೇಜಲ್ಲಿ. ಈ ತರ ಹುಚ್ಚು ಆವಾಗ ಬರೀಬೇಕು ಅನ್ನೋ ಹಂಬಲ ಇತ್ತು, ಬರೀತು. ಅದೇ ರೀತಿ ಹವ್ಯಾಸ ಗೀಚ್ತಾ ಇರ್ತೇನೆ ಸಮಯ ಇದ್ದಾಗ.
1: ಬಹಳ ಸಂತೋಷ ನಂದನ್ ಕುಮಾರ್ ಬಿನಾಯ್ಕ್ ಅವರೇ, ಯಕ್ಷ ಹೆಜ್ಜೆಗಳನ್ನ ಇಡ್ತಾ ಇದ್ರಿ, ಜೊತೆಗೆ ಪುಟಾಣಿ ಮಕ್ಕಳಿಗೆ ಯಕ್ಷ ಹೆಜ್ಜೆಗಳನ್ನ ಕಲಿಸ್ತಾ ಇದ್ದೀರಿ, ಹಾಗೆ ಹವ್ಯಾಸಿ ಕಲಾವಿದರಾಗಿ ಹವ್ಯಾಸಿ ಯಕ್ಷಗಾನ ವೇಷಧಾರಿಯಾಗಿಯೂ ಕೂಡ ನೀವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಿ. ನಿಮ್ಮ ಬಣ್ಣಗಾರಿಕೆ ಇನ್ನಷ್ಟು ಹೆಚ್ಚಲಿ, ಇನ್ನಷ್ಟು ಜನರಿಗೆ ಇದು ಒಂದು ಪ್ರೇರಣೆ ಆಗಲಿ, ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ನಿಮ್ಮ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ನಾವು ಆಶಿಸ್ತೇವೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೂ ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ನಂದನ್ ಕುಮಾರ್ ಬಿ ನಾಯ್ಕ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇದಾಗಿತ್ತು ಇಂದಿನ ಯುವವಾಣಿ ಕಾರ್ಯಕ್ರಮ.

0: ಆಕಾಶವಾಣಿ ಕಾರವಾರ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ.
0: ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಸಂದೇಶ ಸಂಗಮ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲರಿಗೂ ಸ್ವಾಗತ. ಅನಿವಾರ್ಯ ಕಾರಣಗಳಿಂದ ಕಳೆದ ವಾರ ತಿಳಿಸದೇ ಇರದಂತಹ ಸಂದೇಶವನ್ನು ಇವತ್ತು ನಾವು ಓದ್ತಾ ಇದ್ದೀವಿ. ದತ್ತಾತ್ರೇಯ ಭಟ್ ಕಣಿಪಾಲ್ ಅವರು ಮಾತನಾಡುವ ಪುಸ್ತಕಗಳ ವಿಷಯದ ಕುರಿತಾಗಿ ಕಳಿಸಿದಂತಹ ಸಂದೇಶ. ನನಗೆ ಕವಿತೆಗಳೆಂದರೆ ಇಷ್ಟ. ಕಾವ್ಯ ಪ್ರೀತಿ ಒಮ್ಮೆ ಬೆಳೆಯಿತೆಂದರೆ ಅದು ಓದನ್ನು ವಿಸ್ತರಿಸುತ್ತದೆ. ಮನಸ್ಸಿನ ಮೌನದಲ್ಲಿ ಆಲಾಪಿಸುವ ಸಾಹಿತ್ಯದ ನುಡಿ ಅಮೃತವಾಗುತ್ತದೆ. ಬೆಳಕಿನಂಗಳ ಈ ಕವಿ ಚನ್ನವೀರ ಕಣವಿಯವರು ತಿಳಿಸಿದಂತಹ ಸಾಲುಗಳನ್ನು ಅವರು ಹೇಳಿದ್ದಾರೆ. ಕಾವ್ಯದ ಅನುಸಂಧಾನ ಬೆಳ್ಳಿ ತೇರಿನ ಮೇಲಿದೆ ಅಂತ ತಿಳಿಸಿದ್ದಾರೆ. ಪುಸ್ತಕಗಳು ಮಾತನಾಡ್ತವೆ. ನಮಗೆ ಆತ್ಮೀಯ ಬಂಧು ಅಥವಾ ಸ್ನೇಹಿತ ಅಂದರೆ ಪುಸ್ತಕಗಳು. ಅದು ಹೇಗೆ ಅಂದರೆ ನಮಗೂ ಮತ್ತು ಪುಸ್ತಕಗಳಿಗೂ ಒಂದು ನವಿರಾದ ನಂಟು ಬೆಳೆಯಬೇಕು. ನನಗೆ ಹಾಗೆ ಪ್ರತಿದಿನವೂ ಒಂದು ಪುಟವನ್ನಾದರೂ ಓದಲೇಬೇಕು. ಇಲ್ಲದೇ ಇದ್ದರೆ ನಾನು ಏನನ್ನ ಮರೆತಂತೆ ಅನಿಸ್ಬಿಡುತ್ತೆ, ನನಗೇನೋ ಆಯಿತು ಅನ್ನೋ ಭಾವ ಕಳವಳ ಉಂಟಾಗುತ್ತೆ ಅಂತ ಅದೇ ರೀತಿಯಲ್ಲಿ ನನ್ನ ಮತ್ತು ಪುಸ್ತಕದ ಬಾಂಧವ್ಯ, ಅದರಲ್ಲೂ ನನ್ನ ಅತಿ ದುಃಖ ಬೇಜಾರಿನಲ್ಲಿ ನನ್ನನ್ನು ಸಮಾಧಾನ ಪಡಿಸುವ ಶಕ್ತಿ ಇರೋದು ಪುಸ್ತಕವೊಂದಕ್ಕೆ. ಒಮ್ಮೊಮ್ಮೆ ಜೀವನದ ಬೇಸರಕ್ಕೆ ಕಣ್ಣೀರು ಹರಿಸುತ್ತಲೇ ಪುಸ್ತಕ ಕೈಗೆತ್ತಿಕೊಳ್ಳುವ ನಾನು ಓದುತ್ತಲೇ ನನ್ನನ್ನೇ ನಾನು ಕಳೆದುಕೊಂಡು ಅದ್ಯಾವ ಮಾಯೆಯಲ್ಲೂ ದುಃಖವನ್ನೆಲ್ಲ ಮಾಯವಾಗಿ ಬೇರೊಂದು ಪ್ರಪಂಚಕ್ಕೆ ಹೋಗಿರುತ್ತೇನೆ. ಅದಕ್ಕಾಗಿ ಹೇಳ್ತೇನೆ, ಪುಸ್ತಕ ನಮ್ಮ ಒಡನಾಡಿ, ನಮಗಾಗಿ ಆತ್ಮೀಯ ಭಾವ ಹಂಚುವಂಥ ಸ್ನೇಹಿತ. ಏಕಾಂತವನ್ನು ದೂರ ಸರಿಸಿ ಕಷ್ಟ ಸುಖದಲ್ಲಿ ಭಾಗಿಯಾಗುವ ಪುಸ್ತಕಗಳು ಎಂದೂ ನಿರ್ಜೀವವಲ್ಲ. ನಮ್ಮ

ಮನಸ್ಸಿನೊಂದಿಗೆ ಸ್ಪಂದಿಸುವ ಚೈತನ್ಯ. ಅದಕ್ಕಾಗಿ ಹೇಳ್ತೀನಿ, ನಿಜವಾಗಿ ಪುಸ್ತಕಗಳು ಮಾತನಾಡ್ತವೆ ಅಂತ ಸುಕನ್ಯಾ ದೇಸಾಯಿ ಅವರು ಜೊಯ್ಡಾದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಈ ಸಂದೇಶ ವಾಟ್ಸಪ್ ಸಂದೇಶಗಳನ್ನಾಧರಿತ ಕಾರ್ಯಕ್ರಮದ ವಿಷಯ ಮಳೆಗಾಲದ ಒಂದು ದಿನ. ಈ ವಿಷಯದ ಕುರಿತಾಗಿ ಕೇಳುಗರು ತಮ್ಮ ಒಂದು ಅಭಿಪ್ರಾಯಗಳನ್ನು ಸಂದೇಶ ಮುಖಾಂತರ ಕಳಿಸಲು 9480249470 ಈ ಒಂದು ಮೊಬೈಲ್ ಸಂಖ್ಯೆಗೆ ತಮ್ಮ ಸಂದೇಶವನ್ನು ಕಳುಹಿಸಬಹುದು. ಅದೇ ರೀತಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ರೂಪಾಲಿ ಸಾವಂತ್ ಅವರು ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಮುಂಗಾರು ಮಳೆಯ ಮೊದಲ ದಿನದಲ್ಲಿ ಮಳೆಯಲ್ಲಿ ನೆನೆದೆ ನಾ ಪುಳಕದಲ್ಲಿ, ಗುಡುಗು ಸಹಿತ ಮಿಂಚಿನ ಚಲ್ಲಣದಲ್ಲಿ ಮೈಮರೆತಿ ಮಣ್ಣಿನ ಸುವಾಸನೆಯಲ್ಲಿ, ಸುತ್ತಲೂ ಕವಿದಿಹ ಮುಪ್ಪು ಕತ್ತಲಿನಲ್ಲಿ ನಲಿಯುತ ಮಾಡಿದೆ ದೋಣಿ ಕಾಗದದಲ್ಲಿ, ಬಿಡುತ್ತ ದೋಣಿಯನ್ನು ಹರಿವ ನೀರಿನಲ್ಲಿ ಕುಣಿದು ಕುಪ್ಪಳಿಸಿ ಬಲು ಸಂತೋಷದಲ್ಲಿ, ಸುಂದರ ಪ್ರಕೃತಿಯ ವರ್ಷಧಾರೆಯಲ್ಲಿ ಗಿಡ ಮರಗಳು ನೆಳೆ ನಡೆಸಿ ಹಚ್ಚ ಹಸಿರಿನಲ್ಲಿ, ಆಹ್ಲಾದಕರ ರಮಣೀಯತೆ ಮಳೆಗಾಲದಲ್ಲಿ ಬಯಸಿದೆ ಇರಲು ಸವಿಯುತ್ತಲಿ, ಉಕ್ಕಿ ಹರಿಯುವ ನದಿಗಳು ವೇಗದಲ್ಲಿ ಮನಕ್ಕೆ ಮದವನ್ನು ನೀಡುತ್ತಿದೆ ಹರ್ಷದಲ್ಲಿ, ದುಮ್ಮಿಕ್ಕುವ ಜಲಪಾತಗಳು ನೋಡುತ್ತಲಿ ಹಾಡುತ್ತಲಿ ನರ್ತಿಸಿದೆ ಸೃಷ್ಟಿಯ ಸೊಬಗಿನಲ್ಲಿ ಅಂತ ದೀಪಾಲಿ ಸಾಮಂತ್ ಅವರು ದಾಂಡೇಲಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶವನ್ನು ಕಳಿಸಿದ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಮಹೇಶ್ ಹೊಸೂರು ಶಿಕಾರಿಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಳೆಗಾಲದ ಒಂದು ದಿನ ತುಂತುರು ನೀರಿನಲ್ಲಿ ಹನಿಗಳ ಜೊತೆ ಚಲ್ಲಾಟ ಆಡುವುದಕ್ಕೆ ತುಂಬ ಇಷ್ಟ. ಮೊದಲ ಮಳೆಯಲ್ಲಿ ಆಟ ಆಡುವುದರಲ್ಲಿ ಏನೋ ಉಲ್ಲಾಸ ಉತ್ಸಾಹ. ಪದೇ ಪದೇ ಮಳೆಯಲ್ಲಿ ನೆನೆದರೆ ಶೀತ ಜ್ವರ ಬರುತ್ತೆ. ಹಾಗೆ ನೆನೆಯಬೇಡಿ, ಮಳೆಯಲ್ಲಿ ಒಂದು ದಿನ ನೆನೆದು ಪ್ರಕೃತಿಯ ಸೌಂದರ್ಯವನ್ನು ಸವಿಯಿರಿ. ಮಳೆಗಾಲದಲ್ಲಿ ಪ್ರಕೃತಿ ಸೌಂದರ್ಯದ ಜೊತೆ ನಮ್ಮ ಆರೋಗ್ಯದ ಕಡೆ ನಾವು ಗಮನ ಹರಿಸಬೇಕು ಅಂತ ಮಹೇಶ್ ಹೊಸೂರು ಅವರು ಸಂದೇಶದ ಮುಖಾಂತರ ನಮಗೆ ತಮ್ಮ ಅಭಿಪ್ರಾಯಗಳನ್ನು ಕಳಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ಸಂಜೆ, ನಮಸ್ಕಾರ. ಮಳೆಗಾಲದ ಒಂದು ದಿನ ವಿಷಯ ನೋಡಿದಾಗ ಬಾಲ್ಯದ ನೆನಪಾಯಿತು. ಶಾಲೆಯಲ್ಲಿ ಈ ವಿಷಯ ಕೊಟ್ಟು ಪ್ರಬಂಧ ಬರೆಯಲು ಹೇಳುತ್ತಿದ್ದರು. ಮಳೆಗಾಲದ ಚಟುವಟಿಕೆಗಳನ್ನೆಲ್ಲ ಬರೆದು ವೆರಿ ಗುಡ್ ಜೊತೆ ಚಪ್ಪಾಳೆ ಗಿಟ್ಟಿಸಿಕೊಳ್ಳುತ್ತಿದ್ದೆ. ಇಂದು ಏನೋ ಹೇಳ್ತಾರೋ ಏನೋ, ಮಳೆಗಾಲ ಆರಂಭವಾಯಿತೆಂದರೆ ರೈತರ ಮೊಗದಲ್ಲಿ ಸಂತಸ, ಕೃಷಿ ಕಾರ್ಯ ಆರಂಭ. ಮೊದಲ ಮಳೆಯಲ್ಲಿ ನೆನೆದು ಮೊದಲ ಮಳೆ ಭೂಮಿಗೆ ಬಿದ್ದಾಗ ಅದರ ಸುವಾಸನೆ ಇವೆಲ್ಲ ಒಂಥರ ಖುಷಿ ಕೊಡುತ್ತದೆ. ಬೇಸಿಗೆಯಲ್ಲಿ ಬಿಸಿಲಿನ ಬೆಗೆಗೆ ಬೆಂದು ಮಳೆಗಾಲ ಆರಂಭವಾದಾಗ ಎಲ್ಲಾದರೂ ಜಲಪಾತಕ್ಕೂ ಸ್ನೇಹಿತರ ಮನೆಗೂ ದೇವಸ್ಥಾನಕ್ಕೂ ಹೋಗುವುದು ಸಾಮಾನ್ಯ. ಮನಸ್ಸಿಗೆ ಸ್ವಲ್ಪ ಸಂತಸವನ್ನು ಕೊಡುತ್ತದೆ. ಆದರೆ ಒಂದೇ ಸಮನೆ ಮಳೆ ಸುರಿತಾ ಇದ್ದರೆ ಮನೆಯಿಂದ ಹೊರಗೆ ಹೋಗುವುದೇ ಬೇಡ ಅನ್ನಿಸ್ತದೆ. ಬೆಚ್ಚಗೆ ಹಲಸಿನಕಾಯಿ, ಚಿಪ್ಸ್, ಹಪ್ಪಳ, ಸಂಡಿಗೆ ಜೊತೆಗೆ ಚಹಾ ಕಾಫಿ ಕುಡಿತಾ ಮನೆಯಲ್ಲೇ ಸುರಿಯುವ ಮಳೆಯ ಪರಿವೀಕ್ಷಣೀಯ ಮಾಡ್ತಾ ಇರೋದು ಇರೋಣ ಅನಿಸುತ್ತೆ. ಧನ್ಯವಾದಗಳು ಅಂತ ಗಜಾನಂದ್ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
3: ರವೀಂದ್ರಚಾರಿ ಚನ್ನಗಿರಿ ತಾಲೂಕು ಕಗತ್ತೂರು ಗ್ರಾಮ ಇವನ ಸಂದೇಶವನ್ನು ಕಳಿಸಿದ್ದಾರೆ. ಮಳೆಗಾಲದಲ್ಲೊಂದು ದಿನ ಮುಂಗಾರು ಮಳೆಯಲ್ಲಿ ಆಲಿಕಲ್ಲು ಸಹಿತ ಮಳೆಗಳು ಮನಸ್ಸಿಗೆ ಮದವನ್ನು ಕೊಡುತ್ತಿದ್ವು. ದೀರ್ಘವಾದ ಸಿಡಿಲು ಗುಡುಗು ಮಿಂಚು ಹತವಾದ ಮಳೆ ಬಿರುಸಾದ ಮಳೆ ನೆನೆದರೆ ರೋಮಾಂಚನವಾಗುತ್ತದೆ. ಜಿಡಿ ಮಳೆಯಲ್ಲಿ ನೆನೆಯಲು ತುಂಬ ಖುಷಿಯಾಗುತ್ತಿತ್ತು. ಬಾಲ್ಯದಲ್ಲಿ ತುಂಬ ಆಟವಾಡ್ತಿದ್ವಿ. ಈಗ ಅಂತಹ ಮಳೆಗಳು ಇಲ್ಲವಾಗಿದೆ. ಹಸಿರು ವಲಯ ಹೋಗಿ ನಗರೀಕರಣವಾಗುತ್ತಿದೆ. ಹಾಗಾಗಿ ಒಂದೊಮ್ಮೆ ಜೋರು ಮಳೆ ಬರುತ್ತದೆ ಅಲ್ಲ ಅಂದರೆ ಬರೋದೇ ಇಲ್ಲ. ಮೊದಲಿದ್ದ ಮಳೆ ಮೋಡಗಳು ಈಗ ಕಾಣುವುದೇ ಇಲ್ಲ. ನಾನಂತೂ ಚಿಕ್ಕ ವಯಸ್ಸಿನಲ್ಲಿ ಮಳೆಯಲ್ಲಿ ತುಂಬ ಆಟವಾಡ್ತಿದ್ದೇನೆ. ಈಗ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನೆನಪು ಮಾಡಿಕೊಡಬೇಕು. ಅವರಂತೂ ಮಳೆಯಲ್ಲಿ ನೆನೆಯಲು ಎದುರಾಗುತ್ತಾರೆ. ನಮ್ಮ ಊರಿನ ಹತ್ತಿರ ಸೂಳೆಕೆರೆ ಇದೆ. ಇದು ಏಷ್ಯಾದಲ್ಲಿ ಎರಡನೆಯ ದೊಡ್ಡ ಕೆರೆ ಅಂತ ನಮಗೆ ಹೆಮ್ಮೆ. ಧನ್ಯವಾದಗಳು ಅಂತ ರವೀಂದ್ರಚಾರಿ ಅವರು ಚನ್ನಗಿರಿ ತಾಲೂಕಿನಿಂದ ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ರವೀಂದ್ರಚಾರಿ ಅವರಿಗೆ ಧನ್ಯವಾದಗಳು.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.

0: ನಿಮ್ಮ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಟಿಸಿ ಬಸವರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ವಿಷಯ ಮಳೆಗಾಲದಲ್ಲೊಂದು ದಿನ ಕೊಟ್ಟ ದಿನವೇ ವಿಷಯವನ್ನು ವಾಟ್ಸಪ್ಪಲ್ಲಿ ಹೈಲೈಟ್ ಮಾಡಿದವಾಗ ಮೃಗಶಿರ ಮಳೆ ಅಂದರೆ ಬಂದರೆ ಮಿರುಗ ಹೋದರೆ ಹಲ್ಕಿರುಗ ಅಂತ ರೈತರು ಹೇಳ್ತಾರೆ. ಈ ಮಳೆಯಿಂದಲೇ ಕೃಷಿ ಚಟುವಟಿಕೆ ಪ್ರಾರಂಭವಾಗುವುದು. ಈ ದಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಬರುತ್ತಿದ್ದು ಅಂತ ಸಮಾಚಾರದಲ್ಲಿ ಅವರು ಪ್ರದೇಶ ಸಮಾಚಾರದಲ್ಲಿ ಕೇಳಿದ್ದಾರಂತೆ. 1982-83 ಸಾಲಿನಲ್ಲಿ 8ನೇ ತರಗತಿಯಲ್ಲಿ ಕಲ್ಲರಳಿ ಹೂವಾಗಿ ಪಾಠವಿತ್ತು. ಇದನ್ನು ಶ್ರೀಮತಿ ಗೀತಾ ನಾಗಭೂಷಣ್ ಅವರ ಕವನ ಸಂಕಲನದಿಂದ ಹಾರಿಸಿದ್ದು, ಹೊಸದಾಗಿ ಮದುವೆಯಾಗಿ ಗಂಡನ ಮನೆಗೆ ಬಂದಿದ್ದ ಬಂಗಾರಿ ಮೃಗಶಿರ ಮಳೆ ಬರುವುದನ್ನು ಮಾವನ ಮನೆಯಲ್ಲಿ ಬಂದು ಇದರ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಪಾಠದ ಕುರಿತಾಗಿ ಮಳೆಗಾಲದಲ್ಲಿ ಒಂದು ದಿನ ನಾನು ಚಿಕ್ಕವರಿರಬೇಕಾದ್ರೆ ಮಳೆಯಲ್ಲಿ ಆಟವಾಡುವುದೆಂದರೆ ಎಷ್ಟು ಆನಂದ. ಬಿಸಿಲಿಗೆ ಕಾದಿದ್ದ ಭೂಮಿಗೆ ಒಮ್ಮೆಲೆ ಮಳೆ ಬಂದರೆ ಅದರ ಪರಿಮಳ ಎಷ್ಟು ಸುವಾಸನೆಯಾಗಿರುತ್ತೆ. ಮುಂಗಾರು ಮಳೆಗೆ ಬೀಳುವ ಹಾಲಿಕಲ್ಗಳನ್ನು ಅಂಗಳದಲ್ಲಿ ಹೋಗಿ ತೆಗೆದುಕೊಂಡು ನುಂಗುವುದು, ತಲೆ ಮೈಯನ್ನೆಲ್ಲ ನೆನೆಸಿಕೊಂಡು ಅಮ್ಮನ ಹತ್ತಿರ ಒದೆ ತಿಂದಿದ್ದು ಈಗಲೂ ನೆನಪಿದೆ. ಬೇಸಿಗೆಗಾಲದಲ್ಲಿ ಚೆಂಡು ಚಿನ್ನಿದಾಂಡು ಆಡುತ್ತಿದ್ದೆವು. ಮಳೆಗಾಲ ಬಂದ ತಕ್ಷಣ ಬುಗುರಿಯಾಟ ಗೋಲಿ ಆಟ ಪ್ರಾರಂಭವಾಗುತ್ತಿತ್ತು. ಹೆಣ್ಣು ಮಕ್ಕಳು ಕುಂಟಬಿಲ್ಲೆ ಆಟ, ಹಗ್ಗದಾಟ. ಆ ದಿನಗಳಲ್ಲಿ ಛತ್ರಿಗಳು ಆಟವನ್ನು ಆಡ್ತಿದ್ರು. ಆ ದಿನಗಳಲ್ಲಿ ಛತ್ರಿಗಳು ಯಾರು ಸಾಹುಕಾರರ ಮನೆಗಳಲ್ಲಿ ಮಾತ್ರ ಇರುತ್ತಿದ್ದವು. ನಾವೆಲ್ಲ ಗೋಣಿ ಚೀಲದ ಕೊಪ್ಪೆ ಮಾಡಿಕೊಂಡು ತಲೆಯ ಮೇಲೆ ಹಾಕಿಕೊಂಡು ಶಾಲೆಗೆ ಹೋಗುವಾಗ, ದನಗಳನ್ನು ಕಾಯುವಾಗ, ಹೊಲದಲ್ಲಿ ಕೆಲಸ ಮಾಡುವಾಗ ಉಪಯೋಗಿಸ್ತಿದ್ವಿ. ಅದೊಂದು ದಿನ ಹೊಲಕ್ಕೆ ಬುತ್ತಿ ಕೊಟ್ಟು ಬರುವಾಗ ಮಳೆ ಜೋರಾಗಿ ಬರುವ ಪ್ರಾರಂಭವಾಯಿತು. ನಿಲ್ಲಲು ಯಾವುದೇ ಆಸರೆ ಇಲ್ಲ. ಬುತ್ತಿ ಹೊಯ್ದಿದ್ದ ಖಾಲಿ ಪ್ಲೇಟನ್ನು ತಲೆ ಮೇಲೆ ಹಾಕಿಕೊಂಡು ಬರುತ್ತಿದ್ದೆ. ಮಳೆಯ ಹನಿಗಳು ಟಪ ಟಪ ಶಬ್ದ ಮಾಡುತ್ತಿದ್ದವು. ನನಗೆ ಹೆದರಿಕೆ ಆಗುತ್ತಿತ್ತು ಅಂತ ತಮ್ಮ ಅಭಿಪ್ರಾಯವನ್ನು ಮಳೆಯ ಕುರಿತಾಗಿ ಟಿ ಸಿ ಬಸವರಾಜ್ ಅವರು ಸಂದೇಶ ಮುಖಾಂತರ ಕಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು.
0: ರೀ, ಸ್ಕೂಲ್ ಎಲ್ಲ ಇನ್ನೇನು ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ನಿತ್ಯಾ ನಾಯ್ಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಶಾಲಾ ಕಾಲೇಜು ದಿನಗಳ ನೆನಪು ಹಳ್ಳಿಯ ಹಸಿರು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವ ಸುಂದರವಾದ ವಿಷಯವಾಗಿದೆ. ಕನ್ನಡ ಸಾಹಿತ್ಯ ಮತ್ತು ಪ್ರಬಂಧಗಳಲ್ಲಿ ಇದನ್ನು ಹೆಚ್ಚಾಗಿ ಬರೆಯಲಾಗುತ್ತದೆ. ಮಳೆಯ ಹನಿಗಳು ಭೂಮಿಗೆ ಬೀಳುತ್ತಿದ್ದಂತೆ ವಾತಾವರಣ ತಂಪಾಗುತ್ತದೆ. ಮರ ಗಿಡಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತವೆ. ರೇನ್ಕೋಟ್ ಛತ್ರಿಗಳನ್ನು ಹಿಡಿದುಕೊಂಡು ಶಾಲೆಗೆ ಹೋಗುವುದು, ದಾರಿಯಲ್ಲಿ ಬರುವ ತೊರೆಗಳಲ್ಲಿ ಕಾಗದ ದೋಣಿಗಳನ್ನು ಬಿಡುವುದು ಮಕ್ಕಳಿಗೆ ಖುಷಿಯಾಗುತ್ತದೆ ಅಂತ ತಮ್ಮ ಬಾಲ್ಯದ ನೆನಪುಗಳನ್ನು ಅವರು ಸಂದೇಶ ಮುಖಾಂತರ ಮಳೆಯ ದಿನಗಳ ಕುರಿತಾಗಿ ಕಳಿಸಿದ್ದಾರೆ. ನಿತ್ಯಾ ನಾಯ್ಕ್ ಅವರಿಗೆ ಧನ್ಯವಾದಗಳು.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾರವಾರದಿಂದ ಶಶಿಕಲಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಳೆಗಾಲದ ಶಾಲಾ ದಿನಗಳಲ್ಲಿ ಮಳೆಗಾಲದ ಆ ದಿನಗಳು ಮರೆಯಲಾಗದ ನೆನಪುಗಳು. ಕಾಗದದ ದೋಣಿಯನ್ನು ಮಳೆಯ ನೀರಿನಲ್ಲಿ ಬಿಡುವುದು, ಧುಮ್ಮಿಕ್ಕುವ ಜಲಪಾತವನ್ನು ನೋಡುವುದು, ಹಚ್ಚು ಹಸಿರಿನ ಪ್ರಕೃತಿಯ ವೀಕ್ಷಣೆಯನ್ನು ಮಾಡುತ್ತಾ ನೆನೆಯುತ್ತ ಶಾಲೆಗೆ ಹೋಗುವುದು ತುಂಬ ಇಷ್ಟವಾಗುತ್ತಿತ್ತು. ಆ ನೆನಪುಗಳು ಇನ್ನೂ ಕಾಡ್ತಾ ಇವೆ. ಮನಸ್ಸಿಗೆ ಆ ನೆನಪುಗಳು ಬಂದಾಗ ಎಷ್ಟು ಮನಸ್ಸಿಗೆ ಶಾಂತಿಯಾಗುತ್ತದೆ ಅಂತ ತಮ್ಮ ಮಳೆಗಾಲದ ಆ ದಿನಗಳನ್ನು ಅವರು ನೆನಪಿಸಿಕೊಳ್ತಾ ಇದ್ದಾರೆ. ಅದನ್ನು ತಮ್ಮ ಸಂದೇಶ ಮುಖಾಂತರ ಕಳಿಸಿದಂತಹ ಶಶಿಕಲಾ ಅವರಿಗೆ ಧನ್ಯವಾದಗಳು. ಇಂದಿನ ಸಂದೇಶ ಸಂಗಮಕ್ಕೆ ಸಂದೇಶಗಳನ್ನು ಕಳಿಸಿದಂತಹ ಕೇಳುಗರಿಗೂ ಹಾಗೂ ಸಂದೇಶವನ್ನು ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ತಾಂತ್ರಿಕವಾದ ನೆರವು DS ಮೈತ್ರಿ ಅವರದು ಹಾಗೂ ಪ್ರಸ್ತುತಿ ಗಾಯತ್ರಿ ಹರಿಕಾನ್. ಇದಾಗಿತ್ತು ಇಂದಿನ ವಾಟ್ಸಪ್ ಸಂದೇಶಗಳನ್ನಾಧರಿತ ಕಾರ್ಯಕ್ರಮ ಸಂದೇಶ ಸಂಗಮ.
4: ಇದುವರೆಗೆ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರವಾಯಿತು.

0: ಆಕಾಶವಾಣಿ ಸುದ್ದಿ
1: ಟೈಮ್ ಮಷೀನ್ ಹೊಂಟೆ ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ ಕಂಡೆ ಈಗ ವರ್ತಮಾನ ಮಗುವಿನೊಳಗ ಅನುಮಾನ
2: ಡೈನೋಸಾರ್ಗಳು ಇನ್ನಿಲ್ಲ ಸಿನಿಮಾದಾಗ ನೋಡಲ್ಲ
1: ನಡೀರಿ ನೋಡೋಣ ಭವಿಷ್ಯ ಅಲ್ಲೇನಂತಾನ ಮನುಷ್ಯ
2: ಹಳೆ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
1: ಮುನ್ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ ಪ್ರಶ್ನೆ ಕೇಳೋ ಮಗು ಎಲ್ಲೇ ಉತ್ತರ ಕೊಡೋ ಅಪ್ಪ ಎಲ್ಲೇ ಭೂಮಿ ಮ್ಯಾಲಿನ ಕಾಡಲ್ಲೇ ನಿನ್ನೆ ಇದ್ದ ನಾಡಲ್ಲೇ
3: ಹೊತ್ತು ಮೀರುವ ಮುನ್ನ ಹಸಿರು ಮಾಸುವ ಮುನ್ನ ವನಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ
0: ವಿದೇಶಾಂಗ ಸಚಿವಾಲಯದ ವಕ್ತಾರ

ಈ ಸಂಜೆ 6:50 ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಬಲವರ್ಧನೆ ಯೋಜನೆಯಡಿಯಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಸಂಸ್ಕರಣಾ ಘಟಕವನ್ನು ನಡೆಸುತ್ತಿರುವ ಯಲ್ಲಾಪುರ ತಾಲೂಕು ಸಬಗೇರಿಯ ವನಿತಾ ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.

ನಾಳೆ 6:50ಕ್ಕೆ ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಹಾರದಿಂದ ಆರೋಗ್ಯ ಈ ಕುರಿತಾಗಿ ಆರೂರು ಮಂಜುನಾಥ್ ರಾವ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗುವುದು.

ಆಕಾಶವಾಣಿ ಕಾರವಾರ, ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: होने के बाद
1: आफ्टर द रैपिड डेवलपमेंट ऑफ द लैंड पोर्ट नॉट ओनली हैज ट्रेड इंक्रीज्ड बट सिक्योरिटी हैज ऑल्सो बीन इंश्योर्ड इट हैज हेल्प ट्रांसफॉर्म इलीगल ट्रेड इन टू लेजिटिमेट ट्रेड इन द विजन ऑफ ऑल राउंड डेवलपमेंट ऑफ बॉर्डर एरियाज वेयर माइग्रेशन वॉज द बिगेस्ट प्रॉब्लम द लैंड पोर्ट हैव मेड अ वेरी इंपॉर्टेंट कॉन्ट्रीब्यूशन इन एड्रेसिंग दिस एज वेल
0: लैंड पोर्ट ने बहुत महत्वपूर्ण योगदान दिया है.
2: Defence Ministry has approved the establishment of a 250 megawatt solar power project with battery energy storage system BESS at Sitapur in Uttar Pradesh. This system will be established on approximately 850 acres of vacant defence land. This is the first of its kind project undertaken by the Ministry of Defence involving the development of a large-scale solar power generation facility with integrated BESS support on defence land. Prime Minister Narendra Modi held a telephonic conversation this afternoon with the Emir of Kuwait, Sheikh Mishal Al Ahmad Al Jaber Al Sabah. The two leaders exchanged views on the evolving security situation in West Asia. Prime Minister expressed deep concern over the escalation of tensions and reaffirmed India's strong condemnation of attacks on Kuwait's sovereignty and territorial integrity. He reiterated the call for de-escalation, dialogue and diplomacy for earliest restoration of peace and stability. Union Health and Family Welfare Minister Jagat Prakash Nadda has said that in the last 10 years, the government is continuously strengthening the healthcare facilities for women during pregnancy through the Pradhan Mantri Surakshit Matritva Abhiyan. Mr. Nadda said this while launching the nationwide celebrations to commemorate 10 years of the Pradhan Mantri Surakshit Matritva Abhiyan in New Delhi today. Union Education Minister Dharmendra Pradhan today visited the National Testing Agency headquarters and reviewed preparations for the re-NEET exam, which is going to be held on the 21st of this month. Talking to reporters outside the NTA headquarters in New Delhi, the minister said that the centre has ensured that all necessary measures are being taken while maintaining complete confidentiality from the preparation of the question papers to all subsequent procedures. In US, thousands of skilled immigrants are set to benefit after a federal judge struck down the Trump administration's proposed $1 lakh H-1B visa fee and called it unlawful. US District Judge Leo Sorokin issued the decision following a lawsuit filed by 20 Democratic State Attorneys General. The lawsuit challenged a policy announced by President Donald Trump in September last year that sought to increase the H-1B visa application fee from about $2,000 to $1 lakh. And that is the end of this news bulletin.
3: Akashavani Karwara FM Kampananka 102.3 MHz galu.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ನಿಲಯದಿಂದ ಈ ಸಂಜೆ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಈ ಸಂಜೆ 6:30 ಅವಲೋಕನ, 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಬಲವರ್ಧನೆ ಯೋಜನೆಯ ಅಡಿಯಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಸಂಸ್ಕರಣಾ ಘಟಕವನ್ನು ನಡೆಸುತ್ತಿರುವ ಯಲ್ಲಾಪುರ ತಾಲೂಕು ಸಬಗೇರಿಯ ವನಿತಾ ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಂಬಾಣಿ ಸಂಪ್ರದಾಯದ ಹಾಡುಗಳು ಗೋಜವ್ವ ಶಂಕರಪ್ಪ ಲಂಬಾಣಿ ಹಾಗೂ ಸಂಗಡಿಗರಿಂದ. 7:45 ಗಜಲ್, 8:00 ಸಿರಿಗಂಧ ಕಾರ್ಯಕ್ರಮ, ಭಾವಗೀತೆಗಳು 8:30. 9:00

0: ಗಂಟೆ 30 ನಿಮಿಷಕ್ಕೆ ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ. 10 ಗಂಟೆಗೆ ಕರ್ನಾಟಕ ಸಂಗೀತ ಕಾರ್ಯಕ್ರಮದಲ್ಲಿ HM ಸ್ಮಿತಾ ಅವರ ವಾಯ್ಲಿನ್ ವಾದನ. 10:30ಕ್ಕೆ NDA ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ, ವಿಷಯ ಆರ್ಥಿಕ ವಿಕಾಸ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ನಾಳೆ ಬೆಳಿಗ್ಗೆ 6:10ಕ್ಕೆ ಕರುಣಾಳು ಬಾಬಳಗಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15ಕ್ಕೆ ಭಕ್ತಿಗೀತೆಗಳು, ಚಿಂತನ BM ಭಾರತಿ ಅವರಿಂದ. 6:30ಕ್ಕೆ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35ಕ್ಕೆ ರೈತರಿಗೆ ಸಲಹೆ ಗಾನಿಸುದೇ ಕಾರ್ಯಕ್ರಮ. 6:40ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಪ್ರಾಯೋಜಕರು ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಭಿವೃದ್ಧಿ ಕೇಂದ್ರ ಬೆಂಗಳೂರು ಸಿಟೆಕ್. 7:45ಕ್ಕೆ ಚಿತ್ರಗೀತೆಗಳು. 8:30ಕ್ಕೆ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. 8:35ಕ್ಕೆ ಹಿಂದಿ ಚಿತ್ರಗೀತೆಗಳು, ಕಗ್ಗದ ಸಿರಿ. 8:50ಕ್ಕೆ ಪ್ರಸಾರವಾಗುವ ಕಾರ್ಯಕ್ರಮದ ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಭಾವಗೀತೆಗಳು, 9:15ಕ್ಕೆ ಹೊಸ ಕನ್ನಡ ಚಿತ್ರಗೀತೆಗಳು, 9:30ಕ್ಕೆ ಮಂಜುಳಗಾನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10 ಗಂಟೆಗೆ ಹಿಂದಿ ಲಘು ಸಂಗೀತ ಗೀತೆಗಳು ಪ್ರಸಾರವಾಗಲಿವೆ. 10:30ಕ್ಕೆ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗುವುದು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ನಾಳೆ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ. ಕಾವ್ಯ ಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗಿನ ಸಂದರ್ಶನ. ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಮಮತಾ ನವೀನ್ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ. ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನ. ನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾಕ್ಟರ್ CP ರವಿಕುಮಾರ್ ಅವರೊಂದಿಗೆ ಮಾತುಕತೆ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಟೀಮ್ ಅಪ್ ಫಾರ್ ಟಾಯ್ಸ್ ಈ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40ಕ್ಕೆ ಹಿಂದಿ ಪಾಠ, 3 ಗಂಟೆಗೆ ಸಖಿ ಸಹೇಲಿ, 4 ಗಂಟೆಗೆ ಆಜ್ ಕೆ ಮೆಹಮಾನ್ ಕಾರ್ಯಕ್ರಮಗಳು ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ. 5 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಕತೆ ದೇವತೆ ಪ್ರಸಾರವಾಗಲಿದೆ, ಪ್ರಸ್ತುತಿ ಶ್ರೀಲತಾ ಭಾಗವತ್, ನಂದಿಗದ್ದೆ ಜೈಡ. ನಂತರ ಭಾವಗೀತೆಗಳು. 5:30ಕ್ಕೆ ಚಿತ್ರಗೀತೆಗಳು, 6:30ಕ್ಕೆ ರಸವಾರ್ತೆ, 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆಹಾರದಿಂದ ಆರೋಗ್ಯ ಈ ಕುರಿತಾಗಿ ಆರೂರು ಮಂಜುನಾಥ್ ರಾವ್ ಅವರೊಂದಿಗಿನ ಸಂದರ್ಶನ. ನಂತರ ಕೃಷಿ ಮಾಹಿತಿ. 7:20ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾ ಓಮು ಮರಾಠಿ ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 7:45ಕ್ಕೆ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮದಲ್ಲಿ ಅಡ್ಡದಾರಿ ಹಾದಿಗುಂಟ ಈ ವಿಷಯವಾಗಿ ನಾಗರಿಕ ಗಾಂವ್ಕರ್ ಅವರಿಂದ ಭಾಷಣ. 8:00ಕ್ಕೆ ಸಿರಿಗಂಧ ಕಾರ್ಯಕ್ರಮ. 8:30ಕ್ಕೆ ಭಾವಗೀತೆಗಳು. 9:15ಕ್ಕೆ ಪ್ರಚಲಿತ ವಿದ್ಯಮಾನ. 9:30ಕ್ಕೆ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್

ಆಟಗಾರ್ತಿ ಸೋನಿಕಾ ಗೌಡ ಅವರೊಂದಿಗಿನ ಸಂದರ್ಶನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಾಗರಾಜ್ ರಾವ್ ಹವಾಲ್ದಾರ್ ಅವರಿಂದ ವಾಯ್ಲಿನ್ ವಾದನ. 10:30 ಎನ್ಡಿಎ ಸರ್ಕಾರವು 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ವಿಷಯ ಮೂಲಭೂತ ಸೌಕರ್ಯಗಳು. ಇವಿಷ್ಟು ನಿಲಯದಿಂದ ಈ ಸಂಜೆ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ, ಸಮಯ 6:20 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 6:30 ಅವಲೋಕನ, 6:37 ವಾಣಿಜ್ಯ ಪ್ರಕಟಣೆ ನಂತರ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಹರಿಯಾಣ ಚಂಡೀಗಢ ಪಂಜಾಬ್ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ ಲದ್ದಾಖ್ ಉತ್ತರ ಪ್ರದೇಶ ವಿದರ್ಭ ಪಶ್ಚಿಮ ರಾಜಸ್ಥಾನ ಚ ಊಷಣ ತರಂಗಾಣಾಂ ಪ್ರಬಲ ಸಂಭಾವನಾ ಪ್ರಕಾಶಿತ ಅಸ್ತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಅವದತ್ ಯತ್ ಗತ ದ್ವಾದಶ ವರ್ಷೇಷು ದೇಶಸ್ಯ ವಿದೇಶ ನೀತೌ ಮಹತ್ವಪೂರ್ಣ ಪರಿವರ್ತನಂ ಅಭವದಿತಿ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ತೇನೋಕ್ತಂ ಯತ್ ಅಸ್ಮಿನ್ ಕಾಲಾವಧೌ ಸರ್ವಕಾರಃ ಸಾಮಾನ್ಯ ನಾಗರಿಕೇಭ್ಯಃ ನಿರ್ಗಮನಂ ಪ್ರಲೇಖಾದೀನಾಂ ಸತ್ಯಾಪನಾದೀನಿ ಸೌಕರ ಕಾರ್ಯಾಣಿ ಅವಿರಾಮತಯಾ ಕೃತವಾನ್. ನಾಗರಿಕೇಭ್ಯಃ ಪೂರ್ಣ ಸಮರ್ಥನಂ ಚ ಪ್ರಾದದಾತ್. ಸಹ ವದತ್ ಯತ್ ಸರ್ವಕಾರೇಣ ಭಾರತೀಯ ನಾಗರಿಕಾಣಾಂ ವೈಶ್ವಿಕ ಕಾರ್ಯಸ್ಥಳೆ ಪ್ರವೇಶಃ ಸುಲಭಃ ಕಾರಿತಃ. ವಿದೇಶೇಷು ವಿಪಣಿ ಪ್ರವೇಶಾವಾಪ್ತುಂ ಭಾರತೀಯ ವ್ಯವಸಾಯಿನಾಂ ಚ ಸಮರ್ಥನಂ ಕೃತಂ. ಭಾರತೀಯಾನಾಂ ಅವಶ್ಯಕತಾಂ ಅಪಿ ಪ್ರಪೂರಯಿತುಂ ಚತುಶ್ಚತ್ವಾರಿಂಶ ದೂತಾವಾಸಾಃ ವಾಣಿಜ್ಯ ದೂತಾವಾಸಾಶ್ಚ ಅಪಿ ಉದ್ಘಾಟಿತಾಃ. ಡಾಕ್ಟರ್ ಜಯಶಂಕರ ಅವದತ್ ಯತ್ ಸರ್ವಕಾರಸ್ಯ ಏತೈಃ ಪ್ರಯತ್ನೈಃ ಭಾರತೀಯಾಃ ಪೂರ್ಣ ಆತ್ಮವಿಶ್ವಾಸೇನ ದೃಢತಯಾ ಗರ್ವೇಣ ಚ ವಿದೇಶಯಾತ್ರಾಂ ಕರ್ತುಂ ಸಮರ್ಥಃ ಅಭವನ್ನೀತಿ. ಪ್ರಧಾನಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನಸ್ಯ ದಶ ವರ್ಷ ಪೂರ್ತಿಂ ಸ್ಮರನ್ ಮಹಿಳಾ ಬಾಲ ವಿಕಾಸ ಮಂತ್ರಿ ಅನ್ನಪೂರ್ಣಾ ದೇವಿ ಅದ್ಯ ಉಕ್ತವತಿ ಯತ್ ಪ್ರತ್ಯೇಕ ನವಜೀವನ ಮಾತುಃ ಗರ್ಭಾತ್ ಆರಭ್ಯತೆ. ಗರ್ಭಾವಸ್ಥಾಯಾಃ ಪ್ರತ್ಯೇಕ ಚರಣೇನ ಸಹ ಸುರಕ್ಷಿತಸ್ಯ ಸ್ವಸ್ಥಸ್ಯ ಆದರಯುಕ್ತಸ್ಯ ಚ ಪರಿಚರ್ಚಾಯಾಃ ಅಧಿಕಾರೋಪಿ ಧತ್ತೆ. ಸಾಮಾಜಿಕ ಪ್ರಸಾರ ಮಾಧ್ಯಮೇ ಸಾ ಅಕಥಯತ್ ಯತ್ ವಿಗತ ದಶಕೇ ಲಕ್ಷೋಪಲಕ್ಷ ಗರ್ಭಿಣಿ ಮಹಿಳಾನಾಂ ಸಮಯೋಚಿತ ಸ್ವಾಸ್ಥ್ಯ ಪರೀಕ್ಷಣಾನಿ ವಿಶೇಷಜ್ಞಾನಾಂ ಪರಾಮರ್ಶಾನಿ ಉನ್ನತ ಮಾತೃ ಸ್ವಾಸ್ಥ್ಯ ಸೇವಾಶ್ಚ ಪ್ರಧಾನೋಪಕ್ರಮಃ ಸುರಕ್ಷಿತ ಮಾತೃತ್ವಂ ಜನ ಆಂದೋಲನಂ ಅಕರೋದಿತಿ. ಸಾ ಅಕಥಯತ್ ಏಷಾ ನ ಕೇವಲಂ ಯೋಜನಾ ಅಸ್ತಿ ಅಪಿತು ಪ್ರತ್ಯೇಕಂ ಮಾತ್ರೇ ತಸ್ಯಾಃ ಗರ್ಭಸ್ಥ ಶಿಶವೇ ಚ ಸ್ವಸ್ಥ ಭವಿಷ್ಯಾಯ ಸರ್ವಕಾರಸ್ಯ ಏಕ ಪ್ರತಿಬದ್ಧತಾ ಅಪಿ ವರ್ತತೆ ಇತಿ.

ಆಕಾಶವಾಣಿ ಅವಲೋಕನ ವಿಷಯ ಜನೌಷಧಿ ಕೇಂದ್ರ ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದವರು ಸಂತೋಷ್ ಓದುತ್ತಿರುವವರು ಲಿಂಗಾನಂದ ಸುರಕ್ಷಿತ ಮತ್ತು ಕೈಗೆಟುಕುವ ದರದಲ್ಲಿ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ ಅದು ಆತ್ಮಗೌರವದ ವಿಷಯವೂ ಹೌದು ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕೇವಲ 1 ರೂಪಾಯಿ ದರದಲ್ಲಿ 1 ಸ್ಯಾನಿಟರಿ ಪ್ಯಾಡ್ ಲಭ್ಯವಿದೆ ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಹಿಂಜರಿಕೆ ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಹಾಗೂ ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಮುಕ್ತಿ ನೀಡಿದೆ ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯತೆಯಾಗಿರುವ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ ಮೇಲ್ನೋಟಕ್ಕೆ ಇವು ಜನೌಷಧಿ ಕೇಂದ್ರಗಳ ಕಪಾಟಿನಲ್ಲಿರುವ ಕೇವಲ ಸಾದಾ ಗುಲಾಬಿ ಬಣ್ಣದ ಪ್ಯಾಕೆಟ್ಗಳಂತೆ ಕಾಣಬಹುದು ಆದರೆ ಅನೇಕ ಮಹಿಳೆಯರಿಗೆ ಇದು ಕೈಗೆಟುಕುವ ದರ ಆತ್ಮಗೌರವ ಮತ್ತು ನೆಮ್ಮದಿಯ ಸಂಕೇತವಾಗಿದೆ ಒಂದು ಕಾಲದಲ್ಲಿ 60 ರೂಪಾಯಿಗಳಿಂದ 70 ರೂಪಾಯಿ ಬೆಲೆಯ ಪ್ಯಾಕೆಟ್ ಖರೀದಿಸುವ ಮುನ್ನ 2 ಬಾರಿ ಯೋಚಿಸಬೇಕಿದ್ದ ಮಹಿಳೆಯರಿಗೆ ಇಂದು ಅದೇ 10 ಪ್ಯಾಡ್ಗಳ ಪ್ಯಾಕೆಟ್ ಕೇವಲ 10 ರೂಪಾಯಿಗಳಿಂದ 12 ರೂಪಾಯಿಗಳಿಗೆ ಸಿಗುತ್ತಿರುವುದು ಅಕ್ಷರಶಃ ನಂಬಲ ಸಾಧ್ಯವಾದ ಬದಲಾವಣೆಯಂತೆ ಭಾಸವಾಗುತ್ತಿದೆ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಮುಟ್ಟಿನ ದಿನಗಳ ಆತಂಕವನ್ನು ದೂರ ಮಾಡಿದೆ ಶಾಲೆಗೆ ಗೈರು ಹಾಜರಾಗುವುದನ್ನು ತಪ್ಪಿಸಿದೆ ಮತ್ತು ತರಗತಿಯಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡಿದೆ ಒಂದು ಕಾಲದಲ್ಲಿ ಮುಜುಗರದ ವಿಷಯವಾಗಿದ್ದ ಇದು ಈಗ ಸ್ನೇಹಿತೆಯರ ನಡುವೆ ಮುಕ್ತವಾಗಿ ಚರ್ಚಿಸುವ ವಿಷಯವಾಗಿ ಬದಲಾಗಿದೆ ಖಾಸಗಿ ಶಾಲೆಯ ಶಿಕ್ಷಕಿಯಾದ ಮೇಮಿ ಕೇವಲ ತಮಗಾಗಿ ಮಾತ್ರವಲ್ಲದೆ ತಮ್ಮ ನೆರೆಹೊರೆಯ ಮತ್ತು ಶಾಲೆಯ ಮಹಿಳೆಯರಿಗೂ ತಮ್ಮ ಮುಟ್ಟಿನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು ಪ್ರೋತ್ಸಾಹಿಸುತ್ತಿದ್ದಾರೆ ಅವರು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕಡಿಮೆ ಬೆಲೆಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ ಜಾಗೃತಿಯು ಹೇಗೆ ಒಬ್ಬ ವ್ಯಕ್ತಿಯನ್ನು ತನ್ನ ಸಮುದಾಯದಲ್ಲಿ ಬದಲಾವಣೆಯ ಹರಿಕಾರನನ್ನಾಗಿ ಮಾಡಬಲ್ಲದು ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ಹಳೆಯ ಬೆಲೆಗಳು ಹೆಚ್ಚಾದ್ದರಿಂದ ಅನೇಕ ಮಹಿಳೆಯರು ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸಲು ಹಿಂಜರಿಯುತ್ತಿದ್ದರು ಅಥವಾ ಅನಿವಾರ್ಯವಾಗಿ ಬಟ್ಟೆಯನ್ನು ಬಳಸುತ್ತಿದ್ದರು ಆದರೆ ಈಗ 1 ಪ್ಯಾಡ್ ಕೇವಲ

ಎಲ್ಲ 1 ರೂಪಾಯಿಗೆ ಸಿಗುವುದರಿಂದ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಆರಾಮದಾಯಕವಾದ ಆಯ್ಕೆ ಸಿಕ್ಕಿದೆ. ಅಸಂಖ್ಯಾತ ಮಹಿಳೆಯರಿಗೆ ಈ ಯೋಜನೆಯು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಿದೆ ಮತ್ತು ಮುಟ್ಟಿನ ನೈರ್ಮಲ್ಯದ ಅಭ್ಯಾಸಗಳನ್ನು ಸುಧಾರಿಸಿದೆ. ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಹಿಂಜರಿಕೆಯ ಬದಲಾಗಿ ಆತ್ಮವಿಶ್ವಾಸವನ್ನು ಮತ್ತು ಅನಿವಾರ್ಯ ಹೊಂದಾಣಿಕೆಯ ಬದಲಿಗೆ ನೆಮ್ಮದಿಯನ್ನು ತಂದಿದೆ. ಈ ಉಪಕ್ರಮ ಕೇವಲ ಕಡಿಮೆ ಬೆಲೆಯ ಬಗ್ಗೆ ಮಾತ್ರವಲ್ಲ, ಇದು ಲಭ್ಯತೆ, ಜಾಗೃತಿ ಮತ್ತು ಸ್ವಾಭಿಮಾನದ ವಿಷಯವಾಗಿದೆ. ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ ಸಿಗುವಂತೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ವಿಶೇಷವಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯದ ಸಮುದಾಯದ ಮಹಿಳೆಯರ ಆರೋಗ್ಯವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಅರ್ಥಪೂರ್ಣ ಹೆಜ್ಜೆ ಇಟ್ಟಿದೆ. ಮಹಿಳೆಯರಿಗೆ ಕೈಗೆಟುಕುವ ದರದಲ್ಲಿ ಮುಟ್ಟಿನ ಆರೋಗ್ಯ ಸೇವೆಗಳನ್ನು ಸುಲಭವಾಗಿ ಒದಗಿಸುವುದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆಯ ಅನೇಕ ಪ್ರಯೋಜನಗಳಲ್ಲಿ ಒಂದಾಗಿದೆ. ಇನ್ನೊಂದೆಡೆ, ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ ಮಾಡಲಾಗಿದೆ ಮತ್ತು 1.86 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 18,000 ಜನೌಷಧಿ ಕೇಂದ್ರಗಳ ಮೂಲಕ ಈಗ ಜನರಿಕ್ ಔಷಧಿಗಳು ಮಾರುಕಟ್ಟೆ ಬೆಲೆಗಿಂತ ಶೇಕಡ 50-90% ಕಡಿಮೆ ದರದಲ್ಲಿ ಲಭ್ಯವಿದ್ದು, ಭಾರತದಲ್ಲಿ ವೈದ್ಯಕೀಯ ಕಾಲೇಜುಗಳು ದ್ವಿಗುಣಗೊಂಡಿದೆ. 2014 ಈಚೆಗೆ 12 ನೂತನ ಏಮ್ಸ್ಗಳು ಕಾರ್ಯನಿರ್ವಹಿಸುತ್ತಿವೆ. ಸಾಂಪ್ರದಾಯಿಕ ಔಷಧವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಔಪಚಾರಿಕವಾಗಿ ಸಂಯೋಜಿಸಲ್ಪಟ್ಟಿದೆ. 2014 ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಕ್ಷಯರೋಗವು ಜಾಗತಿಕ ದರಕ್ಕಿಂತ 2 ಪಟ್ಟು ಕಡಿಮೆಯಾಗಿದೆ ಮತ್ತು ಮಲೇರಿಯಾ ರೋಗ ಶೇಕಡ 78% ಕಡಿಮೆಯಾಗಿ ಇತರೆ ವಿವಿಧ ರೋಗಗಳ ಹರಡುವಿಕೆಯೂ ಕೂಡ ಕಡಿಮೆಯಾಗುತ್ತಿದೆ. ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯವನ್ನು ಬೃಹತ್ ಪ್ರಮಾಣದಲ್ಲಿ ಪರಿವರ್ತಿಸಿದೆ. ಒಟ್ಟಾರೆಯಾಗಿ ಈ ಲಾಭಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತದ ಸ್ಥಿರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳು ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದಿವೆ. ಕೇವಲ ನಗರಗಳು ಮಾತ್ರವಲ್ಲದೆ ಹಳ್ಳಿಗಳಲ್ಲೂ ಜನೌಷಧ ಕೇಂದ್ರಗಳು ತೆರೆದಿರುವುದರಿಂದ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳು ಕಡಿಮೆ ಮತ್ತು ಮಧ್ಯಮ ಆದಾಯದ ಗುಂಪುಗಳ ಮಹಿಳೆಯರಿಗೆ ವರದಾನವಾಗಿದೆ. ಈ ಮೂಲಕ ಮಹಿಳೆಯರ ಆರೋಗ್ಯ ಹಿಂದೆಂದಿಗಿಂತಲೂ ಈಗ ಹೆಚ್ಚು ಸ್ಥಿರವಾಗಿದೆ. ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಮಾತಾಡೋ. 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ.

0: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS.

ಬೇಲೂರು, ಹಳೆಬೀಡು, ಸೋಮನಾಥ ಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆ, 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ: ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿ ವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂ ಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ

0: ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈರುತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ದಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ದತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟ್ಯಂತರ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ ವಿಎಂ ಗಾಡ್ಗೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಿಎಫ್ಟಿಆರ್ಐ ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯವು ಈಗಾಗಲೇ 96.59% ಪ್ರಗತಿಯನ್ನು ಕಂಡಿದ್ದು, ಉಳಿದ ಬಾಕಿ ಮ್ಯಾಪಿಂಗ್ ಅನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆರೋಗ್ಯಯುತ ಮತದಾರರ ಪಟ್ಟಿಯನ್ನು ಅಂತಿಮ

0: ಗೊಳಿಸುವಲ್ಲಿ ನಿಯಮದ ಅನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಚಟುವಟಿಕೆಗಳು ಹಾಗೂ ಅವರಿಂದ ಉಂಟಾಗುವ ಸಾವು ನೋವುಗಳ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಬಲವರ್ಧನೆ ಯೋಜನೆ ಅಡಿಯಲ್ಲಿ ಜೇನು ಹಾಗೂ ಉಪ್ಪಿನಕಾಯಿ ಸಂಸ್ಕರಣಾ ಘಟಕವನ್ನು ನಡೆಸುತ್ತಿರುವ ಯಲ್ಲಾಪುರ ತಾಲೂಕು ಸಬಗೇರಿಯ ವನಿತಾ ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನ.
3: ವನಿತಾ ಭಟ್ ಅವರೇ ನಮಸ್ಕಾರ.
4: ನಮಸ್ತೆ.
3: ಗೃಹಿಣಿಯಾಗಿ ಇದ್ದುಕೊಂಡು ಒಂದಿಷ್ಟು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
4: ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅಂತ ಟೈಮ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರ ಒಂದು ಗೌರವಧನ ಅಂತೂ ನಿಮಗೆ ಗೊತ್ತಿದ್ದಂಥದ್ದೆ. ಯಾಕಂದರೆ ಜೀವನ ಮಟ್ಟ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ವಿಷಯದಲ್ಲಿ ನಾನು ಅಂದರೆ ಬೇರೆ ಏನಾದರೂ ಒಂದು ಮಾಡಬೇಕು ಅನ್ನೋಂಥ ಒಂದು ಆಸಕ್ತಿ ಹುಟ್ಟಿತು. ಅದ್ರ ಜೊತೆಗೆ ಮನೆಯವರು ಮೊದಲು ಹನಿ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರು. ಟೆಂಡರನ್ನು ತಗೊಂಡು ಬೇರೆ ಕಡೆ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಆವಾಗ ನನಗನ್ಸಿದ್ದು ಏನಂತಂದರೆ, ನಾವೇ ಯಾಕೆ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಹುದು? ಬ್ರ್ಯಾಂಡ್ ಮಾಡೋರಿಗೆ ನಾವು ರಾಹನಿಯನ್ನು ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನೋಂಥ ವಿಚಾರ ಬಂತು. ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಮೊದಲು ಬೇಡ ಅನ್ನೋಂಥ ಅಭಿಪ್ರಾಯನೇ ಬಂತು. ಯಾಕಂತಂದರೆ ಮನೆ ಹೆಣ್ಣುಮಕ್ಳ ಕೆಲಸಗಳು ಗೊತ್ತಿದ್ದದೆ, ಅದ್ರ ಜೊತೆಗೆ ಅಂಗನವಾಡಿ ಒಂದು, ಅದ್ರ ಜೊತೆ ನೀನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರೆ ಹೇಗೆ ಮುಂದುವರಿಯೋಕ್ಕಾಗತ್ತೆ, ಆಗಲ್ಲ ಅನ್ನೋಂಥ ಅಭಿಪ್ರಾಯ ಬಂತು. ಆದರೆ ಒಂದು 2 ವರ್ಷ ಗುದ್ದಾಡಿ ನಂತರದಲ್ಲಿ ಶುರು ಮಾಡಿದೆ ನಾನು, ಅಂದರೆ ಮಾಡ್ತೀನಿ ಅನ್ನೋದು. ಇದರಲ್ಲಿ ನಂತರದಲ್ಲಿ ಮನೆಯವರು ಕೂಡ ತುಂಬಾ ಪ್ರೋತ್ಸಾಹ ಕೊಟ್ಟರು.
3: ಈಗ ಒಂದು ಹೊಸ ಒಂದು ಉದ್ಯಮವನ್ನು ಪ್ರಾರಂಭ ಮಾಡುವ ಹಂತದಲ್ಲಿ ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ?
4: ಮೊದಲನೇದಾಗಿ ಅಂತಂದರೆ ನಮಗೆ ಮಾರುಕಟ್ಟೆ ಸಮಸ್ಯೆಗಳು. ಯಾಕಂತಂದರೆ ನಮಗೆ ಅಂದರೆ ಮೊದಲು ರಾ ಮಟೀರಿಯಲ್ನ ಖರೀದಿ ಮಾಡಬೇಕು ಹೇಗೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇರಲ್ಲ. ಒಂದು ವಿಷಯ ಅಂತಂದರೆ ಇಲ್ಲಿ ಯಾವುದೇ ಟ್ರೈನಿಂಗಿಗೆ ಹೋಗಲಿ, ಎಲ್ಲೇ ಹೋಗಲಿ, ಏನೇ ಹೋಗಲಿ, ನಾವು ಏನು ಮಾಡಬೇಕು ಅದನ್ನು ಅವ್ರು ಕಲಿಸ್ಕೊಡಲ್ಲ. ಅಂದರೆ ಈಗ ಪುಸ್ತಕದ ಬದನೆಕಾಯಿ ಅಂತೇವಲ್ಲ, ಅದೇ ಥರ ಪುಸ್ತಕದ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ, ಬಿಟ್ಟರೆ ನಮಗೇನು ಬೇಕು ಅದು ಸಿಗೋದಿಲ್ಲ. ಆದರೆ ಹಲವಾರು ಫ್ಯಾಕ್ಟ್ರಿಗಳನ್ನು ವಿಸಿಟ್ ಮಾಡಿ ಇದು ಮಾಡಿ ಅಂದರೆ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಕಲ್ತ್ಕೊಂಡೆ. ಯಾಕಂದರೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದೇ ಬೇರೆ ಆಗಿರುತ್ತೆ, ಇನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡುವಂಥ ಸಿಸ್ಟಮ್ಗಳೇ ಬೇರೆ ಆಗಿರುತ್ತೆ. ಅದೇ ಥರ ಒಂದು 10-6 ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿ ಇದು ಮಾಡಿ ತಿಳ್ಕೊಂಡೆ. ಮುಂಡಗೋಡದಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಒಬ್ಬರು ಆರ್ ಕೆ ಮಾಮ ಅಂತಿದ್ರು. ಅವ್ರು ಏನು ಮಾಡಿದ್ರು, ನೀವು ಯಾಕೆ ಅಂದರೆ ಪಿಕಲ್ ಬಿಸ್ನೆಸ್ಸನ್ನು ಶುರು ಮಾಡಬಾರ್ದು, ನಾನು ಗೈಡ್ಲೈನ್ಸ್ ಮಾಡ್ತೀನಿ ಅಂಥೇಳಿ ಅವರು ಗೈಡೆನ್ಸನ್ನು ಮಾಡಿದರು. ಈ ಥರ ಮಾಡಬೇಕು, ಪ್ರಾಡಕ್ಟನ್ನು ನನಗೆ ಹೇಗೆ ಮಾಡೋದನ್ನು ಕಲಿಸ್ಕೊಟ್ರು. ಅದರಂತೆ ನಾನು ಅಂದರೆ ಮೊದಲನೇದಾಗಿ ಫಸ್ಟ್ ಶುರು ಮಾಡಿದೆ ಅಪ್ಪೆಮಿಡಿ. ಅಲ್ಲಿಂದ ಇಲ್ಲಿವರೆಗೆ ಒಂದು 20 ಪ್ರಾಡಕ್ಟನ್ನು ನಾನು ಮಾಡ್ತಾ ಇದ್ದೀನಿ ಪಿಕಲ್ ವೆರೈಟಿಲಿ.
3: ಈಗ ಸಾಮಾನ್ಯವಾಗಿ ಉತ್ತರ ಕನ್ನಡ ಅಂದ ತಕ್ಷಣ ಅಪ್ಪೆ ಮಿಡಿಯ ಬಗ್ಗೆ ಎಲ್ಲರಿಗೂ ಕೂಡ ಪ್ರಸ್ತಾಪ ಮಾಡ್ತಾರೆ. ಈ ಅಪ್ಪೆ ಮಿಡಿಯ ಒಂದು ವಿಶೇಷತೆ ಏನು, ಇದರ ಒಂದು ಉಪ್ಪಿನಕಾಯಿ ಮಾಡೋದ್ರಲ್ಲಿ ಮತ್ತು ಅದರಲ್ಲಿ ಒಂದು ವೈವಿಧ್ಯತೆಯನ್ನು ತರುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ?
4: ಅಂದರೆ ಅಪ್ಪೆ ಮಿಡಿ ಈಗಾಗಲೇ ಜನಪ್ರಿಯವಾಗಿದೆ, GI ಟ್ಯಾಗ್ ಕೂಡ ಸಿಕ್ಕಿದೆ ಅದಕ್ಕೆ. ಈಗ ಒಂದಂತಂದರೆ ಈ ಅಪ್ಪೆ ಮಿಡಿ ಅನ್ನೋಂಥದ್ದು ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟಿಕ್ ಅಪ್ಪೆ ಮಿಡಿ ಮಾತ್ರ ವೆರಿ ಫೇಮಸ್. ಬೇರೆ ಕಡೆ ಬೇಕಾದಷ್ಟು ಕಡೆ ಅಪ್ಪೆ ಮಿಡಿಗಳು ಸಿಗುತ್ತವೆ, ಆದರೆ ನನಗೆ ತಿಳಿದ ಮಟ್ಟಿಗೆ ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟಿಕಲ್ಲಿ ಬೆಳೆದ ಅಪ್ಪೆ ಮಿಡಿ ಅಷ್ಟು ಟೇಸ್ಟು, ಇಲ್ಲಿ ನೆಲದ ಒಂದು ಸಾರ ಅಂದರೆ ಆ ರುಚಿ ಪರಿಮಳ ಬೇರೆ ಕಡೆ ಸ್ವಲ್ಪ ಕಮ್ಮಿ ಇದೆ, ಅಂದರೆ ಇಲ್ಲಿಗೆ ಹೋಲಿಸಿದ್ರೆ ಕಮ್ಮಿ ಇದೆ ಅಂತ. ಒಂದು ಇದು ಸವಾಲು ಇದರಲ್ಲಿ ಏನಂತಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ ಅಪ್ಪೆ ಮಿಡಿ ಅಂದರೆ, ತಮಗೆ ಸರ್ವೇ ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದ್ದಂಥದ್ದೇ, ತುಂಬಾ ಕಾಸ್ಟ್ಲಿ ಇರುತ್ತೆ. ಇಂಥ ಟೈಮ್ನಲ್ಲಿ ಅದರಲ್ಲಿ ನಾವು ಅಂದರೆ ಅದು ಉಪ್ಪಿಗೆ ಹಾಕಿದಾಗ ಕೊಳತು ಹೋಗೋದು, ಅಥವಾ ಅಂದರೆ ಖರೀದಿ ಮಾಡುವಲ್ಲಿ ಅಂದರೆ ಸೈಜನ್ನು ನೋಡಬೇಕಾಗತ್ತೆ, ಜಾತಿಯನ್ನು ನೋಡಬೇಕಾಗತ್ತೆ, ಇಂಥ ಇದರಲ್ಲಿ ಸವಾಲುಗಳಿದ್ದಾವೆ. ಅದು ಕೇವಲ ಅನುಭವದಿಂದ ಬರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ಅದು ಅನುಭವದಿಂದನೇ ಯಾವ ಥರ ಮಾಡಬೇಕು ಏನು ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ.
3: ಈಗ ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸುವಲ್ಲಿ ಮೂಲವಾಗಿ ನಿಮಗೆ ಅಪ್ಪೆ ಮಿಡಿಯ ಒಂದು ಸಂಗ್ರಹ ಬೇಕಾಗ್ತದೆ. ಇದನ್ನು ಸಂಗ್ರಹಿಸುವಲ್ಲಿ ಏನೇನು ಮಾನದಂಡಗಳು ಬೇಕಾಗ್ತವೆ?
4: ಅಪ್ಪೆ ಮಿಡಿ ಸಂಗ್ರಹಿಸುವಲ್ಲಿ ಮೇನ್ ಅಂತಂದರೆ ಜಾತಿಯನ್ನು ನೋಡಬೇಕು. ಯಾಕಂತಂದರೆ ಅಪ್ಪೆ ಮಿಡಿನಲ್ಲೇ ಸಾಕಷ್ಟು ವೆರೈಟಿಗಳಿದ್ದಾವೆ, ಸುಮಾರು 40 ವೆರೈಟಿಗಳು ಇದ್ದಾವೆ ಅಪ್ಪೆ ಮಿಡಿ ಒಂದರಲ್ಲೇ. ಆ ವೆರೈಟಿಗಳಲ್ಲಿ ಎಲ್ಲ ವೆರೈಟಿ ಪ್ರಾದೇಶಿಕ ವ್ಯತ್ಯಾಸಗಳು ಇರ್ತವೆ. ಅದೇ ರೀತಿಯಲ್ಲಿ ನಾವು ಏನು ನೋಡಬೇಕಾಗತ್ತೆ, ಅದರ ಸ್ಮೆಲ್ಲು, ಪರಿಮಳ ಅಂದರೆ ಒಳ್ಳೆ ಪರಿಮಳ, ಜೀರಿಗೆ ಪರಿಮಳ ಅಥವಾ ಪತ್ರೆ, ಸಾಕಷ್ಟು ವೆರೈಟಿಗಳಿದ್ದಾವೆ ಇದರಲ್ಲಿ. ಇದೇ ಥರ ನಾವು ನೋಡ್ತಾ ಹೋದಾಗೆ ಅದರ

0: ನಾವು ಮೇನ್ ಆಗಿ ಅಂದ್ರೆ ಅದ್ರ ಸ್ಮೆಲ್, ಪರಿಮಳ ಮತ್ತು ಅಂದ್ರೆ ಸಣ್ಣ ಸಣ್ಣ ಅಂದ್ರೆ ತೀರಾ ಚಿಕ್ಕದಲ್ಲ, ಅದ್ರ ಸೈಜ್ ಅನ್ನ ನೋಡುವಲ್ಲಿ ಪ್ರಮುಖವಾಗಿ ಗುರುತಿಸಬೇಕು. ಅದರಲ್ಲೇ ಮತ್ತೆ ಅಂದ್ರೆ ಈಗ ಮಾವಿನ ಮಿಡಿ, ಅಪ್ಪೆ ಮಿಡಿ, ಅದರಲ್ಲೂ ಕೂಡ ವ್ಯತ್ಯಾಸಗಳಿರ್ತವೆ. ಅದೇ ರೀತಿಯಲ್ಲಿ ಅದನ್ನೆಲ್ಲನು ಗುರುತಿಸಿಕೊಳ್ಬೇಕಾಗ್ತದೆ.
1: ಈಗ ಸಂಗ್ರಹಿಸಿ ಇಟ್ಟಿರುವಂತಹ ಮಾವಿನ ಮಿಡಿಯನ್ನ ವರ್ಷ ಪೂರ್ತಿ ಪೂರೈಕೆ ಮಾಡುವ ಹಾಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬಹುದು?
0: ವರ್ಷ ಪೂರ್ತಿ ಸಂಗ್ರಹ ಅಂದ್ರೆ ನಾನು 500 ಸಿಂಟೆಕ್ಸ್ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಅದಕ್ಕೆ ಹೌದು ಉಪ್ಪಲ್ಲಿ ಹಾಕಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಎಷ್ಟೇ ಪ್ರಮಾಣದಲ್ಲಿ ಹಾಕಿದ್ರು ಅಂದ್ರೆ ನಮ್ಮ ಒಂದು ಮಾನದಂಡಕ್ಕೆ ತಕ್ಕಂತೆ ಉಪ್ಪನ್ನ ಹಾಕಿ ಸರಿಯಾಗಿ ಪ್ರಿಜರೇಟಿವ್ ಮಾಡಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅದರಿಂದ ವರ್ಷ ಅಲ್ಲ 2 ವರ್ಷ ಆದ್ರೂ ಕೂಡ ಅಪ್ಪೆ ಮಿಡಿ ಏನೂ ಆಗಲ್ಲ, ಅಂದ್ರೆ ಹಾಳಾಗದೇ ಇಲ್ಲ. ಅದು
1: ವಾರ್ಷಿಕವಾಗಿ ಎಷ್ಟು ಸಂಗ್ರಹ ಇರ್ತದೆ?
0: ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 10 ಟನ್ ಅಪ್ಪೆ ಮಿಡಿ ಸಂಗ್ರಹ ಇರ್ತದೆ.
1: ಲಕ್ಷದಲ್ಲಿ
0: ಲಕ್ಷದಲ್ಲಿ ಕಷ್ಟ ಸರ್, ಹೆಚ್ಚು ಕಮ್ಮಿ ಒಂದು 150-200 ಒಂದು ಕೆಜಿ ಆಗಿರುತ್ತೆ. ಅದೇ ರೀತಿಯಲ್ಲಿ ಸಂಗ್ರಹ ಅಂದ್ರೆ ನಾವು ಕೆಜಿಯಲ್ಲೇ ಖರೀದಿ ಮಾಡೋದು ಕೂಡ ಕೆಜಿಯಲ್ಲಿ, ಮಾರಾಟನೂ ಕೂಡ ಕೆಜಿಯಲ್ಲೇ ಮಾಡಿರ್ತೀವಿ.
1: ಈಗ ಅಪ್ಪೆ ಬಿಡಿ ಮಾವಿನಕಾಯಿಯಲ್ಲಿಯೂ ಕೂಡ ಸುಮಾರು ಒಂದು 20 ವೈವಿಧ್ಯತೆಯನ್ನ ನೀವು ತಂದಿದ್ದೀರಿ, ಈ ವಿವಿಧತೆ ಹೇಗೆ ಸಾಧಿಸುವುದಕ್ಕೆ ಸಾಧ್ಯ ಆಯ್ತು?
0: ಅಂದ್ರೆ ಆಕ್ಚುಲಿ ಹೇಳುದಾದ್ರೆ ಮೊದಲು ಮಾಡಿದ್ದು ಜೇನುತುಪ್ಪ, ಜೇನುತುಪ್ಪ ಜೊತೆಗೆ ಪ್ರಸಾದ ಜೊತೆಗೆ ಒಂದ್ ಅಂಗಡಿಗಳಿಗೆ ಹೋದಾಗ ನಾವು ಅವ್ರ ಏನ್ ಕೇಳ್ತಾರೆ, ಓನ್ಲಿ ಜೇನುತುಪ್ಪಕ್ಕೆ ಅಥವಾ ಓನ್ಲಿ ಅಪ್ಪೆ ಮಿಡಿಗೆ ಅಂದ್ರೆ ಒಂದ್ 2 ಪ್ರಾಡಕ್ಟ್ ತಗೊಂಡು ನಾವು ಅಂಗಡಿಗೆ ಹೋದ್ರೆ ಅವ್ರು 3 ಹಾಕೋ 6 ಹಾಕೋ ಅಂತ ಹೇಳ್ತಾರೆ. ಆ 3ಕ್ಕೋ 6ಕ್ಕೋ ನಾನು ಇಲ್ಲಿಂದ ಎಲ್ಲಿಗೋ ಹೋಗಿ ಕೊಡಕ್ಕಾಗಲ್ಲ. ಅವಾಗ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಅದಿಲ್ವಾ ಇದಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಬರ್ತದೆ ಅಂತ ಅಂಗಡಿಗಳಲ್ಲಿ. ಅಂದ್ರೆ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅಂಗಡಿಯವ್ರು ಕೇಳಿರ್ತಾರೆ. ಅವಾಗ ನಾವು ಅವ್ರ ಜೊತೆ ಅಂದ್ರೆ ಯಾವ ಐಟಮ್ ಜಾಸ್ತಿ ಹೋಗ್ತದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡಾಗ ಇದೊಂದು ಮಾಡಬಹುದು ಇದೊಂದು ಮಾಡಬಹುದು ಅಂತ ಒಂದೊಂದಾಗಿ ಆ್ಯಡ್ ಆಗಿ ಇವತ್ತು 20 ವೆರೈಟಿಗೆ ಬಂದು ಮುಟ್ಟಿದೀವಿ.
1: ಈಗ ಜೇನು ಅಲ್ಲದೆ ಬೇರೆ ಏನು ಇದಕ್ಕೆ ಸೇರಿಸ್ತೀವಿ?
0: ಜೇನುತುಪ್ಪಕ್ಕೆ ಏನು ಸೇರಿಸಲ್ಲ,
1: ಜೇನಿಗೆಲ್ಲ. ಈ ಅಪ್ಪೆ ಮಿಡಿಯಲ್ಲಿಯೂ ಕೂಡ ಈಗ 20 ವೈವಿಧ್ಯತೆ ಇದೆ ಅಂತ ಹೇಳಿದ್ರಲ್ಲ, ಏನು ವ್ಯತ್ಯಾಸ ಇದೆ ಅಂತ?
0: ವ್ಯತ್ಯಾಸ ಅಂತಂದ್ರೆ ಅಪ್ಪೆ ಮಿಡಿಯಲ್ಲೇ ಉದಾಹರಣೆಗೆ 6 ರೀತಿ ಅಪ್ಪೆ ಮಿಡಿಯಲ್ಲೇ ಮಾಡ್ತೇವೆ. ಅಪ್ಪೆ ಮಿಡಿ, ಮಾವಿನ ಮಿಡಿ, ಆಮೇಲೆ ಅಪ್ಪೆ ಮಿಡಿ ಕಟ್ಟಿಂಗು, ಜೀರಿಗೆ ಮಿಡಿ, ಆಮೇಲೆ ನೀರಪ್ಪೆ, ಗುಂಡಪ್ಪೆ, ಈ ರೀತಿಯಲ್ಲಿ 6 ವೆರೈಟಿಯನ್ನ ಮಾಡ್ತೀವಿ. ಅಂದ್ರೆ ಬರೀ ಓನ್ಲಿ ಅಪ್ಪೆ ಮಿಡಿನಲ್ಲೇ ಇದಿರುತ್ತೆ, ಅಂದ್ರೆ ಮಾಡೋದ್ರಲ್ಲೇನೆ ಕೂಡ ವ್ಯತ್ಯಾಸ ಇರುತ್ತೆ ಅದು. ಅಂದ್ರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ ಹೆಚ್ಚು ಕಮ್ಮಿ ಎಲ್ಲರೂ 1 ಅಥವಾ 2 ಮಾಡಿರ್ತಾರೆ. ಯಾಕಂದ್ರೆ ಗ್ರಾಹಕರು ಒಬ್ರು ತಂದಿರ್ತಾರೆ, ಸೈಜ್ ದೊಡ್ಡಾಯ್ತು ಚಿಕ್ಕದಾಯ್ತು ಅಥವಾ ಅದು ಹಂಗಿತ್ತು ಇದು ಹಿಂಗಾಯ್ತು, ಸಹಜ ಅದು ಇರುವಂತದ್ದು. ಅವಾಗ ಏನಾಗ್ತದೆ, ಈಗ ಅಂದ್ರೆ ಗ್ರಾಹಕರಿಗೆ ನಾವು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ ನಿನ್ ಮಿಡಿ ಸರಿ ಇಲ್ಲ ಅಂತನೋ ಅಥವಾ ಮತ್ತಿನ್ನೇನು ಹೇಳ್ಕೊಂಡು ನಾವು ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಕಷ್ಟಪಟ್ಟು ಮರದಿಂದ ಕಿತ್ಕೊಂಡು ಬಂದಿರ್ತಾರೆ. ರೈತರ ಅಥವಾ ಒಂದು ಅಂದ್ರೆ ಆ ಕೂಲಿ ಕಾರ್ಮಿಕರ ಒಂದು ಬೆವರಿನ ಶ್ರಮ ಇದೆ ನೋಡಿ, ಅದಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಬೇಕಾಗಿರುತ್ತೆ. ಯಾಕಂದ್ರೆ ಒಂದು ಮರ ಹತ್ತಿ ನಮಗೊಂದು 4 ಕಾಯಿ ತೆಗೆಯದೆ ಎಷ್ಟು ಕಷ್ಟ. ಅಂತದ್ರಲ್ಲಿ ಅವರು ಅಷ್ಟೊಂದು ಸಂಗ್ರಹ ಮಾಡ್ಕೊಂಡು ಬರ್ತಾರಲ್ಲ, ಅವಾಗ ವೆರೈಟಿ ವಾರ್ ನಾನು ಅದು ಹಂಗೆ ಹಿಂಗೆ ಅನ್ಕೊಂಡು ನಾನು ನನ್ನ ಬೇಕಾದಷ್ಟನ್ನೇ ತಗೊಂಡ್ರೆ ಒಂದು ಅವರು ನನ್ನಲ್ಲಿ ಮತ್ತೆ ಬರೋದಿಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಅಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ ನಮ್ಮ ಉತ್ತರ ಕನ್ನಡ ಮತ್ತು ಬೆಳಗಾವಿ ಮಿಡಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಅದೇ ರೀತಿಯಲ್ಲಿ ನಾವು ಬೇರೆ ಮಾರುಕಟ್ಟೆನ ಹುಡ್ಕೋತಾರೆ. ಈಗ ಅವರು ನನ್ನಲ್ಲೇ ಬರ್ಬೇಕಂತಂದ್ರೆ ಅವ್ರು ಏನ್ ಕೊಟ್ರು ನಾನು ಅದರಲ್ಲೇ ವೈವಿಧ್ಯತೆನ ಏನ್ ಮಾಡಬಹುದು ಅನ್ನೋಂತ ವಿಚಾರ ಮಾಡ್ಬೇಕು ಬಿಟ್ರೆ ಅದರಲ್ಲಿ ನಾನು ಬೇರೆ ಅಂದ್ರೆ ನನಗೆ ಇದು ಬೇಡ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲಿ ಯಾವ್ದು ಅವರು ತಂದ್ರು ಕೂಡ ನಾನು ತಗೊಂಡೇ ತಗೊಳ್ತೀನಿ.
1: ಈಗ ಮೂಲ ಕಚ್ಚಾ ವಸ್ತುವಿನಲ್ಲಿ ವೈವಿಧ್ಯತೆ ಇದ್ದ ಹಾಗೆ ಅದಕ್ಕೆ ಸೇರಿಸುವಂತಹ ಸಂಬಾರ ಪದಾರ್ಥಗಳಲ್ಲಿಯೂ ಕೂಡ ವ್ಯತ್ಯಾಸಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಈ ವೈವಿಧ್ಯತೆಯನ್ನು ಹೇಗೆ ತರ್ತೀರಿ?
0: ಇಲ್ಲ, ಆಕ್ಚುಲಿ ಸಾಂಬಾರ್ ಪದಾರ್ಥಗಳಲ್ಲಿ ಬಹಳಷ್ಟು ವೈವಿಧ್ಯತೆ ಏನಿರೋದಿಲ್ಲ. ಅದರಲ್ಲೇ ಒಂದು ಮಸಾಲೆ ಸಾಮಗ್ರಿ ಆದ್ದರಿಂದ ಅದರಲ್ಲೇ ಸ್ವಲ್ಪ ಕ್ವಾಂಟಿಟಿಯನ್ನ ನಾವು ಹೆಚ್ಚು ಕಮ್ಮಿ ಹಾಕಿರ್ತೀವಿ ಬಿಟ್ರೆ ಅದರಲ್ಲಿ ಮತ್ತೇನೇನು ಮಾಡಿರೋದಿಲ್ಲ. ಅಂದ್ರೆ ದೊಡ್ಡ ಅಥವಾ ಈಗ ಅಂದ್ರೆ ಕ್ವಾಲಿಟಿ ಕಮ್ಮಿ ಅಪ್ಪ ಮಿಡಿಗೆ ಬೇರೆನೆ ಹಾಕೋದು ಅಥವಾ ಕ್ವಾಲಿಟಿ ಹೈ ಕ್ವಾಲಿಟಿಗೆ ಇನ್ನೇನು ಇದು ಮಾಡೋದು ಆ ತರ ಮಾಡೋದಿಲ್ಲ. ಒಂದಂತಂದ್ರೆ ಎಲ್ಲವೂ ಕೂಡ ಪ್ರಿಸರ್ವೇಟಿವ್ ಮುಕ್ತ ನನ್ನ ಐಟಮ್ಗಳು.
1: ಈಗ ಸಾಮಾನ್ಯವಾಗಿ ಪ್ರಿಸರ್ವೇಟಿವ್ ಅಂದ ತಕ್ಷಣ ಅದು ರಾಸಾಯನಿಕ ಅಂತ ಜನರಿಗೆ ಒಂದು ಅಭಿಪ್ರಾಯ ಇರ್ತದೆ. ರಾಸಾಯನಿಕ ರಹಿತವಾಗಿಯೂ ಕೂಡ ಇದನ್ನ ದೀರ್ಘಕಾಲ ಕೆಡದ ಹಾಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದ?
0: ಖಂಡಿತ ಆಗತ್ತೆ. ಯಾಕಂದ್ರೆ ರಾಸಾಯನಿಕದ ಅವಶ್ಯಕತೆನೆ ಇಲ್ಲ ಇಲ್ಲಿ ನನ್ನ ಕೇಳಿದ್ರೆ. ಯಾಕಂತಂದ್ರೆ ನಾವು ಉಪ್ಪನ್ನ ಯಾವ ಪ್ರಮಾಣದಲ್ಲಿ ಹಾಕಿರ್ತೀವೋ ಅದನ್ನ ಯಾವ ಪ್ರಮಾಣದಲ್ಲಿ ಶೇಖರಿಸ್ತಿರುವ ಮತ್ತೆ ಶೇಖರಿಸುವ ರೀತಿ ಇದರಲ್ಲೇನೆ ಸಾಕಾಗಿರ್ತದೆ ಬಿಟ್ರೆ ರಾಸಾಯನಿಕದ ಅವಶ್ಯಕತೆ ಇಲ್ಲ.
1: ಈಗ ಮೊದಲೆಲ್ಲ ಹೇಳ್ತಾ ಇದ್ರು ಉಪ್ಪಿನಕಾಯಿ ಹಾಕುವುದು ಅಂದ್ರೆ ಒಂದು ರೀತಿಯ ಕಲೆ ಅಂತ ಹೇಳಿ, ಅದರಲ್ಲಿ ನೀರು ಸೋಕಬಾರದು, ಮತ್ತೊಂದು ಆಗಬಾರದು, ಇನ್ನೊಂದು ಆಗಬಾರದು ಅಂತ ಒಂದು ರೀತಿಯ ಒಂದು ಶುದ್ಧತೆ ಬೇಕು ಅಂತ ಹೇಳಿ. ನಿಜವಾಯ್ದು?
0: ಹೌದು, ನಿಜವಾಗಲೂ ಹೌದು, ಶುದ್ಧತೆ ಬೇಕೇ ಬೇಕು. ಮತ್ತೆ ನೀರು ಈಗ ಎಷ್ಟೇ ಪ್ರಮಾಣದಲ್ಲಿ ಮಾಡಿರ್ಲಿ ನೀರನ್ನು ಸೋಕಿಸೋ ಇದು ಇಲ್ವೇ ಇಲ್ಲ. ಇಲ್ಲಿ ತಣ್ಣೀರನ್ನ ಅಂದ್ರೆ ತಾಗಿಸಲೇಬಾರದು. ಈಗ ನಾವು ಇಷ್ಟು ಕ್ವಾಂಟಿಟಿಲಿ ಮಾಡ್ತೀವಿ ಅಥವಾ ಈಗ ಅಂದ್ರೆ ಈಗ ಇಷ್ಟೊಂದು ಜನ ಕಾರ್ಮಿಕರು ಮಾಡ್ತಾರೆ, ಆದ್ರೂ ಕೂಡ ಮಿಡಿಯನ್ನ ಮುಟ್ಟೋರಲ್ಲಿ ಕೂಡ ಅಂದ್ರೆ ಒಂದು ಚೂರು ಒಂದು ಹನಿನೂ ಅವರು ತಣ್ಣೀರನ್ನ ಸೇರಿಸದೇನೆ ಮಾಡದೇನೆ ಆ ತರ ತರಬೇತಿಯನ್ನು ಕೊಟ್ಟೇನೆ ನಾವು ಮಾಡಿರ್ತೀವಿ. ಯಾವ್ದೇ ರೀತಿಯಲ್ಲೂ ಅದಕ್ಕೆ ತಣ್ಣೀರು ಅಥವಾ ಇನ್ನೇನು ಸೋಕಿಸುವ ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ಅದು ಉಳಿಯೋದಿಲ್ಲ ಅಂತ.
1: ಉಪ್ಪಿನಕಾಯಿಯನ್ನ ಸುದೀರ್ಘ ಕಾಲ ಕೆಡದ ಹಾಗೆ ಇಟ್ಕೊಳ್ಬೇಕಿದ್ರೆ ಸಂಗ್ರಹದ ಒಂದು ಪಾತ್ರ ಹೇಗಿರ್ಬೇಕು ಅಂತ ಹೇಳಿ,

0: ಇತ್ತೀಚೆಗಂತೂ ಪ್ಲಾಸ್ಟಿಕ್ಗಳು ಇಂಥದ್ದೇ ಬಂದಿದೆ. ಈ ಮೊದಲಿನ ಭರಣಿಯನ್ನೆಲ್ಲ ಉಪಯೋಗಿಸ್ತಾ ಇದ್ರು, ಯಾವುದು ಒಳ್ಳೇದು ಯಾವುದು ಸೂಕ್ತ?
1: ಸೂಕ್ತ ಭರಣಿನೇ, ಆದರೆ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಬೆಲೆಯನ್ನು ಕೂಡ ಕಂಡುಕೊಳ್ಳಬೇಕಾದ್ರಿಂದ ನಾನು ಭರಣಿಲೇ ಹಾಕ್ತೇನೆ ಅಂತಂದ್ರೆ ನನಗೆ ಒಂದು 10 ರೂಪಾಯಿ ಹೆಚ್ಚು ಜಾಸ್ತಿ ಯಾರು ಕೂಡ ಕೊಡಲ್ಲ. ಆ ಒಂದು ಅಂದ್ರೆ ಸಾಗಾಟನು ಕಷ್ಟ, ಮತ್ತೇನಂತಂದ್ರೆ ಯಾರು ಕೂಡ ಅಮೌಂಟ್ ಅನ್ನು ಜಾಸ್ತಿ ಕೊಡೋದಿಲ್ಲ. ಯಾಕಂದ್ರೆ ಈಗ ನಾನು ಒಬ್ಬಳೇ ಅಲ್ಲಲ್ಲ, ಸಾಕಷ್ಟು ಜನ ಉಪ್ಪಿನಕಾಯಿನ ತಯಾರಕರು ಇರ್ತಾರೆ. ಅಂತ ಪ್ರಶ್ನೆಯಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಅಂದ್ರೆ ನನ್ಕಿಂತ ಜಾಸ್ತಿ ಒಂದು ಕಮ್ಮಿ ಅಮೌಂಟ್ಗೆ ನಾನು ಕೊಡ್ತೀನಿ ಅನ್ನೋಂತ ಒಂದು ಇದು ಬರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್ಗೆ ಒಗ್ಗಿಕೊಳ್ಳಲೇಬೇಕಾಗಿದೆ. ಭರಣಿಲಿದ್ದಷ್ಟೇ ಶೇಪ್ ನಾವು ಪ್ಲಾಸ್ಟಿಕ್ ಅಲ್ಲಿ ಕೂಡ ಕೊಡ್ತೀವಿ. ಪ್ಲಾಸ್ಟಿಕ್ ಅಂದ್ರೆ ನಾವು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸ್ತೀವಿ, ಯಾಕಂದ್ರೆ ಅದು ಸರ್ಟಿಫಿಕೇಶನ್ ಆಗಿದ್ದನ್ನೇ ಕೂಡ ಉಪಯೋಗಿಸ್ತೀವಿ. ಇಲ್ಲ ಅಂತಂದ್ರೆ ಅದು ಅಂದ್ರೆ ಅದರ ರಿಫ್ಲೆಕ್ಷನ್ಗಳು ಕೂಡ ಉಂಟಾಗಬಹುದು ಆ ಕಾರಣದಿಂದ.
0: ಕಳೆದ 9 ವರ್ಷಗಳಿಂದ ಈ ಉದ್ಯಮದಲ್ಲಿ ನೀವು ಇದ್ದೀರಿ, ಜೊತೆಗೆ ಒಂದು 4-5 ಜನ ಸಹಾಯಕರನ್ನು ಕೂಡ ನೀವು ಇಟ್ಕೊಂಡಿದ್ದೀರಿ. ವರ್ಷ ಪೂರ್ತಿ ಅವರಿಗೆ ಕೆಲಸವೂ ಕೂಡ ಸಿಗ್ತಾ ಇದೆ. ಈ ದಿವ್ಯ ಹನಿ ಮತ್ತು ಹೋಮ್ ಪ್ರಾಡಕ್ಟ್ಸ್ ಈ ಒಂದು ಸಂಘವನ್ನು ಹೇಗೆ ಪ್ರಾರಂಭ ಮಾಡಿದ್ರಿ ನೀವು?
1: ಅಂದ್ರೆ ಆಕ್ಚುಲಿ ಅಂದ್ರೆ ಹೇಳಿದ್ನಲ್ಲ ನಾವು ಸ್ಟಾರ್ಟಿಂಗ್ ನಲ್ಲಿ ಹೇಳಿದಂಗೆ, ನಮ್ಮ ಮನೆಯವರಿಗೆ ಅಂದ್ರೆ ಆ ಒಂದು ಇದರಿಂದ ಅಂದ್ರೆ ನಂತರದಲ್ಲಿ ನಾನು ಸ್ಟಾರ್ಟ್ ಮಾಡಿದ ಒಂದು ಪ್ರಥಮದಲ್ಲಿಯೇ ಗೌರ್ಮೆಂಟ್ ಇಂದ ಒಂದು ಆದೇಶದ ಮೇರೆಗೆ ಅಂದ್ರೆ ಎಸ್ಟಿಗಳಿಗೆ ಅರಣ್ಯವನ್ನು ಮೀಸಲಿಡಬೇಕು, ಟೆಂಡರ್ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಅನ್ನೋ ಅರಣ್ಯ ಇಲಾಖೆ ಒಂದು ಇದ್ರ ಮೇಲಿಂದ ಏನಾಯ್ತು, ಮನೆಯವ್ರು ಮಾಡ್ತಿದ್ದಂತ ಉದ್ಯೋಗ ಹೋಯ್ತು. ಆ ಒಂದು ಟೈಮ್ ನಲ್ಲಿ ಏನಾಯ್ತು, ಸಂಸಾರ ನಿಭಾವಣೆ ಕೂಡ ಮಾಡ್ಬೇಕಾಗಿತ್ತು. ಯಾಕಂತಂದ್ರೆ ಸಡನ್ ಆಗಿ ಉದ್ಯೋಗ ಹೋದ ಕೂಡಲೇ ಏನ್ ಮಾಡ್ಬೇಕು ಅಂತ ಪರಿಸ್ಥಿತಿ, ಮಕ್ಕಳು ಇರ್ತಾರೆ, ಅವರು ಒಂದು ಎಜುಕೇಶನ್ ಅವ್ರ ಇದು ಪ್ರತಿಯೊಂದನ್ನು ನೋಡ್ಬೇಕಾಗುತ್ತೆ, ಮನೆ ಖರ್ಚುಗಳು ಇಂಥವೆಲ್ಲ ನಿಭಾಯಿಸುವಲ್ಲಿ. ಅವಾಗ ಏನಾಯ್ತು, ಪೂರ್ಣ ಪ್ರಮಾಣದಲ್ಲಿ ನನಗೆ ನಮ್ಮ ಮನೆಯವರು ಕೂಡ ಸಾಥ್ ಕೊಟ್ರಲ್ಲ. ಆ ಒಂದು ಇದರಲ್ಲಿ ನಾವು ದಿವ್ಯ ಹನಿ ಅಂಡ್ ಹೋಮ್ ಪ್ರಾಡಕ್ಟ್ ಇದರಲ್ಲಿ ಬ್ರ್ಯಾಂಡ್ ಆಗಿ ನಾವು ಸ್ಟಾರ್ಟ್ ಮಾಡಿದ್ವಿ. ಇಲ್ಲ ಅಂತಂದ್ರೆ ಬ್ರ್ಯಾಂಡ್ ಮಾಡದೆ ಹೋದ್ರೆ ಮಾರ್ಕೆಟ್ ಕಂಡ್ಕೊಳ್ಳೋದು ಕಷ್ಟ ಆಗುತ್ತೆ.
0: ಸರಿ, ಈಗ ಒಂದು ಬ್ರ್ಯಾಂಡೆಡ್ ಉತ್ಪನ್ನವನ್ನ ಮಾರುಕಟ್ಟೆ ಮಾಡುವಂತಹ ಒಂದು ವಿಧಾನ, ಈಗ ಇತ್ತೀಚೆಗಂತೂ ಆನ್ಲೈನ್ ಮಾರ್ಕೆಟಿಂಗ್ ಬೇರೆ ಬೇರೆ ವ್ಯವಸ್ಥೆಗಳು ಕೂಡ ಬಂದಿದ್ದಾವೆ, ನೀವು ಯಾವ ರೀತಿ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದೀರಿ?
1: ಮಾರುಕಟ್ಟೆ ಅಂತಂದ್ರೆ ನಾನು ಆನ್ಲೈನ್ ಮಾರುಕಟ್ಟೆಗೆ ಇನ್ನು ಕೂಡ ಹೋಗಿಲ್ಲ, ಮುಂದೆ ಹೋಗುವಂತ ಒಂದು ವಿಚಾರಗಳು ಇದಾವೆ. ಅಂದ್ರೆ ಈವರೆಗೆ ಏನ್ ಮಾಡ್ತಿದ್ದೆ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳುವಂತವ್ರಿಗೆ ನಾನು ಕೊಡ್ತಾ ಇರಲಿಲ್ಲ. ಅಂದ್ರೆ ಅದು ನನ್ನ ಒಂದು ಅನುಕೂಲಕ್ಕೆ ತಕ್ಕಂತೆ, ಯಾಕಂದ್ರೆ ಕೊಡಬೇಕಾಗಿತ್ತು ನಿಜವಾಗ್ಲೂ. ಒಂದು ಕೆಜಿ ತಗೊಳ್ಳೋನು ಕೂಡ ಗ್ರಾಹಕರೇ ಅಥವಾ 10 ಕೆಜಿ ತಗೊಳ್ಳೋರು ಕೂಡ ಗ್ರಾಹಕರೇ, ಅದಕ್ಕಲ್ಲ. ಆದ್ರೆ
0: ಒಂದು ಕೆಜಿ ತಕೊಂಡು ನಾಳೆ 10 ಕೆಜಿ ಡಿಮಾಂಡ್
1: ಖಂಡಿತ ಮಾಡಬಹುದು. ಆದ್ರೆ ನನ್ನ ಒಂದು ಅನಾನುಕೂಲತೆಯಿಂದ, ಯಾಕಂತಂದ್ರೆ ಲೇಬರ್ ಸಮಸ್ಯೆನೋ ಮತ್ತಿನ್ನೇನೋ ಸಮಸ್ಯೆಯನ್ನ ಸ್ಟಾರ್ಟ್ ಮಾಡಿರ್ಲಿಲ್ಲ. ಆದ್ರೆ ಈಗ ನೆಕ್ಸ್ಟ್ ಇನ್ನೊಂದು ಒಂದು 3-4 ಮಂತ್ಸ್ ಅಲ್ಲಿ ನಾನು ಆನ್ಲೈನ್ ಅನ್ನು ಕೂಡ ಸ್ಟಾರ್ಟ್ ಮಾಡುವ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸದ್ಯದಲ್ಲಿ ಅಂತಂದ್ರೆ ನಾನು ನೇರ ಮಾರಾಟವನ್ನ ಮಾಡ್ತೀನಿ. ಅಂದ್ರೆ ಯಾವುದೇ ಅಂಗಡಿಗಳಿಗೆ ಅಥವಾ ಇದ್ರಿಗೆ ಫೋನ್ ಮೂಲಕ ಆರ್ಡರ್ ಅನ್ನು ತಗೊಂಡು ಅವರಿಗೆ ಸಪ್ಲೈ ಅನ್ನು ಕೊಡುವಂತದ್ದು. ಅಂತ ಟೈಮ್ನಲ್ಲಿ ಅವರು ಅಕೌಂಟಿಗೆ ಅಮೌಂಟ್ ಅನ್ನ ಸೆಂಡ್ ಮಾಡಿರ್ತಾರೆ. ಅನಂತರದಲ್ಲಿ ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಡಿಸ್ಟ್ರಿಬ್ಯೂಟರ್ಗಳಿಗೆ ನೇರ ಬಂದು ತಗೊಂಡು ಹೋಗುವಂತವ್ರು ಇದ್ದಾರೆ, ಇಲ್ಲ ಅಲ್ಲಿಗೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತೀನಿ. ಇನ್ನು ಸ್ವಲ್ಪ ಮಟ್ಟಿಗೆ ಬೇಕು ಅಂದ್ರೆ ಈಗ ಒಂದು 10 ಕೆಜಿ ಬೇಕು, 20 ಕೆಜಿ ಬೇಕು ನನ್ನ ಅಂಗಡಿಗೆ ಅನ್ನುವಂಥವ್ರು ಇರ್ತಾರೆ, ಅಂತವ್ರಿಗೆ ನಾವು ಬಸ್ಗಳಲ್ಲೋ ಅಥವಾ ಮತ್ತಿನ್ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಅನ್ನು ಅವಲಂಬಿಸಿಕೊಂಡು ಮಾರಾಟ ಮಾಡ್ತೀವಿ.
0: ಈ ಒಂದು ವಿವಾಹ ಸಮಾರಂಭಕ್ಕಾಗಬಹುದು ಅಥವಾ ಒಂದು ಹೋಟೆಲ್ಗಳಾಗಬಹುದು ಹಾಸ್ಟೆಲ್ಗಳಾಗಬಹುದು, ವರ್ಷ ಪೂರ್ತಿ ಒಂದು ಪೂರೈಕೆ ಬೇಕು ಅಂದ್ರೆ ಹೇಗೆ?
1: ವರ್ಷ ಪೂರ್ತಿ ನನ್ನ ಹತ್ರ ರೆಡಿ ಇರುತ್ತೆ ಸರ್. ಯಾವುದೇ ಐಟಮ್ ಆಗಲಿ ನಾನು ಮೊದಲನೇದಾಗಿ ಅಂತಂದ್ರೆ ಆರ್ಡರ್ ಬರೋ ಮೊದಲು ರೆಡಿ ಮಾಡಿಡಲ್ಲ, ಆರ್ಡರ್ ಬಂದ ಮೇಲೆ ರೆಡಿ ಮಾಡಿಡ್ತೀನಿ. ನಂತರದಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅದು ಆರ್ಡರ್ ಬಂದ ಕೂಡಲೇ ವರ್ಷ ಪೂರ್ತಿ ಸ್ಟಾಕ್ ಇರುತ್ತಲ್ಲ, ನನ್ನ ಹತ್ರ ರಾ ಮಟೀರಿಯಲ್ ಅಂತೂ ಇದ್ದೇ ಇರುತ್ತೆ, ಆ ಒಂದು ಇದರಲ್ಲಿ ರೆಡಿ ಮಾಡಿ ಕೊಡ್ತೀನಿ. ಯಾರು ಏನೇ ಟೈಮಿಗೆ ಎಷ್ಟು ಕೇಳಿದ್ರು ನನ್ನ ಹತ್ರ ಸಪ್ಲೈ ಸರಿಯಾಗಿ ಸಿದ್ಧವಾಗಿರುತ್ತೆ.
0: ಸುಮಾರು 20 ವಿವಿಧ ರೀತಿಯ ಈ ಒಂದು ಉತ್ಪನ್ನವನ್ನ ನೀವು ಮಾರಾಟ ಮಾಡ್ತಾ ಇದೀರಿ ಅಂತ ಹೇಳಿದ್ರಿ, ಗ್ರಾಹಕರಿಗೆ ಯಾವುದು ಒಳ್ಳೇದು ಯಾವುದು ಹೆಚ್ಚು ಬೇಡಿಕೆ ಇರುವಂತಹದ್ದು ಅಂತ ಹೇಗೆ ಗೊತ್ತಾಗ್ತದೆ?
1: ಅಂದ್ರೆ ಈಗ ಉತ್ತರ ಕನ್ನಡ ಅಥವಾ ಈಗ ಅಂದ್ರೆ ಒಂದು ಅಂದ್ರೆ ಈ ಕಡೆ ಬ್ರಾಹ್ಮಿನ್ಸ್ ಒಂದು ಕೂಡಲೇ ಅವ್ರು ಮೇನ್ ಆಗಿ ಕೇಳುದೇ ಅಪ್ಪೆ ಮಿಡಿ, ಅಂದ್ರೆ ಸ್ಪೆಷಲ್ ಅನ್ನೇ ಎಲ್ಲರೂ ಹುಡುಕ್ತಾರೆ ಬಿಟ್ರೆ. ಇನ್ನು ಬಯಲಸೀಮೆ ಕಡೆಗಳು ಮಾಮೂಲಿ ಮನೆಯಲ್ಲೇ ಮಾಡ್ಕೋತಾರೆ. ಇನ್ನು ಬಯಲಸೀಮೆ ಕಡೆ ಹೋದ್ರೆ ಅವ್ರಿಗೆ ಮಿಕ್ಸ್ಡ್ ಮ್ಯಾಂಗೋ ಲೆಮನ್ ಸ್ವೀಟ್ ಲೈಮ್ ಇಂಥವುಗಳು ಇಷ್ಟ ಆಗುತ್ತೆ. ಅಂತ ಟೈಮ್ನಲ್ಲಿ ನಾವು ಅಂದ್ರೆ ಈ ರೇಟ್ಗಳಿದ್ದಾವೆ ನಿಮ್ಗೆ ಯಾವ್ದು ಇಷ್ಟ ಅಂತ ಕೇಳಿಕೊಂಡು ಆ ರೀತಿಯಲ್ಲಿ ನಾನು ಅವರಿಗೆ ಸಪ್ಲೈನ ಕೊಡ್ತೀನಿ.
0: ಈಗ ಮಿಕ್ಸ್ಡ್ ಉಪ್ಪಿನಕಾಯಿ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರೆ ಹಾಗಾಗಿ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ತಾತ್ಕಾಲಿಕವಾಗಿ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತಹ ಒಂದು ಉಪ್ಪಿನಕಾಯಿಯ ಪೂರೈಕೆ ಆಗ್ಬೋದು ಅಥವಾ ಒಂದು 4 ದಿವಸಕ್ಕೆ ಬೇಕಾಗಿರುವಂತಹದ್ದಾಗ್ಬೋದು, ಇದರ ಪೂರೈಕೆ ಎಲ್ಲ ಹೇಗೆ?
1: ಅಂದ್ರೆ ಅವರು ಆರ್ಡರ್ ಅನ್ನು ಕೊಟ್ಟಿರ್ತಾರೆ ಫಸ್ಟ್, ಅಂದ್ರೆ ಒಂದ್ ದಿನನೋ 2 ದಿನನೋ ಮೊದಲು ಆರ್ಡರ್ ಅನ್ನು ಕೊಟ್ಟಿರ್ತಾರೆ ಅವರ ಕ್ವಾಂಟಿಟಿ ಮೇರೆಗೆ. ಅಂದ್ರೆ ನನ್ನ ಹತ್ರ ಯಾವತ್ತು ಸಪ್ಲೈ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾನು ಆರ್ಡರ್ ತಗೊಳ್ಳೋಕ್ಕಿಂತ ಮೊದಲು ಹೇಳ್ತೀನಿ. ಯಾಕಂತಂದ್ರೆ ಒಂದು 10 ಟನ್ನಿಂದ ಹಿಡಿದು 10 ಕೆಜಿ ವರೆಗೂ ಕೂಡ ಗ್ರಾಹಕರಿದ್ದಾರೆ ನನಗೆ. ಆ ರೀತಿಯಲ್ಲಿ ನಾನು ಯಾವಾಗ ಅವ್ರಿಗೆ ಕೊಡ್ಬಹುದು ಅನ್ನೋದನ್ನ ನೋಡ್ಕೊಂಡು ಅವರಿಗೆ ಹೇಳಿರ್ತೀನಿ. ಹೆಚ್ಚು ಕಮ್ಮಿ ಅಂದ್ರೆ ಕ್ವಿಂಟಲ್ ಎರಡು ಕ್ವಿಂಟಲ್ ಹತ್ತು ಕ್ವಿಂಟಲ್ ಒಳಗಿದ್ರೆ ಒಂದಿನ ಅಥವಾ ಎರಡು ದಿನದೊಳಗೆ

0: ಕಡೆ ಮಾಮೂಲಿ ರೆಡಿ ಮಾಡಿ ಕೊಟ್ಟಿಡ್ತೀನಿ.
1: ಇನ್ನು ಜೇನಿನ ಒಂದು ಸಂಗ್ರಹ, ಸಂಸ್ಕರಣೆ ಮತ್ತು ಮಾರುಕಟ್ಟೆ ಬಗ್ಗೆ ಹೇಳಿ.
0: ಜೇನು ಮೊದಲನೇದಾಗಿ ಅಂತಂದ್ರೆ ನಾವು ಹೆಜ್ಜೆನ ತಂದು ಅದನ್ನ ಪ್ರೊಸೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಇದನ್ನ ವಿಎಫ್ಸಿಗಳಿಂದ ಸಂಗ್ರಹ ಮಾಡ್ತೀವಿ. ಜೇನುತುಪ್ಪಗಳನ್ನ ಗ್ರಾಮಾರಣ್ಯ ಸಮಿತಿ ಇರುತ್ತಲ್ಲ, ಅದರ ಮೂಲಕ ಸಂಗ್ರಹವನ್ನ ಮಾಡಿ ನಂತರದಲ್ಲಿ ಸಂಸ್ಕರಣೆ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತೀವಿ.
1: ಈ ತುರುವೆ ಜೇನು ಅಥವಾ ಪೆಟ್ಟಿಗೆ ಜೇನಿಗೂ ಈ ಒಂದು ಹೆಜ್ಜೆನಿಗೂ ಏನ್ ವ್ಯತ್ಯಾಸ ಇದೆ? ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ?
0: ಗುಣಮಟ್ಟ ಅಂತಂದ್ರೆ ಅದೇ ಅಂದ್ರೆ ಈಗ ಯಾಕಂತಂದ್ರೆ ಹೆಜ್ಜೆನಿನ ಒಂದು ಟೇಸ್ಟೇ ಬೇರೆ, ತುಡೆ ಜೇನಿನ ಒಂದು ಟೇಸ್ಟೇ ಬೇರೆ, ಅದು ಬೆಳೆಯುವಂತ ರೀತಿ ಕೂಡ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಹೆಜ್ಜೆನು ಮೇರೆ ಕೊಂಬೆ ಮೇಲೆ ಬೆಳೆಯುತ್ತೆ. ತುಡೆ ಜೇನು ಈಗ ಅಂದ್ರೆ ಬಿದ್ದ ಮರದ ಅಡಿಗೆ ಅಥವಾ ಯಾವುದೋ ಒಂದು ಪೊದರುಗಳಲ್ಲಿ ಈ ತರ ಬೆಳೆದಿರುತ್ತೆ. ಅದು ಅದರ ಗುಣಧರ್ಮಗಳು ಕೂಡ ವ್ಯತ್ಯಾಸ ಇದ್ದಿರುತ್ತೆ.
1: ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಹೆಜ್ಜೆನು ಸಿಗ್ತಾ ಇದೆಯಾ?
0: ಸ್ವಲ್ಪ ಕಮ್ಮಿ ಆಗಿದೆ ಈಗ. ಯಾಕಂತಂದ್ರೆ ಅಂದ್ರೆ ವ್ಯವಸ್ಥೆಗಳು ಹೇಗೆ ಅಂದ್ರೆ ಈಗ ಫ್ರೀ ಆಗಿ ಸಿಕ್ಕ ಕೂಡಲೇ ಮನುಷ್ಯನಿಗೆ ಏನ್ ಸಿಕ್ಕರೂ ಬೇಕು. ಈಗ ಏನಾಗಿದೆ ಅಂತಂದ್ರೆ ಜೇನು ಕೂತ್ಕೊಳ್ಳೋರ್ ಮುಂಚೆನೆ ಅಂದ್ರೆ ಯಾಕಂತಂದ್ರೆ ಜೇನು ಬೆಳೆದಿರ್ಬೇಕು, ಮರಿಯನ್ನ ಮಾಡಿರ್ಬೇಕು, ಆ ನಂತರದಲ್ಲಿ ಜೇನು ತುಪ್ಪವನ್ನ ತೆಗೆದಿರ್ತಾರೆ. ಆದ್ರೆ ಈಗ ಹೇಗೆ ಆಗಿದೆ ಅಂತಂದ್ರೆ ಅದು ಒಂದು ಕೂತ್ಕೊಂಡು ಸ್ವಲ್ಪ ತುಪ್ಪ ಮಾಡೋಷ್ಟೊತ್ತಿಗೆ ತೆಗಿತಾರ, ಮರಿಗಳಿಗೆ ಬೆಳಿಲಿಕ್ಕೆ ವ್ಯವಸ್ಥೆ ಇಲ್ಲ ಆ ಒಂದು ಇದ್ರಲ್ಲಿ. ಮತ್ತೆ ಮೊಬೈಲ್ ಟವರ್ ನಿಂದನೂ ಕೂಡ ಜೇನು ಹುಳುಗಳ ಸಂತತಿ ನಾಶ ಆಯ್ತು ಅಂತ ಕೇಳ್ಪಟ್ಟಿದ್ದೀನಿ, ಓದಿದ್ದೀನಿ. ಅದೇನೋ ಗೊತ್ತಿಲ್ಲ, ತೀರಾ ಕಮ್ಮಿ ಆಗಿದೆ ಜೇನುತುಪ್ಪ. ಅಂದ್ರೆ ಹೆಚ್ಚು ಕಮ್ಮಿ ಅಂತಂದ್ರೆ ಒಂದು 10% ಇಳಿದಿದೆ ಈಗ.
1: ಜೇನು ಸಂಗ್ರಹಿಸಿ ಇರುವಂತಹ ಒಂದು ಜೇನನ್ನ ಸಂಸ್ಕರಣೆ ಏನೇನು ಮಾಡ್ತೀವಿ?
0: ಸಂಸ್ಕರಣೆ ಅಂತಂದ್ರೆ ಅಂದ್ರೆ ಬಾಯ್ಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ. ಬಾಯ್ಲಿಂಗ್ ಸಿಸ್ಟಮ್ ಅನ್ನ ಮಾಡಿ ಅದರ ಹೌದು ಇಂಡೈರೆಕ್ಟ್ ಬಾಯ್ಲಿಂಗ್ ಮಾಡಿ ಆಮೇಲೆ ಅದನ್ನ ವ್ಯಾಕ್ಸ್ ಮತ್ತೆ ಮಾಯಿಶ್ಚರ್ ಎಲ್ಲ ಬರುತ್ತೆ ಅದನ್ನೆಲ್ಲ ತೆಗಿತೀವಿ. ಅದನ್ನೆಲ್ಲ ತೆಗೆದು ಬಾಟ್ಲಿಂಗ್ ಮಾಡ್ತೀವಿ.
1: ಈಗ ಬಾಟ್ಲಿಂಗ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತದ್ದು, ಇದು 1 kg 1/2 kg ಅಂತ ಮಾಡ್ತಿರೋ ಅಥವಾ ದೊಡ್ಡ ಪ್ರಮಾಣದಲ್ಲಿ?
0: ಗ್ರಾಹಕರಿಗೆ ಯಾವ್ದು ಬೇಕೋ ಅದು, ನನ್ನ ಹತ್ರ ಎಲ್ಲ ರೀತಿಯ ಗ್ರಾಹಕರು ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ಯಾರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಡ್ತೀವಿ.
1: ಪ್ರಸ್ತುತ ಬೇಡಿಕೆ ಹೇಗಿದೆ ಮತ್ತೆ ಬೆಲೆ ಎಲ್ಲ ಹೇಗಿದೆ?
0: ಬೆಲೆ ಹೆಚ್ಚು ಕಮ್ಮಿ ನಾವು ಒಂದು ಅಂದ್ರೆ ಈಗ ನನ್ನ ಖರೀದಿ ಒಂದು 300 ಆದ್ರೆ ನಾನು 400 ಮಾರಾಟ ಮಾಡ್ತೀನಿ. ಅಂದ್ರೆ ಒಂದು 20% ಮಾರ್ಜಿನ್ ಅನ್ನ ಇಟ್ಕೊಂಡು 400 ಮಾರಾಟ ಮಾಡ್ತಾ ಇದ್ದೀನಿ ಜೇನುತುಪ್ಪವನ್ನ. ಅದೇ ರೀತಿಯಲ್ಲಿ ಈಗ ಅಂದ್ರೆ ಗುಣಮಟ್ಟಗಳನ್ನು ಸಾಕಷ್ಟು ಚೆನ್ನಾಗಿರ್ತದೆ. ನಂತರದಲ್ಲಿ ಅವ್ರವ್ರ ಬೇಡಿಕೆಗೆ ಅನುಸಾರವಾಗಿ ಸಾಕಷ್ಟು ಇದೆ ಈಗ. ಯಾಕಂದ್ರೆ ಒಂದು 20 ಕ್ವಿಂಟಲ್ ಹಿಡಿದು 2 kg 2 kg ಅಥವಾ ದೇವಸ್ಥಾನಗಳಿಗೂ ಔಷಧಿಗಳಿಗೂ ತಗೊಂಡಂತವರು ಕೂಡ ಇದ್ದಾರೆ.
1: ನಿಮ್ಮ ಉತ್ಪಾದನೆ ಎಲ್ಲ ಕಚ್ಚಾ ವಸ್ತುಗಳು ಕೂಡ ಇಲ್ಲಿ ಸ್ಥಳೀಯವಾಗಿ ಸಿಗ್ತಾ ಇದೆಯಾ ನಿಮ್ಗೆ ಅಥವಾ ಹೊರಗಿನಿಂದ ತರಿಸಬೇಕಾಗ್ತದೆ?
0: ಸ್ಥಳೀಯವಾಗಿ ಸಿಗ್ತದೆ, ಇನ್ನು ಹೊರಗಡೆಯಿಂದ. ಉದಾಹರಣೆ ಮಾವಿನಕಾಯಿ ಅಂತ ಬಂದ್ರೆ ಸಾಕಷ್ಟು ಇಲ್ಲಿ ಅಂದ್ರೆ ಇಲ್ಲಿ ಸ್ವಲ್ಪ ಬೆಳೆ ಬರೋದು ಲೇಟು, ಒಂದೊಮ್ಮೆ ಏನಾಗುತ್ತೆ ಮಳೆ ಬಂದ್ಬಿಡುತ್ತೆ ಅಂತ ಒಂದು ಕಾರಣದಲ್ಲಿ ಬಯಲುಸೀಮೆ ಕಡೆಯಿಂದ ಮಾವಿನಕಾಯಿನ ತರಿಸ್ತೀವಿ. ಆಮೇಲೆ ಹಾಗಲಕಾಯಿ ಇರಲಿ ಗಾರ್ಲಿಕ್ ಇರಲಿ ಇಂಥವೆಲ್ಲವೂ ಕೂಡ ಅವಲಂಬಿತ ನಾನು ಬಯಲುಸೀಮೆ ಕಡೆಗೇನೆ ಅವಲಂಬಿತಳಾಗಿ ಅಲ್ಲಿಂದನೇ ತರಿಸ್ಕೊಂಡು ನಂತರದಲ್ಲಿ ಪ್ರೊಸೆಸ್ಸನ್ನು ಮಾಡ್ತೀನಿ.
1: ಈಗ ಸಾಮಾನ್ಯವಾಗಿ ಹೇಳುವಂಥದ್ದು ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ಒಂದು ಕೃಷಿ ಉತ್ಪನ್ನ ಆದರೆ ಅದರ ಒಂದು ಗುಣಮಟ್ಟ ಮತ್ತು ಕ್ವಾಲಿಟಿ ಚೆನ್ನಾಗಿರ್ತದೆ ಅಂತ ಹೇಳಿ, ಈ ಬಗ್ಗೆ ಏನಾದರೂ ನೀವು ಗಮನ ಹರಿಸಿದ್ರಾ?
0: ಹೌದು, ಅದನ್ನೇ ಕೇಳ್ಪಟ್ಟಿದ್ದೀನಿ. ಮತ್ತೆ ಅಂದ್ರೆ ಅನುಭವದ ಮೂಲಕನೂ ಕೂಡ ಸಾಧ್ಯ. ಆದ್ರೆ ಸಾವಯವ ಉತ್ಪನ್ನನೇ ತಗೊಂಡು ನಾನು ಮಾಡ್ತೀನಿ ಅಂತಂದ್ರೆ ಈ ಪ್ರಮಾಣದಲ್ಲಿ ನನಗೆ ಸಾವಯವ ಉತ್ಪನ್ನ ಸಿಗೋದು ಸಾಧ್ಯ ಆಗೋದಿಲ್ಲ ಅಂತ ಒಂದು ಇದ್ದಿದ್ರೆ. ಯಾಕಂತಂದ್ರೆ ಇಲ್ಲಿ ಕಾಂಪಿಟೇಷನ್ ರೇಟ್ ಕೂಡ ನಾನು ಇದು ಮಾಡ್ಬೇಕಾಗುತ್ತೆ. ಸಾವಯವ ಉತ್ಪನ್ನ ಅಂದ್ರೆ ಕೂಡ ಸಹಜವಾಗಿನೇ ಅವರು ಅಷ್ಟೇ ಕಷ್ಟಪಟ್ಟಿರ್ತಾರೆ, ಬೆಲೆ ಕೂಡ ದುಪ್ಪಟ್ಟಾಗಿರುತ್ತೆ. ಆ ಒಂದು ಇದ್ರಲ್ಲಿ ಆ ದುಪ್ಪಟ್ಟು ಬೆಲೆಯನ್ನು ಕೊಟ್ಟು ನಾನು ಇಲ್ಲಿ ಖರೀದಿ ಮಾಡ್ಕೊಂಡೆ ಅಂತಂದ್ರೆ ನನಗೆ ಮಾರಾಟ ಮಾಡುವುದು ಕಷ್ಟ ಆಗಿರುತ್ತೆ.
1: ಒಟ್ಟು ಒಂದು ಉತ್ಪನ್ನದ ಒಂದು ಮಾರಾಟದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚು ಬರ್ತದೆ, ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರ್ತದೆ ಈ ಬಿಸ್ನೆಸ್ ಎನ್ನುವಂಥದ್ದು?
0: ಹೆಚ್ಚು ಕಮ್ಮಿ ಅಂದ್ರೆ ಒಂದು 80% ನಾನಂದ್ರೆ ಒಂದು 15-20% ಒಂದು ಮಾರ್ಜಿನ್ ಅನ್ನ ಲೆಕ್ಕ ಹಾಕಿ, ಒಮ್ಮೊಮ್ಮೆ 10 ಕೂಡ ಉಳಿಯುತ್ತೆ ಅದಕ್ಕೆಲ್ಲ. ಆ ರೀತಿಯಲ್ಲಿ ನಾನು ಮಾರ್ಜಿನ್ ಅನ್ನ ಲೆಕ್ಕ ಹಾಕೊಂಡು ಬೆಲೆಯನ್ನ ಫಿಕ್ಸ್ ಮಾಡಿರ್ತೇವೆ, ಏನ್ ಖರ್ಚು ಬಂತು ಅಂತ ನೋಡ್ಕೊಂಡು ಅದೇ ರೀತಿಯಲ್ಲಿ. ಆದ್ರೆ ಈಗ ಒಂದು ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ಗಳು ಕೂಡ ಜಾಸ್ತಿ ಆಗಿದ್ದಾವೆ. ಹಾಗಂತ ನಾವು ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತ ಒಂದು ಇದ್ರಲ್ಲಿ ಈಗ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ ಮೂಲ ಬೆಲೆಯಲ್ಲಿ ಕೂಡ. ಮುಂದೆ ಯಾವ ತರ ಇದು ಬರುತ್ತೋ ಅಂತ ಗೊತ್ತಿಲ್ಲ. ಅಂದ್ರೆ ನಾನು ಆದಷ್ಟು ಆಗಿ ಎಲ್ಲರಿಗೂ ಗ್ರಾಹಕರಿಗೂ ಒಂದು ಕಮ್ಮಿ ಬೆಲೆಯಲ್ಲಿ ಸಿಗ್ಬೇಕಂತ ಅತಿ ಕಮ್ಮಿ ಬೆಲೆಯಲ್ಲಿ ಕೂಡ ಅದ್ ಮಾಡ್ತಾ ಇದ್ದೀನಿ.
1: ಮಹಿಳಾ ಉದ್ಯಮಿಯಾಗಿ ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಯುವ ಮಹಿಳೆಯರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ?
0: ಈಗ ನಮ್ಮಲ್ಲಿ ಈಗ ಅಂದ್ರೆ ಉದಾಹರಣೆಗೆ ಉತ್ತರ ಕನ್ನಡ ಪರಿಸ್ಥಿತಿಗೆ ಹೋಲಿಸಿದ್ರೆ ನನಗೇನು ಕಮ್ಮಿ ಇದೆ, ನಾನು ಮನೇಲಿ ಸಾಕಷ್ಟು ಇದೆ, ನಾನು ಯಾಕೆ ಉದ್ಯಮ ಮಾಡಬೇಕು, ಈ ತರ ಒಂದು ಪ್ರಶ್ನೆಗಳು ಸಾಕಷ್ಟು ಇದಿರ್ತದೆ. ನಿನ್ಗೆ ಯಾಕೆ ಬೇಕು ಮನೆಯಲ್ಲೂ ಕೂಡ ಅಂದ್ರೆ ಯಾರೋ ಒಬ್ರು ಮಾಡುವಂತ ಒಂದು ಆಸಕ್ತಿ ಇದ್ರು ಕೂಡ ಈ ತರ ಒಂದು ಇದಿದೆ. ಆದ್ರೆ ಅವರು ಸ್ವಾವಲಂಬಿಗಳೇ ಆಗ್ಲಿಕ್ಕೆ, ಯಾಕಂದ್ರೆ ಪ್ರತಿಯೊಂದು ಪೈಸೆಗೂ ಕೂಡ ನಾವು ಗಂಡನ ಹತ್ರನೇ ಕೈ ಚಾಚಲಿಕ್ಕೆ ಆಗಲ್ಲ. ಮತ್ತೇನಂತಂದ್ರೆ ಕುಟುಂಬದ ಯಾವ ಇವತ್ತಿನ ಒಂದು ಮಟ್ಟಕ್ಕೆ ಹೋಲಿಸೋದಾದ್ರೆ ಇಬ್ರು ದುಡಿದ್ರು ಕೂಡ ಉತ್ಪನ್ನಗಳು ಸಾಕಾಗ್ತಾ ಇಲ್ಲ. ಆ ಒಂದು ಇದರಲ್ಲಿ ಪ್ರತಿಯೊಬ್ರು ಕೂಡ

0: ಕೈಲ ಆದಷ್ಟು ಒಂದು ಇದನ್ನ ಮಾಡಬೇಕು ಅಂತ ನಾನು ಮಾಡಲೇಬೇಕು ಉದ್ಯಮವನ್ನ. ಸರ್ಕಾರ ಕೂಡ ಅತಿ ಹೆಚ್ಚು ಸಂಘ ಸಂಸ್ಥೆಗಳು ಮತ್ತೆ ಸರ್ಕಾರ ಕೂಡ ಮಹಿಳಾ ಉದ್ಯಮಗಳಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತೇವೆ. ಉದಾಹರಣೆಗೆ ಒಂದು ಧರ್ಮಸ್ಥಳ ಸಂಘ ಇರಬಹುದು ಅಥವಾ ಬ್ಯಾಂಕ್ಗಳು, PMFME ಯೋಜನೆ, PMEJP ಯೋಜನೆ, ಇವೆಲ್ಲವೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಕೂಡ ಮನೆ ಬಾಗಿಲಿಗೆ ಬಂದು ನಮಗೆ ಸಹಕಾರವನ್ನು ಕೊಡ್ತಾ ಇದೆ. ಇದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ಯಾಕಂತಂದರೆ ಗೌರ್ಮೆಂಟ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಆದರೆ ಗೌರ್ಮೆಂಟ್ ಒಂದು ಕಡೆಯಿಂದ ಆಗಲ್ಲ, ನಾವು ಅದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ಸಹಕಾರ ಆಗ್ತದೆ. ಮತ್ತೆ ಅಂದರೆ ಯಾವುದೊಂದು ಯೋಜನೆ ಅಡಿ ಸಬ್ಸಿಡಿ ಸಿಗ್ತದೆ ಅಂತಂದರೆ ಸಬ್ಸಿಡಿ ತಗೊಳ್ಳೋದಷ್ಟೇ ನನ್ನ ಗುರಿ ಆಗಿರಬಾರ್ದು. ಅದನ್ನು ಗೌರ್ಮೆಂಟಿನ ಒಂದು ಯೋಜನೆ ಇದೆಯಲ್ಲ ಅದನ್ನು ಒಂದು ಶೇಕಡ ಒಂದು 100% ಅಂತ ಹೇಳಲ್ಲ, ಒಂದು 70% ಆದರೂ ನಾವು ಸಹಕಾರಕ್ಕೆ ತರಬೇಕು ಅಂತ ಒಂದು ಇದರಲ್ಲಿ ನಮ್ಮ ಒಂದು ಅಂದರೆ ಮೋದಿಯವರ ಒಂದು ಗುರಿ ಏನಿದೆ ಅಂದರೆ ನಾವು ಸ್ವಾವಲಂಬಿಗಳಾಗಬೇಕು ಅನ್ನುವಂಥ ಒಂದು ಇದು ಏನಿದೆ ಅದು ಒಂದು ನಮ್ಮ ಭಾರತ ಮುಂದುವರಿಕೆ ಒಂದು ಹೆಲ್ಪ್ ಆಗ್ತದೆ. ಸಣ್ಣಿಂದ ಈಗ ನನ್ನಿಂದ ಭಾರತ ಮುಂದುವರಿತದೆ ಅಂತಲ್ಲ, ಆದರೆ ನನ್ನಿಂದ ಒಂದು ಅಣುವಾದರೂ ಒಂದು ಸಿಗತ್ತೆ ಅಂತ ಅದರಲ್ಲಿ ಆ ಒಂದು ಇದರಲ್ಲಿ ಮುಂದುವರಿಬೇಕಂತ ನನ್ನ ಅನಿಸಿಕೆ.
1: ಕೊನೆಯ ಹಾಗೂ ಒಂದು ಪ್ರಮುಖವಂತಹ ಪ್ರಶ್ನೆಯನ್ನ ಕೇಳಬೇಕು. ಅಂಗನವಾಡಿ ಕಾರ್ಯಕರ್ತೆಯಾಗಿ ನೀವು ದುಡಿದಂತವರು, ಅಂಗನವಾಡಿ ಮಕ್ಕಳಿಂದ ನೀವು ಕಲಿಯುವಂತಹದ್ದು ಏನಾದ್ರೂ ಇದೆಯಾ?
0: ಹೌದು, ಅವರ ಉತ್ಸಾಹವನ್ನು ನಾವು ಅಂಗನವಾಡಿ ಮಕ್ಕಳಿಂದ ಖಂಡಿತ ಕಲಿಬೇಕು. ಯಾಕಂತಂದರೆ ಆ ಪೇರೆಂಟ್ಸ್ ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಅಥವಾ ಈಗ ಯಾವುದೋ ಒಂದು ಇದರಲ್ಲಿ ಅವರು ಮೂಡ್ ಆಫ್ ಆಗಿದ್ರೂ ಕೂಡ ಅವರು ಆ ಒಂದು ಪರಿಸರವನ್ನು ಮರೆತು ಒಂದು 5 ನಿಮಿಷಕ್ಕೆ ಚೆಲ್ಲಾಗಿ ಅವರು ಯಾವ ಥರ ಉತ್ಸಾಹವಾಗಿರ್ತಾರೆ ಅಥವಾ ನಾವು ಏನೋ ಒಂದು ಬೈದಿರ್ತೀವಿ ಅಥವಾ ಅವರವರೊಳಗೆ ಜಗಳ ಮಾಡ್ಕೊಂಡಿರ್ತಾರೆ ಆದರೂ ಕೂಡ ಅವ್ರು ಎಲ್ಲೂ ಕೂಡ ಡಲ್ ಆಗದೆ ಅಂದರೆ ಆ ಒಂದು ಉತ್ಸಾಹವನ್ನು ಕಳ್ಕೊಳ್ಳದೆ ಅಂದರೆ ಅವರು ಏನೋ ಒಂದು ಹೇಳಿದರು ಹಾಂ ಅವರು ಹೇಳಿದರೂ ಬಿಟ್ಟುಬಿಟ್ರು ಅವರು, ಅದನ್ನು ಮಕ್ಕಳಿಂದ ನಾವು ಖಂಡಿತ ಕಲಿಬೇಕು. ಯಾಕಂತಂದ್ರೆ ನಮಗೆ ಯಾರೋ ಒಂದು ಬೈದ್ರು ಅಥವಾ ಏನೋ ಒಂದು ಹೇಳಿದ್ರು ಅಂತಂದ್ರೆ ಅದನ್ನು ನಾವು ಸರಿಯಾಗಿ ಒಂದು ಇದು ಮಾಡ್ಕೊಳ್ಳಿಕ್ಕೆ ಮರಿಲಿಕ್ಕೆ ನಾವೊಂದು ಟೈಮ್ ತಗೊಳ್ತೀವಿ. ಆದ್ರೆ ಆ ತರ ಆಗ್ಬಾರ್ದು, ಅದನ್ನ ಮಕ್ಕಳಿಂದ ಕಲಿಬೇಕು. ಏನೇ ಆದ್ರೂ ಕೂಡ ಅಲ್ಲಿ ನಡೆದಿದ್ದನ್ನ ಅಲ್ಲಿಯೇ ಬಿಟ್ಟು ಬಿಡಬೇಕು, ನಾವು ಚಿಲ್ ಆಗಿರ್ಬೇಕು, ಎಷ್ಟೊತ್ತಿಗೂ ಉತ್ಸಾಹ ಭರಿತವಾಗಿ ನಾವು ಕೆಲಸ ಮಾಡ್ಬೇಕಂತ.
1: ಬಹಳ ಸಂತೋಷ ವನಿತಾ ಭಟ್ ಅವರೇ. ಕೃಷಿ ಉತ್ಪನ್ನಗಳನ್ನ ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆಯನ್ನ ಮಾಡಿಕೊಂಡು ವಿಶೇಷವಾಗಿ ಮಾವಿನಕಾಯಿಯ ಉಪ್ಪಿನಕಾಯಿ ಅಥವಾ ಬೇರೆ ಬೇರೆ ವಿಧದ ಒಂದು ಉಪ್ಪಿನಕಾಯಿಯನ್ನ ಸಂಸ್ಕರಣೆ ಮಾಡಿಕೊಂಡು ನೀವು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ, ಜೊತೆಗೆ ಹನಿ ಪ್ರಾಡಕ್ಟ್ಸ್ ಅಥವಾ ಜೇನಿನ ಉತ್ಪನ್ನವನ್ನು ಕೂಡ ನೀವು ಮಾರಾಟ ಮಾಡ್ತಾ ಇದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಇದುವರೆಗೂ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಬಲವರ್ಧನೆ ಯೋಜನೆಯಡಿಯಲ್ಲಿ ಜೇನು ಹಾಗೂ ಉಪ್ಪಿನಕಾಯಿ ಸಂಸ್ಕರಣಾ ಘಟಕವನ್ನು ನಡೆಸುತ್ತಿರುವ ಯಲ್ಲಾಪುರ ತಾಲೂಕು ಸಬಗೇರಿಯ ವನಿತಾ ರಾಮಚಂದ್ರ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಕೃಷಿ ಮಾಹಿತಿ.
1: ಆಡು ಸಾಕಣೆಯಿಂದ ಅನೇಕ ಪ್ರಯೋಜನಗಳಿವೆ. ಆಡುಗಳು ಕಡಿಮೆ ಗಾತ್ರದ ಮೈಕಟ್ಟನ್ನು ಹೊಂದಿದ್ದು ಕಡಿಮೆ ಆಹಾರವನ್ನು ಸೇವಿಸುತ್ತವೆ, ಯಾವುದೇ ತರಹದ ಪರಿಸರಕ್ಕೆ ಬೇಗ ಹೊಂದಿಕೊಳ್ಳುತ್ತವೆ. ಮೇಕೆಗಳನ್ನು ಬೇರೆ ಪ್ರಾಣಿಗಳ ಜೊತೆಗೆ ಸುಲಭವಾಗಿ ಸಾಕಾಣಿಕೆ ಮಾಡಬಹುದು. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತಹ ಗಾದೆ ಮಾತಿನಂತೆ ಪ್ರಕೃತಿಯಲ್ಲಿ ಸಿಗುವಂತಹ ಸೊಪ್ಪು ಮತ್ತು ಗಿಡಗಂಟಿಗಳನ್ನು ಸೇವಿಸಿಕೊಂಡು ಉತ್ತಮ ಗುಣಮಟ್ಟದ ಮಾಂಸ, ಹಾಲು, ಚರ್ಮ ಮತ್ತು ಗೊಬ್ಬರಗಳನ್ನು ಇವು ನೀಡಬಲ್ಲವು. ಹಸು ಮತ್ತು ಎಮ್ಮೆಗಳಿಗೆ ಹೋಲಿಸಿದರೆ ಆಡುಗಳು ಚಿಕ್ಕ ವಯಸ್ಸಿನಲ್ಲಿಯೇ ಗರ್ಭವನ್ನು ಧರಿಸುತ್ತವೆ ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಮರಿಗಳನ್ನು ಹಾಕ್ತವೆ. ಆಡುಗಳ ಹಿಕ್ಕೆಯು ಹೆಚ್ಚು ಸತ್ವಯುತವಾಗಿದ್ದು ಇದನ್ನು ಉತ್ತಮ ದರ್ಜೆಯ ಸ್ವಾಭಾವಿಕ ಗೊಬ್ಬರವೆಂದು ಪರಿಗಣಿಸಲಾಗಿದೆ. ಇವುಗಳ ಮೂತ್ರವನ್ನು ಕೂಡ ಗೊಬ್ಬರ ತಯಾರಿಸುವುದಕ್ಕೆ ಉಪಯೋಗಿಸಬಹುದು. ಆಡುಗಳ ವಸತಿ ಸೌಕರ್ಯಕ್ಕಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಿಲ್ಲ. ಹೀಗಾಗಿ ಸಾಕಾಣಿಕೆ ಪ್ರಾರಂಭಿಸುವುದಕ್ಕೆ ಕಡಿಮೆ ಬಂಡವಾಳವನ್ನು ತೊಡಗಿಸಿಕೊಂಡರೆ ಸಾಕಾಗ್ತದೆ. ಆಡುಗಳನ್ನು 8-12 ತಿಂಗಳಿಗೆ ಮಾಂಸಕ್ಕಾಗಿ ಮಾರಾಟ ಮಾಡಬಹುದು. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಬಹುದು. ನಮ್ಮ ರಾಜ್ಯದಲ್ಲಿ ಕಂಡುಬರುವಂತಹ ಮುಖ್ಯ ತಳಿಗಳು ಅಂತಂದರೆ ಡೆಕ್ಕನಿ, ಉಸ್ಮಾನಾಬಾದಿ, ಮಲಬಾರಿ, ನಂದಿದುರ್ಗ, ಬಿದರಿ ಹಾಗೂ ಅನೇಕ ದೇಸಿ ತಳಿಗಳು. ಇವುಗಳ ಹಾಲು ಉತ್ಪಾದನೆ ಸಾಧಾರಣವಾಗಿದ್ದು ಉತ್ತಮ ಮಾಂಸವನ್ನು ಕೊಡುವಂತಹ ತಳಿಗಳಾಗಿರ್ತವೆ. ಇವುಗಳಿಗೆ ಬೇರೆ ಬೇರೆ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಶಕ್ತಿಯೂ ಕೂಡ ಇದೆ. ದೇಶದಲ್ಲಿ ಉತ್ತರ ಭಾರತದ ಜಮುನಪಾರಿ ಅತಿ ಹೆಚ್ಚು ಹಾಲು ಕೊಡುವಂತಹ ತಳಿಯಾಗಿದೆ. ಈ ದೇಸಿ ತಳಿಗಳನ್ನು ಸಾಸೆನ್ ಮತ್ತು ಟೋಗನ್ಬರ್ಗ್ ತಳಿಗಳ ಜೊತೆ ಸೇರಿಸಿಕೊಂಡು ತಳಿ ಅಭಿವೃದ್ಧಿ ಮಾಡಬಹುದು. ಆಡುಗಳ ವಸತಿ ಸೌಕರ್ಯಕ್ಕೆ ಬಿದಿರುಗಳನ್ನು ಉಪಯೋಗಿಸಿ ಚಪ್ರ ಅಥವಾ ಹುಲ್ಲಿನ ಚೋಪಡಿಗಳನ್ನು ಕಡಿಮೆ ಖರ್ಚಿನಲ್ಲಿ ಮಾಡಬಹುದು. ಒಂದು ಉತ್ತಮ ಸಾಕಾಣಿಕಾ ಪದ್ಧತಿ ಕೂಡ ಆಗಿರ್ತದೆ. ಚಪ್ರದ ಮಧ್ಯದಲ್ಲಿ 10 ಅಡಿ ಎತ್ತರವಿದ್ದು ತುದಿಯಲ್ಲಿ 4-5 ಅಡಿ ಎತ್ತರವಾಗಿ ಇಳಿಜಾರಾಗಿರಬೇಕು. ವಸತಿಯ ಸುತ್ತ ನೀರು ನಿಲ್ಲದ ಹಾಗೆ ಜಾಗ್ರತೆಯನ್ನು ವಹಿಸಬೇಕು. ಮಳೆ ನೀರು ಚಪ್ರದ ಮೇಲೆ ಬಿದ್ದು ಎಲ್ಲೂ ನಿಲ್ಲದ ಹಾಗೆ ಹರಿದು ಹೋಗುವ ಹಾಗಿರಬೇಕು. ಗುಡಿಸಲುಗಳ ಮಾದರಿಯಲ್ಲೂ ಕೂಡ ವಸತಿ ಸೌಕರ್ಯವನ್ನು ನಿರ್ಮಿಸಿಕೊಳ್ಳಬಹುದು. ಆಡುಗಳಿಗೆ ಮೇವು ಹಾಕುವುದಕ್ಕೆ ದಾವಣಿ ಮತ್ತು

0: ಸ್ವಚ್ಛ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಆಡುಗಳು 10 ರಿಂದ 12 ತಿಂಗಳ ವಯಸ್ಸಿನಲ್ಲಿ ಗರ್ಭವನ್ನು ಧರಿಸುತ್ತವೆ. ಹೆಣ್ಣು ಆಡುಗಳು ಬೆಳೆಗೆ ಬಂದಿದ್ದನ್ನು ಹಿಂಡಿನಲ್ಲಿರುವ ಹೋತ ಅಥವಾ ಗಂಡು ಆಡು ಗುರುತಿಸ್ತವೆ. ಹೋತಗಳು ಗುಂಪಿನಲ್ಲಿ ಇರದಿದ್ದರೆ ರೈತರು ಬೆದೆಯ ಲಕ್ಷಣಗಳನ್ನು ಗುರುತಿಸಿ ಹೋತದ ಜೊತೆ ಸೇರುವುದಕ್ಕೆ ಬಿಡಬೇಕು. ಬೆದೆಯ ಲಕ್ಷಣವು ತಂದರೆ ಒದರುವಿಕೆ, ಹೊರ ಜನನೇಂದ್ರಿಯ ಊದಿ ಕೆಂಪಾಗಿ ಕಾಣುವಂತಹದ್ದು, ಆಹಾರ ಸೇವನೆಯನ್ನು ಕಡಿಮೆ ಮಾಡುವಂತಹದ್ದು ಮತ್ತು ಹಿಂಡಿನ ಬೇರೆ ಆಡುಗಳ ಮೇಲೆ ಹತ್ತುವಂತಹದ್ದು. ಹೆಣ್ಣು ಆಡುಗಳನ್ನು ಗರ್ಭಧಾರಣೆ ಮಾಡಿಸಲು ಹೋತಗಳನ್ನು ಬಳಸುವಂತಹದ್ದು ಒಳ್ಳೆಯದು. ಹೆಣ್ಣು ಆಡು ಬೆದೆಗೆ ಬಂದ 1 ರಿಂದ 15 ಗಂಟೆಯ ಒಳಗಡೆ ಹೋತದ ಜೊತೆ ಬಿಡಬೇಕು. ಒಂದು ವೇಳೆ ಅದು ಗರ್ಭ ಧರಿಸದಿದ್ದಲ್ಲಿ ಅದು ಮತ್ತೆ 21 ದಿವಸಗಳಲ್ಲಿ ಪುನಃ ಬೆದೆಗೆ ಬರುತ್ತದೆ. ತಳಿ ಅಭಿವೃದ್ಧಿಪಡಿಸುವುದಕ್ಕೆ ವಿದೇಶಿ ತಳಿಗಳಾದ ಟೋಗನ್ಬರ್ಗ್ ಮತ್ತು ಸಾನೆನ್ ಮಿಶ್ರತಳಿ ಹೋತಗಳನ್ನು ಬಳಸಬಹುದು. ಗರ್ಭಧರಿಸಿದ ಹೆಣ್ಣು ಆಡು ಸುಮಾರು 145 ರಿಂದ 155 ದಿವಸಗಳಲ್ಲಿ ಮರಿ ಹಾಕ್ತವೆ. ಈ ಸಮಯದಲ್ಲಿ ಅದಕ್ಕೆ ಪೌಷ್ಟಿಕವಾದಂತಹ ಆಹಾರ ಮತ್ತು ಸ್ವಚ್ಛವಾದಂತಹ ನೀರನ್ನು ಒದಗಿಸಬೇಕಾಗ್ತದೆ. ಮರಿ ಹಾಕುವ ಆಡನ್ನು ಒಂದು ಪ್ರತ್ಯೇಕ ಸ್ಥಳದಲ್ಲಿ ಹುಲ್ಲಿನ ಹಾಸಿಗೆಯ ಮೇಲೆ ಇರಿಸಬೇಕು. ಮರಿ ಹಾಕುವ ಮುನ್ನ ಆಡು ಮಲಗುವಂತಹದ್ದು ಮತ್ತು ಏಳುವಂತಹದ್ದು, ಒದರುವುದು ಮತ್ತು ಗಾಬರಿಯಾದಂತೆ ಕಂಡುಬರುತ್ತದೆ. ಸಾಮಾನ್ಯವಾಗಿ ಆಡುಗಳು 2 ಗಂಟೆಯ ಒಳಗಡೆ ಮರಿಗಳನ್ನು ಹಾಕ್ತವೆ. ಒಂದು ವೇಳೆ ತಡವಾದರೆ ತಕ್ಷಣ ಹತ್ತಿರದ ಪಶುವೈದ್ಯರಿಂದ ಸೂಕ್ತ ನೆರವನ್ನು ಪಡೆಯಬೇಕು. ಆಡುಗಳು ಮರಿ ಹಾಕಿದ ನಂತರ 2 ರಿಂದ 3 ತಿಂಗಳ ಒಳಗಡೆ ಮತ್ತೆ ಬೆದೆಗೆ ಬರ್ತವೆ. ಆ ಸಮಯದಲ್ಲಿ ಪುನಃ ಗರ್ಭಧಾರಣೆಯನ್ನು ಮಾಡಿಸಬೇಕು. ಒಂದು ವೇಳೆ ಆ ಆಡು ಬೆದೆಗೆ ಬರದೇ ಹೋದರೆ ಗರ್ಭಕೋಶದ ತೊಂದರೆ ಇದ್ದರೆ ಸೂಕ್ತ ಚಿಕಿತ್ಸೆಗಾಗಿ ತಜ್ಞ ವೈದ್ಯರನ್ನು ಸಂಪರ್ಕಿಸಬೇಕು. ಮರಿ ಹಾಕಿದ ನಂತರ ತಾಯಿ ಆಡು ಮರಿಗಳನ್ನು ನೆಕ್ಕಿ ಸ್ವಚ್ಛಗೊಳಿಸುತ್ತವೆ. ಅಕಸ್ಮಾತ್ ತಾಯಿ ಆಡು ಸ್ವಚ್ಛಗೊಳಿಸದೆ ಹೋದಲ್ಲಿ ಮರಿಗಳನ್ನು ರೈತರೇ ಒಣ ಬಟ್ಟೆಯಿಂದ ಸ್ವಚ್ಛಗೊಳಿಸಬೇಕಾಗ್ತದೆ. ಸಾಮಾನ್ಯವಾಗಿ ಹುಟ್ಟಿದ ಮರಿಗಳ ಮೂಗಿನ ಸುತ್ತಮುತ್ತ ಲೋಳೆಯು ತುಂಬಿಕೊಂಡಿರುತ್ತದೆ. ಆದ್ದರಿಂದ ಲೋಳೆಯನ್ನು ತೆಗೆದು ಉಸಿರಾಟಕ್ಕೆ ಅನುವು ಮಾಡಿಕೊಡಬೇಕು.
1: ಕೃಷಿ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.
2: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
1: ಆಕಾಶವಾಣಿ ಕಾರವಾರ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಜನಪದ ಸಂಗೀತ ಕಾರ್ಯಕ್ರಮ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಶ್ರೀಮತಿ ಗೋಜವ್ವ ಶಂಕರಪ್ಪ ಲಮಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಹಾಡುಗಳು. ಮೊದಲಿಗೆ ದೇವರ ಸ್ತುತಿ.

ಈಗ ಕೊನೆಯಲ್ಲಿ 5 ವರ್ಷದ ಮಗುವಿಗೆ ಜವಳ ಅಂದರೆ ತಲೆಗೂದಲು ತೆಗೆಯುವಾಗ ಹಾಡುವ ಹಾಡು

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗೋಜಾವ ಶಂಕರಪ್ಪ ಲಂಬಾಣಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಆಕಾಶವಾಣಿ ಕಾರವಾರ, ಸಮಯ 7:34 ವಾಣಿಜ್ಯ ಪ್ರಕಟಣೆಯ ನಂತರ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: Arkışma.
1: ನಾಗಲಿ ಮುಂದೆ ಸಾಗುನಿ.
2: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಸಮಯ 7 ಗಂಟೆ. ಮುಂದುವರಿಯಲಿದೆ
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮೆಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು, ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂತಹ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನ ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು 100 ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ.

0: ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50 ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆಯ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣಾ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನು ಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ದವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ಧ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಜೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಎಂಜಿನಿಯರಿಂಗ್ ಕೌಶಲ್ಯ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆಯ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ

0: ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ದತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ಲಕ್ಷಾಂತರ ತಾಯಿಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ದತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಗಜಲ್ಗಳು.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ ಹಾಗಾದ್ರೆ ಫೀಸು ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕುಮಾರ್ ಸಾನು ಅವರು ಹಾಡಿದ ಗಜಲ್ಗಳು.

0: ಕುಮಾರ್ ಸಾನು ಅವರು ಹಾಡಿದ ಗಜಲ್ಗಳನ್ನು ಕೇಳುತ್ತಿರುವಿರಿ.
1: ಮಾತಾಡ್ತಾರೆ ಇದರಿಂದ ನನಗೆ ತುಂಬಾ ನೋವಾಗುತ್ತೆ ಅಂತಾರೆ ಲೀಲಾ ಬೇಗೂರು ಅವರವರು.

0: ಇದುವರೆಗೂ ಕುಮಾರ್ ಸಾನು ಅವರು ಹಾಡಿದ ಗಜಲ್ಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆಯಾಗುತ್ತಲ್ಲದೆ ಸಿರಿಗಂಧ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಸಾಮಾನ್ಯವಾಗಿ ತಮ್ಮ ಆಲೋಚನೆಗಳು ಮತ್ತು ಭಾವನೆಗಳೊಂದಿಗೆ ಇಷ್ಟಪಡುತ್ತಾರೆ. ಇವರಿಗೆ ಗುಂಪಿನಲ್ಲಿರುವುದಕ್ಕಿಂತ ಹೆಚ್ಚಾಗಿ ಸೈಲೆಂಟ್ ಅಟ್ಮಾಸ್ಫಿಯರ್ ಅಥವಾ ಶಾಂತ ವಾತಾವರಣದಲ್ಲಿ ಹೆಚ್ಚು ಸಮಯ ಕಳೆಯಲು ಬಯಸ್ತಾರೆ. ಹೆಚ್ಚು ಜನರೊಂದಿಗೆ ಬೆರೆಯುವುದಕ್ಕಿಂತ ಕೆಲವೇ ಆಪ್ತ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಬಯಸುವಂಥದ್ದು. ಇವರು ತುಂಬ ಕಡಿಮೆ ಮಾತಾಡ್ತಾರೆ, ಆದರೆ ಇವರ ಆಲೋಚನೆಗಳು ಯಾವಾಗಲೂ ತುಂಬ ಆಳವಾಗಿರುತ್ತದೆ. ಹಾಗಾಗಿ ಅಂತರ್ಮುಖಿ ವ್ಯಕ್ತಿಗಳಲ್ಲಿ ತಮ್ಮದೇ ಆದ ವಿಶೇಷತೆ ಮತ್ತು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ.

0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ 2011ರಲ್ಲಿ ತೆರೆಕಂಡ ಉಯ್ಯಾಲೆ ಚಿತ್ರದ ಹಾಡು ಕಾರ್ತಿಕ್ ಅವರ ಸ್ವರದಲ್ಲಿ. ಅದಕ್ಕೆ ಮೊದಲು ಜಾಹೀರಾತು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸಮಯಾಗಿದೆ 8:18. ನಾವಿದ್ದೀವಿ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಅಂತರ್ಮುಖಿ ಬಹಿರ್ಮುಖಿ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹಿರ್ಮುಖ ವ್ಯಕ್ತಿಗಳು ಜನರೊಂದಿಗೆ ಬೆರೆಯಲು, ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಲು ಮತ್ತು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅಥವಾ ತೊಡಗಿಸಿಕೊಳ್ಳಲು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಹಾಗೆ ಇವರು ತುಂಬಾ ಮಾತಾಡ್ತಾರೆ, ಕಾರ್ಯಕ್ರಮದಲ್ಲಿ ಹೆಚ್ಚು ಉತ್ಸಾಹದಿಂದ ಭಾಗವಹಿಸ್ತಾರೆ, ಹೆಚ್ಚಾಗಿ ಜನರ ಮಧ್ಯೆ ಇರಲು ಬಯಸುತ್ತಾರೆ. ಸೋಷಲೈಸಿಂಗ್ ಅಥವಾ ಸಾಮಾಜಿಕವಾಗಿ ತಮ್ಮನ್ನು ತಾವು ಹೆಚ್ಚಾಗಿ ತೊಡಗಿಸಿಕೊಳ್ಳಲು ಬಯಸುವಂಥದ್ದು. ಹಾಗಾಗಿ ಇವರನ್ನು ಎಕ್ಸ್ಟ್ರೋವರ್ಟ್ ಅಥವಾ ಬಾಹ್ಯಮುಖ ವ್ಯಕ್ತಿತ್ವದವರು ಅಂತ ಕರೆಯಬಹುದು.

ಇನ್ನೊಂದಷ್ಟು ಮಾತುಕತೆ ಮುಂದುವರಿಯುತ್ತೆ ಗೀತೆಗಳ ನಂತರ. ಇದೀಗ ಕೇಳಿ ಶೈಲೋ ಚಿತ್ರದ ಹಾಡು, ಶ್ರೇಯಾ ಘೋಷಾಲ್ ಅವರ ಸ್ವರದಲ್ಲಿ.

ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಅಂತರ್ಮುಖಿ ಬಹಿರ್ಮುಖಿ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಇವರ ವ್ಯತ್ಯಾಸಗಳ ಬಗ್ಗೆ ಹೇಳೋದಾದರೆ, ಅಂತರ್ಮುಖಿಯರು ಯಾವಾಗಲೂ ಉತ್ತಮ ಕೇಳುಗರಾಗಿರ್ತಾರೆ, ಏಕಾಗ್ರತೆ ಹೆಚ್ಚಾಗಿರುತ್ತದೆ, ಹಾಗೆ ಸೃಜನಾತ್ಮಕವಾಗಿ ಚಿಂತನೆ ಮಾಡುತ್ತಾರೆ, ಜವಾಬ್ದಾರಿಯುತ ನಿರ್ಧಾರಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳುವಂತಹದ್ದು ಅಂತರ್ಮುಖಿಯವರು. ಬಹಿರ್ಮುಖಿಯರು ಅಥವಾ ಎಕ್ಸ್ಟ್ರೋವರ್ಟ್ರವರು ಉತ್ತಮ ಸಂವಹನ ಕೌಶಲ್ಯ ಹೊಂದಿರುತ್ತಾರೆ, ತಂಡದೊಂದಿಗೆ ಅಥವಾ ಒಂದು ಟೀಮ್ನ ಜೊತೆ ಉತ್ತಮ ಹೊಂದಾಣಿಕೆ ಇರುವಂತಹದ್ದು ಇವರಿಗೆ ಜಾಸ್ತಿ. ಹಾಗೆ ಜನರೊಂದಿಗೆ ಹೆಚ್ಚಾಗಿ ಬೆರೆಯುವುದರಿಂದ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ಇಂಥವರಲ್ಲಿ. ಹಾಗೆ ಲೀಡರ್ಶಿಪ್ ಕ್ವಾಲಿಟಿ ಅಥವಾ ನಾಯಕತ್ವದ ಗುಣವನ್ನು ಇವರು ಹೆಚ್ಚಾಗಿ ಹೊಂದಿರುತ್ತಾರೆ. ಹಾಗಾಗಿ ಬಹಿರ್ಮುಖಿ ಅಥವಾ ಅಂತರ್ಮುಖಿಯಾಗಿರೋದು ಉತ್ತಮ ಅಥವಾ ಕೆಟ್ಟದು ಅಲ್ಲ. ಎರಡು ವ್ಯಕ್ತಿತ್ವಗಳು ತಮ್ಮದೇ ಆದ ವಿಶೇಷತೆ ಮತ್ತು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ.

ಲೀಡರ್ಶಿಪ್ ಕ್ವಾಲಿಟಿ ಅಥವಾ ನಾಯಕತ್ವದ ಗುಣವನ್ನು ಇವರು ಹೆಚ್ಚಾಗಿ ಹೊಂದಿರ್ತಾರೆ. ಹಾಗಾಗಿ ಬಹಿರ್ಮುಖಿ ಅಥವಾ ಅಂತರ್ಮುಖಿಯಾಗಿರುವುದು ಉತ್ತಮ ಅಥವಾ ಕೆಟ್ಟದು ಅಲ್ಲ. ಎರಡು ವ್ಯಕ್ತಿತ್ವಗಳು ತಮ್ಮದೇ ಆದ ವಿಶೇಷತೆ ಮತ್ತು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಮಾತುಕತೆ ಮುಂದುವರಿಸೋಣ ಗೀತೆಯ ನಂತರ. ಇದಕ್ಕೆ ಕೇಳಿ ಸಂಜು ವೆಡ್ಸ್ ಗೀತ ಚಿತ್ರದ ಹಾಡು ಟಿಪ್ಪು ಅವರ ಸ್ವರದಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜೆಸ್ಸಿ ಗೇಮ್.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಕೆಎಸ್ ನರಸಿಂಹಸ್ವಾಮಿ ಅವರು ರಚಿಸಿದ ಭಾವಗೀತೆಗಳು. ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಗೀತೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಎಸ್ ನರಸಿಂಹಸ್ವಾಮಿ ಅವರು ರಚಿಸಿದ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಗೀತೆ.

ಕೆಎಸ್ ನರಸಿಂಹಸ್ವಾಮಿಯವರು ರಚಿಸಿದ ಶಿವಮೊಗ್ಗ ಸುಬ್ಬಣ್ಣ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 8:45.

ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ ಹಾಗೂ 9 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತೆ ಪ್ರಸಾರವಾಗಲಿದೆ.

ಇದುವರೆಗೂ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ, ಸಮಯ 9:30 ಮನಿ ಟಾಕ್, ನಂತರ ಮಂಥನ ಕಾರ್ಯಕ್ರಮ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ ವಿಷಯ ಆರ್ಥಿಕ ವಿಕಾಸ ಪ್ರಸಾರವಾಗಲಿದೆ. 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿಯಲ್ಲಿ ವಾರ್ತೆ.

ಇದುವರೆಗೂ ಮನಿ ಟಾಕ್ ನಂತರ ಮಾಂತನ್ ಕೇಳಿದಿರಿ ದೆಹಲಿ ಕೇಂದ್ರದಿಂದ. ಆಕಾಶವಾಣಿ ಬೆಂಗಳೂರು ಸಮಯ ಸರಿಗೆ 10 ಗಂಟೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಹೆಚ್ಎಂ ಸ್ಮಿತಾ ಅವರಿಂದ ವಯೋಲಿನ್ ವಾದನ, ಮೃದಂಗ ಎಂ ಗುರುರಾಜ್ ಮೋರ್ಚಿಂಗ್ ಜಿ ಲಕ್ಷ್ಮೀನಾರಾಯಣ. ಮೊದಲಿಗೆ ಚಲಮೇಲ ವರ್ಣ ನಾಟಕರುಂಜಿ ರಾಗ ಆದಿತಾಳದಲ್ಲಿ ಮುಲ್ಲೈವಿಟ್ಟು ರಂಗಸ್ವಾಮಿ ನಟ್ಟುವನಾರ್ ಅವರ ರಚನೆ.

ಇನ್ನು ಮುಂದೆ ಕೇಳಿ ಸರಸೀರು ಹಾಸನ ಪ್ರಿಯೆ ನಾಟರಾಗ ಆದಿತಾಳದಲ್ಲಿ ಪುಲಿಯೂರು ದೊರೆಸ್ವಾಮಿ ಅಯ್ಯರವರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಕೇಳಿ ಎನ್ನಗಾನೋ ರಾಮ ಭಜನ ಪಂಥುವರಾಳಿ ರಾಗ ರೂಪಕ ತಾಳದಲ್ಲಿ ಭದ್ರಾಚಲ ರಾಮದಾಸರ ರಚನೆ.

ಶಿಷ್ಯರು ಚಿತ್ರಕೇಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ನಿನಗಾಗಿ ಎಲ್ಲ ನಿನಗಾಗಿ, ಇದೇ ಪ್ರೇಮ ನಿನಾದ ಹೌದಲ್ಲ.

ಮಂಜನ ತೆರೆ ಚಿತ್ರದ ಗೀತೆ ಕೇಳಿದಿರಿ. ವಾಣಿ ಜಯರಾಮ್ ಹಾಗೂ ಕೆಜೆ ಯೇಸುದಾಸ್ ಅವರ ಧ್ವನಿಗಳಲ್ಲಿ

ಸುಚಿತ್ರ ಕೆಂದು ಪಿಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ ಗೀತೆ ಕೇಳಿದಿರಿ.

ನಿನ್ನ ಜೊತೆ ಒಲವಿನ ಕಾವ್ಯ, ಕಣ್ಣಿನ ಕಾಗುಣಿತ, ನೀನಿರುವುದಾದರೆ ಸ್ವರ್ಗ ಈ ಧರೆ, ನಮ್ಮಿ ಬಾಳು ರಸಮಯ ಕಾವ್ಯ. ಒಲವಿನ ಕವನ ಬರೆದವಳು ನಿನಗೆ ಒಲವಿನ ಕತೆ ಹೇಳುವೆ, ಮುದ್ದು ಮುದ್ದು ಮಾತಾಡುವೆ ನನ್ನ ಆಸೆ ಹಣ್ಣಾಗಿ, ನನ್ನ ಬಾಳ ಕಣ್ಣಾದೆ. ಇದು ಸಂತೋಷ, ಇದು ಪ್ರೇಮ ನಿನಾದ, ಇದು ಪ್ರೇಮದ ಕಾಣಿಕೆ, ಇದು ನಿಮಗಾಗಿ ಬಂದ ಪ್ರೇಮ ಗಾನ.